ನಮಸ್ಕಾರ ಶ್ರೋತೃಗಳೇ, ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 20 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 10 ತಾರೀಕು ಬುಧವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ನಮ್ಮ ಸ್ಟುಡಿಯೋ ಸಮಯ 5:58:52. ಈ ಬೆಳಗಿನ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗಿರ್ತೀನಿ, ನಿಮ್ಮ ಗೆಳತಿ HS ಚಂದ್ರಮ್ಮ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮಗಳ ಪರಿಚಯ. ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತೋತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಬಿಎಂ ಭಾರತಿ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಹಾಗೂ 6:50 ಭಾವಗೀತೆಗಳನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಸವಿಗಾನ. 8:30 ರೇಡಿಯೋ ಡಾಕ್ಟರ್. ಇದರಲ್ಲಿ ಮೂಗಿಗೆ ಸಂಬಂಧಿಸಿದ ಸಮಸ್ಯೆಗಳು ಈ ಕುರಿತು ಡಾಕ್ಟರ್ ರೋಹಿಣಿ ಡಿ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 9:00 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸಮೃದ್ಧಿ ಸಂಕಷ್ಟ. 10:30 ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು. 11:00 ಫುಲ್ವಾರಿ ಗೀತಾಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಕಾವ್ಯಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ. ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. 12:35 ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾ ರೋಹಿತ್ ಅವರೊಂದಿಗೆ ಸಂದರ್ಶನ. ನಂತರ ಮೆದುಳು ಜ್ವರ ಚಿಕಿತ್ಸೆ ಕುರಿತು ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ. 1:00 ಪ್ರಗತಿ ಪಥ. 1:20 ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆ.

ಇನ್ನು ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ಚರ್ಮದ ಸಮಸ್ಯೆ ಭಾಗವಹಿಸುತ್ತಾರೆ ಡಾ ರಾಹುಲ್ ಹೆಚ್ವಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಪ್ರಾಜೆಕ್ಟರು ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿನಗರ ನಾಗಮಂಗಲ ತಾಲೂಕು. 5:30 ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ 3ನೇ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಜೆಕ್ಟರು ಶಿವಕುಮಾರ್ ಜಾಗಟೆ. ಮಾಲೀಕರು ಜಾಗಟೇಸ್ ಮಿಸ್ಟ್ ರೆಸಾರ್ಟ್ ಬಿಸಿಲೆ ಮತ್ತು ಜಾಗಟೇಸ್ ಜೆನ್ಸೆಟ್ ಬೆಂಗಳೂರು. 6:15 ಭಾವಗೀತೆಗಳನ್ನು ಕೇಳಬಹುದು. 6:30 ರಸವಾರ್ತೆ. 6:50 ಕೃಷಿ ರಂಗ. ಇದರಲ್ಲಿ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳು. 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ. 8:30 ಗಜಲ್ಗಳು. 9:15 ಸ್ಪಾಟ್ಲೈಟ್. 9:30 ಕ್ರೀಡಾಲೋಕ. 10:00 ಮಧುರಗಾನ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಮೂಲಸೌಕರ್ಯ. ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇವಿಷ್ಟು ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ.

ಶುಭ ನುಡಿ. ನಿರಂತರವಾಗಿ ಉರಿಯುವ ಸೂರ್ಯನನ್ನು ನೋಡಿ ಕತ್ತಲು ಹೇಗೆ ಭಯಪಡುತ್ತದೋ, ನಿರಂತರವಾಗಿ ಉರಿಯುವ ಸೂರ್ಯನನ್ನು ನೋಡಿ ಕತ್ತಲು ಹೇಗೆ ಭಯಪಡುತ್ತದೋ, ಹಾಗೆ ನಿರಂತರ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ. ಹೀಗೆಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ಶುಭ ನುಡಿ ಕೇಳಿದ್ರಿ.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ವಿದ್ಯಾಭೂಷಣರು ಹಾಡಿರುವ ಕನಕದಾಸರ ಕೀರ್ತನೆ.

ಆತ್ಮೀಯ ಕೇಳುಗರೇ, ಗಮನಿಸಿ ಇದೊಂದು ಪ್ರಕಟಣೆ. ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿರುವ ಮೇರೈಸ್ ಫೌಂಡೇಶನ್ ನಿರ್ವಹಿಸಿರುವ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ತನ್ನ ಇನ್ಕ್ಯುಬೇಷನ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಉದ್ಯಮಶೀಲತೆಯ ಕನಸು ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ಪ್ರವರ್ತಕರು ಮತ್ತು ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಕೃಷಿ ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಬೌದ್ಧಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತವೆ. ಆಸಕ್ತರು www.meriiase.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಕ್ ಸಹಿತ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448179074. ಪ್ರಕಟಣೆ ಕೇಳಿದಿರಿ. ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ದೀರಾ? ಕನಕದಾಸರ ಕೀರ್ತನೆ, ಎಂ ಎನ್ ಶೀಲಾ ಅವರ ದನಿಯಲ್ಲಿ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆರು ಗಂಟೆ 30 ನಿಮಿಷಗಳ ಸಮಯ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಬಿಎಂ ಭಾರತಿ ಅವರಿಂದ ಚಿಂತನ ಕೇಳುವಿರಿ.
1: ನಮ್ಮ ಪ್ರತಿನಿತ್ಯದ ಮಾತುಕತೆಯ ನಡುವೆ ಆಗಾಗ ಅವಕಾಶ ಎಂಬ ಪದದ ಬಳಕೆಯಾಗುತ್ತಿರುತ್ತದೆ. ನನಗೂ ಏನಾದರೂ ಸಾಧಿಸಬೇಕು ಅಂತ ಆಸೆ ಇತ್ತು, ಕನಸಿತ್ತು, ಆದರೆ ಆಗಲೇ ಇಲ್ಲ, ನನಗೆ ಅವಕಾಶಗಳೇ ಸಿಗಲಿಲ್ಲ ಎನ್ನುತ್ತಿರುತ್ತಾರೆ. ಮತ್ತೆ ಕೆಲವರು ಎಲ್ಲ ತರಹದ ಅವಕಾಶಗಳು ನನ್ನನ್ನು ಹುಡುಕಿಕೊಂಡು ಬಂದವು, ನಾನು ಯಾರ ಬಳಿಯೂ ಅವಕಾಶ ಕೇಳಲಿಲ್ಲ, ಒಂದೊಂದಾಗಿ ಅವೇ ನನ್ನನ್ನು ಅರಸಿಕೊಂಡು ಬಂದವು ಎನ್ನುತ್ತಾರೆ. ಇನ್ನು ಕೆಲವರು ಯಾವುದಾದರೂ ಅವಕಾಶ ಸಿಗಬಹುದೇನೋ, ಯಾರಾದರೂ ಕೊಡಬಹುದೇನೋ, ಹುಡುಕಿಕೊಂಡು ಬರಬಹುದೇನೋ ಅಂತ ಯೋಚಿಸುತ್ತಾ ಕುಳಿತರೆ ಯಾವುದೂ ಹುಡುಕಿಕೊಂಡು ಬರುವುದಿಲ್ಲ. ನಮಗೆ ಬೇಕಾದದ್ದನ್ನು ಕಷ್ಟಪಟ್ಟು ಇಷ್ಟಪಟ್ಟು ಮುನ್ನುಗ್ಗಿ ಪಡೆದುಕೊಳ್ಳಬೇಕು. ಎಷ್ಟು ದಿನ, ಎಷ್ಟು ವರ್ಷ, ಯಾರು, ಯಾಕಾಗಿ ನಮ್ಮನ್ನು ಹುಡುಕಿಕೊಂಡು ಬಂದು ಅವಕಾಶ ಮಾಡಿಕೊಡುತ್ತಾರೆ ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಮೂಡಿ ಮರೆಯಾಗುವುದಿದೆ. ಆದರೆ ಲೆಕ್ಕವಿಲ್ಲದಷ್ಟು ಜನ ಸಿಕ್ಕಿದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳದೆ ಉದಾಸೀನ ಮಾಡಿ ಮುಂದಕ್ಕೆ ಹಾಕುವುದು ಇದೆ. ಇದಕ್ಕೊಂದು ನಿದರ್ಶನ ಹೀಗಿದೆ. ಬಹಳ ವರ್ಷಗಳ ಹಿಂದಿನ ಮಾತು, ಒಂದು ಹಳ್ಳಿಯ ಬದುಕು. ಬಿಸಿರಕ್ತದ ಒಬ್ಬ ಯುವಕ, ಅಲ್ಲೊಬ್ಬ ಜಮೀನುದಾರ, ಅವನಿಗೊಬ್ಬಳು ಪುತ್ರಿ. ಆಕೆ ಕೆರೆಯೇರಿ ಮೇಲೆ ಅಲೆದಾಡುತ್ತಿದ್ದಾಗ ಯುವಕ ನೋಡಿದ, ವಿವಾಹವಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ. ಯುವತಿ ಅಂದಳು, ಸರಿ ಸರಿ, ಬಂದು ನಮ್ಮ ತಂದೆಯ ಬಳಿ ಮಾತಾಡು. ಮರುದಿನ ಯುವಕ ಗಟ್ಟಿ ಮನಸ್ಸು ಮಾಡಿಕೊಂಡು ಹುಡುಗಿಯ ತಂದೆ ಮುಂದೆ, ತಮ್ಮ ಪುತ್ರಿಯನ್ನು ಮನಸಾರಿ ಒಪ್ಪಿದ್ದೇನೆ, ವಿವಾಹಕ್ಕೆ ಅವಕಾಶ ನೀಡಿ, ಹರಸಿ ಎಂದು ಕಾಲಿಗೆ ಬಿದ್ದ. ನನ್ನ ಮಗಳು ಒಪ್ಪಿದ ಮೇಲೆ ಆಯಿತು, ಆದರೆ ನೀನು ನನ್ನ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬೇಕು. ನಿನ್ನ ಶಕ್ತಿಯನ್ನು ನಾನು ಪರೀಕ್ಷೆ ಮಾಡಬೇಕು. ಮಾತ್ರವಲ್ಲ, ಕೊಟ್ಟ ಅವಕಾಶವನ್ನು ನೀನು ಹೇಗೆ ಸದುಪಯೋಗ ಮಾಡಿಕೊಳ್ಳುತ್ತೀಯಾ ಎಂಬುದನ್ನು ನೋಡಬೇಕು. ನೋಡು, ನನ್ನ ಬಳಿ 3 ಎತ್ತುಗಳಿವೆ. ಬಯಲು ಪ್ರದೇಶದಲ್ಲಿ ನೀನು ಅವುಗಳನ್ನು ಎದುರಿಸಬೇಕು. 3 ಎತ್ತುಗಳಲ್ಲಿ ಒಂದರ ಬಾಲವನ್ನು ನೀನು ಹಿಡಿದರೂ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಎಂದನು. ಹೋರಿಯ ಬಾಲ ಹಿಡಿಯುವುದು ಇದಾವ ಮಹಾಪರೀಕ್ಷೆ? ಇದು ಒಂದು ಅವಕಾಶವೇ? ಯುವಕ ಈಗ ಮೊದಲಿಗೆ ಭುಜ ತಟ್ಟಿಕೊಂಡು ತೊಡೆ ತಟ್ಟಿದ. ಕೊಟ್ಟಿಗೆಯ ಬಾಗಿಲು ತೆಗೆಯಿತು. ದೊಡ್ಡ ಹೋರಿ ಗತ್ತೋ ಟಿವಿಯೋ ನುಗ್ಗಿ ಬಂದೇ ಬಿಟ್ಟಿತು. ಯುವಕ ಒಮ್ಮೆಲೆ ಗಾಬರಿಯಾದ. ಇದು ಮೊದಲನೇ ಹೋರಿ, ಇನ್ನೂ ಎರಡಿವೆಯಲ್ಲ, ಹೋದರೆ ಹೋಗಲಿ ಅಂತ ಸುಮ್ಮನೆ ನಿಂತ. ಎರಡನೇ ಬಾರಿ ಕೊಟ್ಟಿಗೆಯ ಬಾಲು ತೆಗೆದಾಗ ಮತ್ತೊಂದು ದೊಡ್ಡ ಹೋರಿ ನುಗ್ಗಿ ಬಂತು. ಈಗಲೂ ತರುಣ, 3 ಹೋರಿ ಇದೆಯಲ್ಲ, ಅದರ ಬಾಲವನ್ನು ಹಿಡಿದರೆ ಆಯಿತು ಎಂದುಕೊಂಡ. ಸುಮ್ಮನೆ ನಿಂತ. 3 ಬಾರಿ ಕೊಟ್ಟಿಗೆಯ ಬಾಗಿಲು ತೆಗೆದಾಗ ಮತ್ತೊಂದು ಹೋರಿ ಬಂತು. ಮೊದಲ ಮತ್ತು ಎರಡನೇ ಹೋರಿಗಳಿಗಿಂತ ಇದು ಸ್ವಲ್ಪ ಸಣ್ಣದಾಗಿತ್ತು. ತರುಣ ಈಗ ಮುಗುಳ್ನಗೆ ಬೀರಿದ. ಒಂದು ಹಿಡಿ ಹುಲ್ಲು ಕೈಗೆತ್ತಿಕೊಂಡು ಹೋರಿಯ ಕಡೆ ತೋರಿಸುತ್ತಾ ಬಾ ಬಾ ಎಂದು ಕರೆದ. ಅದಕ್ಕೆ ಹುಲ್ಲು ಕೊಟ್ಟು ಇನ್ನೇನು ಬಾಲ ಹಿಡಿಯಬೇಕೆಂದು ಬಾಲದ ಹತ್ತಿರ ಕೈ ಹಾಕಿದ. ಆದರೆ ಆ ಹೋರಿಗೆ ಬಾಲವೇ ಇರಲಿಲ್ಲ. ಇದ್ದರೂ ಇವನ ಕೈಗೆ ಸಿಗಲಾರದಷ್ಟು ಸಣ್ಣದಿತ್ತು. ಯಾವುದೋ ಕಾರಣದಿಂದ ಅದರ ಬಾಲವನ್ನು ಕತ್ತರಿಸಿ ಹಾಕಲಾಗಿತ್ತು. ತರುಣ ಅವಕಾಶಗಳನ್ನು ಮುಂದಕ್ಕೆ ಹಾಕಿದ ಪರಿಣಾಮ ಹೋರಿಯ ಬಾಲವನ್ನು ಹಿಡಿಯಲಾಗಲಿಲ್ಲ. ಮಾತಿನ ಪ್ರಕಾರ ಮದುವೆ ನಿಂತು ಹೋಯಿತು. ಯುವಕನಿಗೆ ಬಹಳ ನಿರಾಸೆಯಾಯಿತು. ಸಿಕ್ಕಿದ ಅವಕಾಶವನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳುವುದು, ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವುದು, ಅದರಲ್ಲಿ ಆನಂದ ಪಡುವುದು ಎಷ್ಟರ ಮಟ್ಟಿಗೆ ವಿಶಿಷ್ಟವೋ ಅಷ್ಟೇ ವಿರಳ ಗುಣವೂ ಹೌದು. ನಾಳೆ ಮಾಡಿದರಾಯಿತು, ಇನ್ನೂ ಸಮಯವಿದೆಯಲ್ಲ ಎಂದು ನಮ್ಮ ಅವಕಾಶಗಳನ್ನು ಮುಂದಕ್ಕೆ ಹಾಕುತ್ತೇವೆ, ಕೈ ಬಿಡುತ್ತೇವೆ, ಕಳೆದುಕೊಳ್ಳುತ್ತೇವೆ. ಚಾಣಕ್ಯ ತನ್ನ ನೀತಿ ಸೂತ್ರದಲ್ಲಿ ಕಾರ್ಯಾಂತರೇ ದೀರ್ಘ ಸೂತ್ರಾನಾನ ಕರ್ತವ್ಯ ಎಂದು ಹೇಳಿದ್ದಾರೆ. ಕೆಲಸದ ನಡುವೆ ಆಲಸ್ಯ, ಮುಂದೂಡುವಿಕೆ ಕರ್ತವ್ಯಕ್ಕೆ ಅಡ್ಡಿಯೇ ಸರಿ, ಕರ್ತವ್ಯ ಲೋಪದಿಂದ ಕಾರ್ಯಸಿದ್ಧಿಯಾಗದು ಎಂದಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿ ಅವಕಾಶವನ್ನು ಕೊನೆಯ ಅವಕಾಶ ಎಂದು ತಿಳಿದು ಸಾಧಿಸಬೇಕು. ಪರೀಕ್ಷೆ ಟೆಸ್ಟುಗಳ ಸಂಖ್ಯೆ ಹೆಚ್ಚುತ್ತಿರುವ ಹೊತ್ತಿನಲ್ಲಿ ಇನ್ನೊಮ್ಮೆ ಬರೆದರಾಯಿತು, ಓದಿದರಾಯಿತು, 3-4 ಪರೀಕ್ಷೆಗಳಿವೆ, ಎಲ್ಲ ವರ್ಷಕ್ಕೆ ಪರೀಕ್ಷೆಗಳು ಬಂದೇ ಬರುತ್ತವೆ, ಮೌಲ್ಯಮಾಪನ, ಮರುಮೌಲ್ಯಮಾಪನ, ಇವುಗಳ ಗೊಡವೆಗೆ ಹೋಗದೆ ಪರೀಕ್ಷಾ ಸಿದ್ಧತಾ ಕಾರ್ಯದಲ್ಲಿ ತಮಗೆ ಸಿಕ್ಕ ಒಂದೇ ಒಂದು ಅವಕಾಶ ಸಾಕು ಎಂದು ದೃಢ ನಿರ್ಧಾರ ಮಾಡಬೇಕು ಮತ್ತು ಸಾಧಿಸಬೇಕು. ನಾಳೆಯ ಕೆಲಸವನ್ನು ಇಂದೇ ಮಾಡಬೇಕು. ಇದು ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯವಾಗಬೇಕು.
0: ಇದುವರೆಗೂ ಬಿಎಂ ಭಾರತಿ ಅವರ ಚಿಂತನಾ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸಂಗೀತಾ ಕಟ್ಟಿಯವರು ಹಾಡಿರುವ ಕುವೆಂಪು ಅವರ ಭಾವಗೀತೆ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ದನಕರುಗಳನ್ನ ಸಾಕಿಕೊಂಡಿರ್ತಕ್ಕಂತಹ ಕೃಷಿಕರಿಗೆ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ಯಾವ ಭಾಗ ಅಂತ ಹೇಳಿದರೆ, ಈ ಜಾನುವಾರುಗಳಿಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಹೊಂದಿಸಲಿಕ್ಕೆ ಹೆಚ್ಚು ಹಣ ಖರ್ಚಾಗುತ್ತೆ. ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದರೆ, ಶೇಕಡ 60-80% ಆಹಾರದ ಖರ್ಚು ಆಗ್ತಾ ಇದೆ. ಆದ್ದರಿಂದ ಕಡಿಮೆ ಖರ್ಚಿನಲ್ಲಿ ಜಾನುವಾರುಗಳಿಗೆ ಆಹಾರವನ್ನು ನೀಡೋದ್ರಿಂದ ಹೈನುಗಾರಿಕೆಯಲ್ಲಿ ಆರ್ಥಿಕ ನಷ್ಟ ಉಂಟಾಗದಂತೆ ನೋಡಿಕೊಳ್ಳಬಹುದು. ಈ ಆಹಾರ ಪದಾರ್ಥಗಳಲ್ಲಿಯೂ ಅನೇಕ ವಿಧದ ಪದಾರ್ಥಗಳನ್ನು ನೀಡ್ತೇವೆ. ಹಸಿ ಹುಲ್ಲು, ಒಣಹುಲ್ಲು, ದಾಣಿ ಮಿಶ್ರಣ ಹಾಗೂ ಹಿಂಡಿ, ಈ ತರಹದ ಪದಾರ್ಥಗಳನ್ನು ನೀಡ್ತೇವೆ. ಇದರಲ್ಲಿ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು ದಾಣಿ ಮಿಶ್ರಣಕ್ಕೆ. ಒಣಹುಲ್ಲಿಗೆ ಸಾಮಾನ್ಯವಾಗಿ 15-20 ರೂಪಾಯಿ ಕೆಜಿಗೆ ಇದೆ. ಹಸಿರು ಹುಲ್ಲಾದರೆ 5 ರೂಪಾಯಿ ಇದೆ. ಆದರೆ 1 ಕೆಜಿ ದಾಣಿ ಮಿಶ್ರಣವನ್ನು ತಯಾರು ಮಾಡಲಿಕ್ಕೆ 25-32 ರೂಪಾಯಿ ಖರ್ಚಾಗುತ್ತೆ. ಪ್ರತಿ ಲೀಟರ್ ಹಾಲಿಗೆ 35-39 ರೂಪಾಯಿ ನಮಗೆ ದೊರೆತರೆ, ಇದರಲ್ಲಿ ಆಹಾರ ಪದಾರ್ಥಕ್ಕೆ ಖರ್ಚಾಗ್ತಕ್ಕಂಥದ್ದು ಸುಮಾರು 25-28 ರೂಪಾಯಿಯಷ್ಟು ಹಣ ದಾಣಿ ಮಿಶ್ರಣಕ್ಕೆ ಅಥವಾ ಆಹಾರಕ್ಕೆ ಖರ್ಚಾಗುತ್ತೆ. ಇಷ್ಟೊಂದು ದುಬಾರಿಯಾಗಿರ್ತಕ್ಕಂತಹ ದಾಣಿ ಮಿಶ್ರಣವನ್ನು ಕಡಿಮೆ ಖರ್ಚಿನಲ್ಲಿಯೂ ಕೂಡ ನಾವು ತಯಾರನ್ನು ಮಾಡಿಕೊಳ್ಳಬಹುದು. ಹೇಗೆ ಅಂತ ಹೇಳಿದರೆ, ನಾವು ಈ ದಾಣಿ ಮಿಶ್ರಣಕ್ಕೆ ಬೇಕಾದಂತಹ ಮೆಕ್ಕೆಜೋಳ, ತೌಡು, ಹಿಂಡಿ, ಖನಿಜ ಮಿಶ್ರಣ ಮತ್ತು ಉಪ್ಪು, ಇವುಗಳನ್ನು ಅಂಗಡಿಯಲ್ಲಿ ಖರೀದಿ ಮಾಡೋದಕ್ಕಿಂತನೂ ನೇರವಾಗಿ ರೈತರಿಂದ ಅಥವಾ ಹೋಲ್ಸೇಲ್ ಮಾರಾಟದಾರರಿಂದ ಖರೀದಿ ಮಾಡುವ ಮೂಲಕ ನಮ್ಮ ಖರ್ಚನ್ನು ಕಡಿಮೆಯನ್ನು ಮಾಡಿಕೊಳ್ಳಬಹುದು. ನೋಡಿ, ಈಗ ಮೆಕ್ಕೆಜೋಳ ಸಾಮಾನ್ಯವಾಗಿ ಮಾರುಕಟ್ಟೆ ದರ ನಮಗೆ 25 ರೂಪಾಯಿ ಇದ್ದರೆ, ರೈತರ ಸಮೀಪ 14-20 ರೂಪಾಯಿಗೆ ದೊರೆಯುತ್ತೆ. ತೌಡು 20-22 ರೂಪಾಯಿ ಮಾರುಕಟ್ಟೆ ದರ ಆದರೆ ರೈತರಿಂದ 18-19 ರೂಪಾಯಿಗೆ ದೊರಕುತ್ತೆ. ಹಿಂಡಿ ಮಾರುಕಟ್ಟೆ ದರ 48-50 ರೂಪಾಯಿ ಆದರೆ ನಮಗೆ ರೈತರಲ್ಲಿ ಇನ್ನೂ ಕಡಿಮೆಗೆ ದೊರೆಯುತ್ತೆ. ಖನಿಜ ಮಿಶ್ರಣಗಳು ಸಾಮಾನ್ಯವಾಗಿ ನಾವು ಮಾರುಕಟ್ಟೆಯಲ್ಲೇ ಇದನ್ನು ಕೊಂಡುಕೊಳ್ಳಬೇಕು. ಇದು 40-120 ರೂಪಾಯಿವರೆಗೆ ದೊರಕುತ್ತೆ ಪ್ರತಿ ಕೆಜಿಗೆ. ಇನ್ನು ಉಪ್ಪನ್ನು ಮಾರುಕಟ್ಟೆ ದರದಲ್ಲಿ 10 ರೂಪಾಯಿಗೆ ಖರೀದಿಸಬೇಕು. ನಾವು ಹೋಲ್ಸೇಲ್ ದರದಲ್ಲಿ 7-16 ರೂಪಾಯಿ ಒಳಗೆ ಖರೀದಿಯನ್ನು ಮಾಡಬಹುದು. ದಾಣಿ ಮಿಶ್ರಣವನ್ನು ತಯಾರು ಮಾಡಲಿಕ್ಕೆ ಅವಶ್ಯಕವಾದಂತಹ ಆಹಾರ ಪದಾರ್ಥಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳುವ ಮೂಲಕ ಈ ದಾಣಿ ಮಿಶ್ರಣಕ್ಕೆ ತಗಲ್ತಕ್ಕಂತಹ ಹೆಚ್ಚಿನ ಖರ್ಚನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಸ್ಥಳೀಯವಾಗಿ ದೊರಕತಕ್ಕಂತಹ ಅನೇಕ ಪದಾರ್ಥಗಳನ್ನು ಕೂಡ ಬಳಕೆಯನ್ನು ಮಾಡಬಹುದು. ಮೆಕ್ಕೆಜೋಳದ ದಿಂಡು ಮತ್ತು ಕಾಫಿ ಹೊಟ್ಟನ್ನು ಬಳಕೆ ಮಾಡುವ ಮೂಲಕ ನಾವು ಇನ್ನೂ ಕೂಡ ಖರ್ಚನ್ನು ಕಡಿಮೆ ಮಾಡಬಹುದು. ಹಸಿರು ಮೇವಿಗೆ ಎಂತಹ ಶಕ್ತಿ ಇದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಗಮನಿಸಿರ್ತೇವೆ, ಈ ಮಳೆಗಾಲ ಯಾವಾಗ ಪ್ರಾರಂಭ ಆಗುತ್ತೋ ಹಾಲಿನ ಉತ್ಪಾದನೆ ಹೆಚ್ಚಳ ಆಗುತ್ತೆ. ಇದಕ್ಕೆ ಕಾರಣ ಹಸಿರು ಮೇವಿನ ಲಭ್ಯತೆ. ಮಳೆಗಾಲದಲ್ಲಿ ಹೆಚ್ಚು ಹಸಿರು ಮೇವು ದೊರಕುತ್ತೆ. ಆ ಕಾರಣಕ್ಕಾಗಿ ಹಾಲಿನ ಉತ್ಪಾದನೆಯೂ ಕೂಡ ಹೆಚ್ಚಾಗುತ್ತೆ. ನಮಗೆ ಹಾಲನ್ನು ಹೆಚ್ಚು ಮಾಡತಕ್ಕಂತಹ ಹಾಗೂ ಉತ್ತಮ ಗುಣಮಟ್ಟದ ಮೇವಾಗಿರ್ತಕ್ಕಂತಹ ಹಸಿರು ಮೇವನ್ನು ವರ್ಷಪೂರ್ತಿ ಬೆಳೆದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಇದು ನಮ್ಮ ಖರ್ಚನ್ನು ಕಡಿಮೆ ಮಾಡುತ್ತೆ, ಹೆಚ್ಚು ಆದಾಯವನ್ನು ತಂದುಕೊಡುತ್ತೆ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿ ಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಆತ್ಮಕೇಳಿಗರಿ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಕೇಳೋಣ ಒಂದು ಭಾವಗೀತೆ. ಎಚ್ಎಸ್ ವೆಂಕಟೇಶಮೂರ್ತಿಯವರ ಕವಿತೆ, ಬಿಆರ್ ಛಾಯಾ ಅವರ ಸ್ವರದಲ್ಲಿ.

0: ಇದುವರೆಗೂ ಭಾವಗೀತೆಯನ್ನು ಕೇಳಿದಿರಿ. ಆರು ಗಂಟೆ 55 ನಿಮಿಷಗಳ ಸಮಯ ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾ ಝಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಭಾರತಸ್ಯ ದೀರ್ಘತಮಃ ನಿರ್ವಾಚಿತಃ ಪ್ರಧಾನಮಂತ್ರಿ ಅಭವತ್. ಶ್ರೀಮೋದಿ ಚತುರ್ದಶಾಧಿಕ ದ್ವಿಸಹಸ್ರತಮ ವರ್ಷಸ್ಯ ಮೈ ಮಾಸಸ್ಯ ಷಡ್ವಿಂಶತಿ ದಿನಾಂಕೆ ಕಾರ್ಯಭಾರಂ ಸ್ವೀಕೃತವಾನ್ ಆಸೀತ್. ಅಸೌ ಪಂಡಿತ ಜವಾಹರಲಾಲ್ ನೆಹರು ಇತ್ಯೇತಸ್ಯ ಸಮಯಂ ಅತಿಕ್ರಮತವಾನ್ ಯಃ ಪ್ರಥಮವಾರಂ ದ್ವಿಪಂಚಾಶದಧಿಕ ನವದಶ ಶತತಮ ವರ್ಷಸ್ಯ ಮೈ ಮಾಸಸ್ಯ ತ್ರಯೋದಶ ದಿನಾಂಕೆ ನಿರ್ವಾಚಿತ ಪ್ರಧಾನಮಂತ್ರಿ ರೂಪೇಣ ಶಪಥವಚನ ಸ್ವೀಕೃತವಾನ್ ತಥಾ ಚತುಷ್ಷಷ್ಟ್ಯಧಿಕ ನವದಶ ಶತತಮ ವರ್ಷಸ್ಯ ಮೈ ಮಾಸಸ್ಯ ಸಪ್ತವಿಂಶತಿ ದಿನಾಂಕಂ ಯಾವತ್ ಸ್ವೀಯ ಸೇವಾಂ ಪ್ರದತ್ತವಾನ್. ನಿರ್ವಾಚಿತ ಪ್ರಧಾನಮಂತ್ರಿ ರೂಪೇಣ ಪಂಡಿತ ನೆಹರು ವರ್ಯಸ್ಯ ಕಾರ್ಯಕಾಲಃ ಅಷ್ಟನವತ್ಯಧಿಕ ತ್ರಿಶತಾಧಿಕ ಚತುರ್ಸಹಸ್ರ ದಿವಸಾನಿ ಯಾವತ್ ಆಸೀತ್. ಚತುರ್ದಶಾಧಿಕ ದ್ವಿಸಹಸ್ರತಮ ವರ್ಷಸ್ಯ ಮೈ ಮಾಸಸ್ಯ ಷಡ್ವಿಂಶತಿ ದಿನಾಂಕಾದಾರಭ್ಯ ಅದ್ಯ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಜೂನ್ ಮಾಸಸ್ಯ ದಶ ದಿನಾಂಕಂ ಯಾವತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಕಾರ್ಯಕಾಲಃ ನಿರಂತರಂ ನವನವತ್ಯಧಿಕ ತ್ರಿಶತಾಧಿಕ ಚತುರ್ಸಹಸ್ರ ದಿನಾನಿ ಯಾವತ್ ಜಾತಃ ಯೇನ ಶ್ರೀಮೋದಿ ಭಾರತಸ್ಯ ಇತಿಹಾಸೇ ಸರ್ವಾಧಿಕಾವಧಿ ಪರ್ಯಂತಂ ನಿರ್ವಾಚಿತ ಪ್ರಧಾನಮಂತ್ರಿ ಅಭವತ್. ಏತಸ್ಮಿನ್ ಅವಸರೆ ವೈಶ್ವಿಕ ನೇತಾರಃ ಪ್ರಧಾನಮಂತ್ರಿಣೆ ನರೇಂದ್ರ ಮೋದಿನೆ ಶುಭಕಾಮನಾಃ ಪ್ರದತ್ತವಂತಃ. ಶ್ರೀಲಂಕಾಯಾಃ ರಾಷ್ಟ್ರಪತಿಃ ಅನುರಾ ಕುಮಾರ ದಿಸಾನಾಯಕ ಏಕಸ್ಮಿನ್ ಪತ್ರೆ ಲಿಖಿತವಾನ್ ಯತ್ ಏಷಾ ಉಪಲಬ್ಧಿಃ ನ ಕೇವಲಂ ಮೋದಿವರ್ಯಸ್ಯ ಕಾರ್ಯಕಾಲಸ್ಯ ವರ್ಷಾಣಾಂ ಪ್ರಮಾಣಮಸ್ತಿ ಅಪಿತು ವಿಶ್ವಸ್ಯ ಬೃಹತ್ತಮಸ್ಯ ಲೋಕತಂತ್ರಸ್ಯ ಜನಾನಾಂ ತಸ್ಯ ನೇತೃತ್ವೇ ಪುನಃ ಪುನಃ ಸ್ಥಾಪಿತಸ್ಯ ವಿಶ್ವಾಸಸ್ಯ ಪ್ರಮಾಣಮಸ್ತಿ. ಏತದತಿರಿಚ್ಯ ಪಾಪುವಾ ನ್ಯೂಗಿನಿ ದೇಶಸ್ಯ ಪ್ರಧಾನಮಂತ್ರಿ ಜೇಮ್ಸ್ ಮಾರಾಪೆ ತ್ರಿನಿದಾದ್ ಟೊಬ್ಯಾಗೋ ದೇಶಸ್ಯ ಪ್ರಧಾನ

0: ಸಮಯ ಸರಿಯಾಗಿ 7:02:10. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು
4: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
5: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
4: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
5: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
6: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ ಜಿಯಾ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು, ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ವಿನಾಯಿತಿ, ರಾಜ್ಯಾದ್ಯಂತ ಬಿ ಖಾತಗಳು ಎ ಖಾತಗಳಾಗಿ ಪರಿವರ್ತಿಸಲು ಅವಕಾಶ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜಿರಾಮ್ಜಿ ಕಾಯ್ದೆ ಜುಲೈ 1ರಿಂದ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ ಮೂರನೆಯ ಒಂದು ಭಾಗದಷ್ಟು ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಬಿ ಜಿರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29ರಂದು ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ದತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ದತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು, ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಈ ವರ್ಷ June 17 ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಪಡಿಬೇಕು ಅಂತ ಕಡ್ಡಾಯವಾಗಿ FIDಗಳನ್ನು ಹೊಂದಿರಲೇಬೇಕಾಗುತ್ತೆ. ಆ FIDಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು, ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದನ್ನು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮೆಷಿನ್ ಮೂಲಕ ಅವರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮೆಷಿನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ.
0: ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ.

0: ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ ಗ್ರಾಮದ ಯುವ ರೈತ ಅನಿಲ್ ತನ್ನ ಅರ್ಧ ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲುಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ ಅರ್ಧ ಎಕರೆ ಜಮೀನಿನಲ್ಲಿ ಅನ್ನಾತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಸಲು ಫಲ ದೊರೆಯುತ್ತಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿಯ ಕೊಟ್ರು ಗಿಡ ನಾಟಿ ಮಾಡಿದೆ. ಒಂದು ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗೆ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಆ ಮಂಜಿನ ಕಾಲದಲ್ಲಿ ನಾವು ಕಟಿಂಗ್ ಅನ್ನು ಹಾಕ್ತಿವಿ. ಆ ಕಟಿಂಗ್ ತಗೊಂಡಾಗ ಫ್ರೂಟ್ಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರು ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು, ಅದು ಪಾಲಿನೇಷನ್ ಆಗಿ ಕರೆಕ್ಟ್ ಆಗಿ ಹೂ ಸೆಟ್ರೇಟ್ ಆಗಿ ಕುತ್ಕೊಂತು ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ, ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮಗೆ ಬೆಂಗಳೂರಿಂದ, ಹೊಸಕೋಟೆ, ಆಂಧ್ರ ಪ್ರದೇಶದಿಂದ, ಈಶಾಪಂಡ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡಿಕೊಂಡು ಕೆಜಿಗೆ 200 ರೂಪಾಯಿಗೆ ನನಗೆ ಕೊಟ್ಟು ತಗೊಂಡೋಗೋರು. ಒಂದು 10 ಕಾಯಿ ಇಲ್ಲೇನೆ ರೈತರೇ ಬಂದಂತವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ ಅವರು, ಸೈಂಟಿಸ್ಟ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
5: ನಮಸ್ಕಾರ.
2: ನಾವು ದಿನನಿತ್ಯ ಕೇಳುವ ಒಂದು ಘಟನೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಒಬ್ಬ ಪೋಷಕರಿಗೆ ಒಂದು ಕರೆ ಬರುತ್ತೆ, ನಿಮ್ಮ ಮಗನಿಗೆ ಅಪಘಾತವಾಗಿದೆ, ತಕ್ಷಣ ಹಣ ಕಳುಹಿಸಿ ಅಂತ. ಪೋಷಕರು ಗಾಬರಿಯಿಂದ ಆತಂಕದಿಂದ ಏನೂ ಯೋಚನೆ ಮಾಡದೆ ಹಣವನ್ನ ವರ್ಗಾವಣೆ ಮಾಡ್ತಾರೆ. ಪೋಷಕರಿಗೆ ಆಮೇಲೆ ಗೊತ್ತಾಗತ್ತೆ ಇದು ಸುಳ್ಳು ಕರೆ, ನಮಗೆ ವಂಚನೆ ಆಗಿದೆ ಅಂತ. ಈ ರೀತಿಯ ಸೈಬರ್ ವಂಚನೆಗಳು ಹೆಚ್ಚುತ್ತಾ ಇರುವಂತ ಸಂದರ್ಭದಲ್ಲಿ ನಾಗರಿಕರನ್ನ ರಕ್ಷಣೆ ಮಾಡಲು ಸಿಡ್ಯಾಕ್ ಏನಾದರೂ ಮಾಡ್ತಾ ಇದೆಯಾ?
6: ಇಂತಹ ಘಟನೆಗಳಿಗೆ ISEA ಅಂದ್ರೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಎಜುಕೇಶನ್ ಅಂಡ್ ಅವೇರ್ನೆಸ್ ಎಂಬತಕ್ಕಂತಹ ಪ್ರಾಜೆಕ್ಟ್ ಅನ್ನು ಆರಂಭಿಸಲಾಗಿದೆ. ಇದು ಭಾರತ ಸರ್ಕಾರದ ಮೀಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ 2005 ಆರಂಭಗೊಂಡು ಸೆಕ್ಯೂರ್ ಅಂಡ್ ಟ್ರಸ್ಟೆಡ್ ಸೈಬರ್ ಜಗತ್ತನ್ನು ನಿರ್ಮಿಸಲು ಕೆಲಸ ಮಾಡುತ್ತಿದೆ. ಇಂದಿಗೆ ISCA ಅದರ 3ನೇ ಹಂತದಲ್ಲಿ ಇದ್ದು 4 ಪ್ರಮುಖ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದೆ. ಒಂದನೇದಾಗಿ ಸೈಬರ್ ಭದ್ರತಾ ತಜ್ಞರನ್ನು ತರಬೇತಿಗೊಳಿಸೋದು, ಅಂದರೆ CISO ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ಗಳನ್ನು ತರಬೇತಿಗೊಳಿಸೋದು. ಎರಡನೇದಾಗಿ ಸ್ಟೂಡೆಂಟ್ಸಲ್ಲಿ ಇನ್ನೋವೇಷನ್ ಮನೋಭಾವವನ್ನು ಬೆಳೆಸುವುದು. ಮೂರನೇದು ಶಿಕ್ಷಣ ಮತ್ತು ಸಂಶೋಧನೆಯನ್ನು ಬಲಪಡಿಸುವುದು. ಆಮೇಲೆ 4ನೇದಾಗಿ ಸೈಬರ್ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸುವುದು. ಇಂದಿನ ಕಾಲದಲ್ಲಿ ಸೈಬರ್ ಸುರಕ್ಷತೆ ಎನ್ನುವುದು ಕೇವಲ ತಂತ್ರಜ್ಞರ ವಿಷಯವಾಗದೆ ಎಲ್ಲ ನಾಗರಿಕರ ಜೀವನದ ಕೌಶಲ್ಯವಾಗಿದೆ.
2: ಈಗ ತಾನೇ ಹೇಳಿದ್ರಿ ವಿದ್ಯಾರ್ಥಿಗಳಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ. ಹಾಗಾದ್ರೆ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಸೈಬರ್ ಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ಸಿಡ್ಯಾಕ್ನ ಸಹಕಾರ ಸಿಗ್ತಾ ಇದೆಯಾ, ಸಿಗುತ್ತಾ?
6: ISCA ಯೋಜನೆಯಡಿ ಸಿಡ್ಯಾಕ್ ಬೆಂಗಳೂರು ಕರ್ನಾಟಕ, ಕೇರಳ, ತಮಿಳುನಾಡು, ಪಡಿಚೇರಿ ಮತ್ತು ಲಕ್ಷದ್ವೀಪ್ ಐಲ್ಯಾಂಡ್ಗಳಿಗೆ ರೀಜನಲ್ ಕೋಆರ್ಡಿನೇಷನ್ ಸೆಂಟರ್ RCC ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಆಮೇಲೆ ರಾಜ್ಯ ಸೈಬರ್ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸೇರಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ.
2: ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳಿಂದ ಜನರು ಎಚ್ಚೆತ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸತ್ತಾ? ಅಷ್ಟು ಪರಿಣಾಮ ಬೀರುತ್ತಾ ಈ ಜಾಗೃತಿ ಕಾರ್ಯಕ್ರಮಗಳು?
6: ಖಂಡಿತವಾಗಿಯೂ. ISCA Phase 3 ಅಡಿಯಲ್ಲಿ ಇಂದಿನವರೆಗೆ ಸಿಡ್ಯಾಕ್ ಬೆಂಗಳೂರು 81 ಹೆಚ್ಚು ವರ್ಕ್ಶಾಪ್ಗಳು ಮತ್ತು ವೆಬಿನಾರ್ಗಳನ್ನು ನಡೆಸಿದೆ. ಆಮೇಲೆ ಇದರಿಂದ 21,000 ಪಾರ್ಟಿಸಿಪೆಂಟ್ಸ್ಗಳಿಗೆ ನಾವು ತಲುಪಿದ್ದೇವೆ. ಇಂದಿನವರೆಗೆ 3 ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ಗಳನ್ನು ನಡೆಸಿ 263 ಮಾಸ್ಟರ್ ಟ್ರೈನರ್ಸ್ಗಳನ್ನು ನಿರ್ಮಿಸಿದ್ದೇವೆ. ಈ ತರಬೇತಿ ಪಡೆದವರು ತಮ್ಮ ಕುಟುಂಬ ಮತ್ತು ಕಾಲೇಜು ಹಾಗೂ ಸಮಾಜದಲ್ಲಿ ಸೈಬರ್ ಅಂಬಾಸಿಡರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
2: ಹಾಗಾದ್ರೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಳವಾಗಿ 3 ಸೈಬರ್ ಸುರಕ್ಷತಾ ಸಲಹೆಗಳನ್ನ ನೀಡಬಹುದಾ?
6: ಮೊದಲನೆಯದು, ಅಪರಿಚಿತವಾದಂತಹ SMS ಗಳು, ವಾಟ್ಸ್ಆಪ್ ಅಥವಾ ಇಮೇಲ್ ಲಿಂಕ್ಗಳನ್ನು ಎಂದಿಗೂ ಕ್ಲಿಕ್ ಮಾಡಬೇಡಿ. ಎರಡನೇದಾಗಿ, ಬಲವಾದಂತಹ ಪಾಸ್ವರ್ಡ್ಗಳನ್ನು ಅಳವಡಿಸಿಕೊಳ್ಳಿ. ಆಮೇಲೆ ಅದರ ಜೊತೆಗೆ 2-factor authentication ಅನ್ನು ಸಕ್ರಿಯಗೊಳಿಸಿ. ಮೂರನೇದಾಗಿ, OTP, ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕವಾದಂತಹ ಮಾಹಿತಿಗಳನ್ನು ಯಾರಿಗೂ ನೀಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ staysafeonline.in ಈ ವೆಬ್ಸೈಟ್ ಅನ್ನು ಭೇಟಿ ಮಾಡಬಹುದು. ಆಮೇಲೆ ನಿಮ್ಮ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಯಾವುದೇ ಸಂಸ್ಥೆಗಳಲ್ಲಿ ಜಾಗೃತಾ ಕಾರ್ಯಕ್ರಮಗಳನ್ನು ಮಾಡಬೇಕಾದರೆ ಈ ಇಮೇಲ್ ಅಡ್ರೆಸ್ಗೆ ನೀವು ಸಿಡ್ಯಾಕ್ ಬೆಂಗಳೂರನ್ನು ಸಂಪರ್ಕಿಸಬಹುದು. ಇಮೇಲ್ ಅಡ್ರೆಸ್ ಯಾವುದಪ್ಪ ಅಂದ್ರೆ ISCARCCBLR@cidac.in. ಈ ವೆಬ್ಸೈಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು.
2: ಕೇಳಿದ್ರೆ ನಿಮಗೆ ಏನಾದ್ರೂ ಶಾಲಾ ಕಾಲೇಜುಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಜಾಗೃತ ಕಾರ್ಯಕ್ರಮಗಳನ್ನ ಮಾಡಬೇಕು, ಆಯೋಜನೆ ಮಾಡಬೇಕು ಅನ್ನೋದಾದ್ರೆ ಇಮೇಲ್ ಕಳುಹಿಸಿ ನಿಮ್ಮ ರಿಕ್ವೆಸ್ಟ್ ಅನ್ನ ಅವರಿಗೆ ಹೇಳಬಹುದು. ಇಮೇಲ್ ವಿಳಾಸ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ISEARCCBLR@cidac.in. ಇನ್ನು ತಂತ್ರಜ್ಞಾನ ವೇಗವಾಗಿ ಬದಲಾಗ್ತಾ ಇದೆ, ನಮ್ಮ ಯುವಜನತೆ ಭವಿಷ್ಯಕ್ಕೆ ಹೇಗೆ ಸಿದ್ಧರಾಗಬೇಕು?
6: ಕೆಲವು ವರ್ಷಗಳ ಹಿಂದೆ ಕೇವಲ ಪ್ರೋಗ್ರಾಮಿಂಗ್ ಕಲ್ತಿದ್ರೆ ಸಾಕಾಗಿತ್ತು, ಎಸ್ಪೆಷಲಿ ಟೆಕ್ನಾಲಜಿ ಮತ್ತು IT ಫೀಲ್ಡ್ಗಳಲ್ಲಿ. ಬಟ್ ಇಂದಿನ ಕಾಲದಲ್ಲಿ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಅನ್ನೋದು ತುಂಬಾ ಚೇಂಜ್ ಆಗ್ತಾ ಇದೆ. ಅಡ್ವಾನ್ಸ್ ಡೀಪ್ ಟೆಕ್ ಟೆಕ್ನಾಲಜೀಸ್ ಅಂತ ಏನ್ ಹೇಳ್ತೀವಿ, ಲೈಕ್ ಯುನೋ ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, IoT, ಈ ತರಹ ಟೆಕ್ನಾಲಜೀಸ್ಗಳು ಇಂದಿನ ಯುಗದಲ್ಲಿ ಇಂದಿನ ಇಂಡಸ್ಟ್ರಿಗಳಿಗೆ ತುಂಬಾ ಬೇಕಾಗಿದೆ. ಸೊ ಇದಕ್ಕಾಗಿಯೇ ಮೇಟಿ ಮತ್ತು ನ್ಯಾಸ್ಕಾಮ್ ಈ ಎರಡು ಸಂಸ್ಥೆಗಳು ಸೇರಿ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಎಂಬತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಮುಖಾಂತರ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ನೀಡಲಾಗ್ತಾ ಇದೆ.
2: ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸಿ ಹೊಸ ಕನಸನ್ನ ಹೊತ್ತು ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಅನ್ಕೊಳ್ಳೋಣ. ಪದವಿ ಇದೆ, ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಹತ್ರ, ಅಂಥವರನ್ನ ಸಿದ್ಧಗೊಳಿಸೋದಿಕ್ಕೆ ಸಿಡ್ಯಾಕ್ ಏನಾದ್ರೂ ಮಾಡ್ತಾ ಇದೆಯಾ?
6: ಇದಕ್ಕಾಗಿಯೇ 2022 ವರ್ಕ್ ಬೇಸ್ಡ್ ಲರ್ನಿಂಗ್ ಎಂಬತಕ್ಕಂಥ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಆರಂಭಿಸಿದ್ದೇವೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ ಪರ್ಸನ್ ಆಗಿರುತ್ತೆ. ಆಮೇಲೆ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ BE or BTech in ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಬ್ರಾಂಚಸ್, ಆ ಎಲಿಜಿಬಿಲಿಟಿ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು ಈವನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ತಿಂಗಳಿಗೆ 10,000 ಸ್ಟೈಫಂಡ್ ಕೂಡ ನೀಡಲಾಗುತ್ತದೆ. ನಿಮಗೆ ಅರ್ಜಿಯನ್ನು ದಾಖಲಿಸಲು AICTE ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬಹುದು, ಆಮೇಲೆ ನಿಮ್ಮ ಅಪ್ಲಿಕೇಶನ್ ಅನ್ನು ಅಲ್ಲಿ ಸಬ್ಮಿಟ್ ಮಾಡಬಹುದು.
2: ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿನಿ ಸೂಪರ್ ಕಂಪ್ಯೂಟಿಂಗ್ ಹಾಗೂ AI ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ಇದು ದೊಡ್ಡ ನಗರದಲ್ಲಿ ಓದದವರಿಗೆ ಮಾತ್ರ ಸಾಧ್ಯ, ನನ್ನಂಥವ್ರಿಗೆ ಅಲ್ಲ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಈ ರೀತಿಯ ಕನಸು ಕಾಣುವ ವಿದ್ಯಾರ್ಥಿಗಳ ಕನಸು ನನಸಾಗುತ್ತಾ?
6: ನಾನು ಅವಳಿಗೆ ಒಂದೇ ಮಾತು ಹೇಳುತ್ತೇನೆ, ಪ್ರತಿಭೆಗೆ ಯಾವುದೇ ರೀತಿಯಾದಂತಹ ಬ್ಯಾರಿಯರ್ ಇರುವುದಿಲ್ಲ. ಇದನ್ನೇ ಅರ್ಥಕೊಂಡು ಸಿಡಾಕ್ ಬೆಂಗಳೂರು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಹಕ್ ಅಂದರೆ ಸೆಂಟರ್ ಫಾರ್ HPC ಅಪ್ ಸ್ಕಿಲಿಂಗ್ ಅಂಡ್ ನಾಲೆಡ್ಜ್ ಶೇರಿಂಗ್ ಎಂಬುದನ್ನು ಆರಂಭಿಸಿದೆ. ಇದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಪರಿಣಿತ HR ಡೆವಲಪ್ಮೆಂಟ್ ಪ್ರೋಗ್ರಾಂ ಆಗಿದೆ. ವಿಶೇಷವಾಗಿ SC ST ಮಹಿಳೆಯರು ಆಮೇಲೆ EWS ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇದರಲ್ಲಿ ಕಲ್ಪಿಸಲಾಗ್ತಾ ಇದೆ. 2023 2025 ACC HPC ಕೋರ್ಸ್ಗಳಲ್ಲಿ 777 ಕ್ಯಾಂಡಿಡೇಟ್ಸ್ ಟ್ರೈನ್ ಆಗಿದ್ದು ಅದರಲ್ಲಿ 473 ಕ್ಯಾಂಡಿಡೇಟ್ಸ್ ಸರ್ಟಿಫೈಡ್ ಆಗಿದ್ದಾರೆ. ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ 586 ಶಿಕ್ಷಕರು ಭಾಗವಹಿಸಿ 331 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಆಮೇಲೆ AICTE ಮಾಸ್ಟರ್ಸ್ ಟ್ರೈನರ್ ಪ್ರೋಗ್ರಾಂನಲ್ಲಿ 102 ಅಭ್ಯರ್ಥಿಗಳು ಭಾಗವಹಿಸಿ 84 ಮಂದಿ ಪೂರ್ಣಗೊಳಿಸಿದ್ದಾರೆ. ಇದಲ್ಲದೇ IEEE ಬ್ಲೆಂಡೆಡ್ ಲರ್ನಿಂಗ್ ಪ್ರೋಗ್ರಾಂ ಮೂಲಕ 1068 ಪಾರ್ಟಿಸಿಪೆಂಟ್ಸ್ಗಳು ಟ್ರೈನ್ಡ್ ಆಗಿ ಅದರಲ್ಲಿ 976 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಒಟ್ಟಾಗಿ ಹೇಳೋದಾದರೆ 2500 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಲಾಭವನ್ನು ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ chuck.cdacb.in ವೆಬ್ಸೈಟ್ ಅನ್ನು ಭೇಟಿ ನೀಡಬಹುದು.
2: ನಮ್ಮ ಕೇಳುಗರಿಗೆ ಸಿಡಾಕ್ ಅಂದ್ರೆ ಈಗ ACTS ಕೋರ್ಸ್ಗಳು ನೆನಪಾಗತ್ತೆ, ಮತ್ತೊಮ್ಮೆ ಅವರಿಗೆ ACTS ಬಗ್ಗೆ ತಿಳಿಸಬಹುದಾ?
6: ACTS ಅಂದ್ರೆ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್. ಇದೊಂದು ಸಿಡಾಕಿನ ಫ್ಲಾಗ್ಶಿಪ್ ಪ್ರೋಗ್ರಾಂ ಆಗಿದೆ. ಇದರ ಮೂಲಕ ಅಡ್ವಾನ್ಸ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಹಾಗೂ ಬಿಗ್ ಡೇಟಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ ಉದ್ಯೋನ್ಮುಖ PG ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ. ಹೆಚ್ಚಿನ ವಿವರಗಾಗಿ ನೀವು ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು. acts.cdac.in ಈ ವೆಬ್ಸೈಟ್ ಅನ್ನು ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಇದರಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬಹುದು. ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದ್ರೆ, ಅರ್ಜಿ ಸಲ್ಲಿಸಲು 26 May 2026 ಆಗಿರುತ್ತೆ. ಆಮೇಲೆ CCAT ಪರೀಕ್ಷೆ, ದಟ್ ಈಸ್ ಎಂಟ್ರೆನ್ಸ್ ಎಕ್ಸಾಮ್, ಪರೀಕ್ಷೆ 4 and 5 July 2026 ಇರುತ್ತೆ. ಆಮೇಲೆ ಕೋರ್ಸ್ ಆರಂಭವಾಗೋದು 24 August 2026.
2: ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಕೊನೆಯದಾಗಿ ನಿಮ್ಮ ಸಂದೇಶ ನಮ್ಮ ಕೇಳುಗರಿಗೆ.
6: ನನ್ನ ಸಂದೇಶ ಬಹಳ ಸರಳ, ಆನ್ಲೈನ್ ಅಲ್ಲಿ ಸುರಕ್ಷಿತವಾಗಿರಿ, ಹೊಸದನ್ನು ಕಲಿಯುತ್ತೀರಿ, ನಿಮ್ಮ ಸ್ಕಿಲ್ಸ್ ಅನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರಿ. ಸಿಡಾಕಿನ ಪ್ರೋಗ್ರಾಮ್ಸ್ಗಳು ISCA ಮೂಲಕ ಸೈಬರ್ ಜಾಗೃತಿ, ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಮೂಲಕ ಭವಿಷ್ಯದ ಸ್ಕಿಲ್ಸ್ಗಳು, WBL ಮೂಲಕ ಅನುಭವ, ಆಮೇಲೆ ಸಿಹಕ್ ಮೂಲಕ ಸೂಪರ್ ಕಂಪ್ಯೂಟಿಂಗ್ ಮತ್ತು ಆಕ್ಟ್ಸ್ ಮೂಲಕ ಉದ್ಯೋನ್ಮುಖ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೆ ಅವಕಾಶವಾಗಿದೆ. ನಮ್ಮ ದೇಶದ ಡಿಜಿಟಲ್ ಭವಿಷ್ಯವನ್ನು ತಂತ್ರಜ್ಞಾನ ಮಾತ್ರವಲ್ಲ, ಜಾಗೃತ ಮತ್ತು ಸ್ಕಿಲ್ಡ್ ನಾಗರಿಕರು ನಿರ್ಮಿಸಲಿದ್ದಾರೆ.
2: ತುಂಬಾ ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಂಡ್ರಿ. ಇದುವರೆಗೂ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.
6: ನಮಸ್ಕಾರ
2: ಶ್ರೋತೃಗಳೇ, ಸೈಬರ್ ಸುರಕ್ಷತೆಗಾಗಿ ಹೊಸ ಕೌಶಲ್ಯಗಳನ್ನ ಕಲಿಯಿರಿ, ಡಿಜಿಟಲ್ ಭಾರತದ ನಿರ್ಮಾಣದಲ್ಲಿ ಕೈಜೋಡಿಸಿ. ನಮಸ್ಕಾರ.
3: ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
4: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
3: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾ ಹರ್ಟ್ಸ್ಗಳಲ್ಲಿ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿರುವ ಮೇರೈಸ್ ಫೌಂಡೇಶನ್ ನಿರ್ವಹಿಸುತ್ತಿರುವ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ತನ್ನ ಇನ್ಕ್ಯುಬೇಷನ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಉದ್ಯಮಶೀಲತೆಯ ಕನಸು ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ಪ್ರವರ್ತಕರು ಮತ್ತು ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಕೃಷಿ ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಬೌದ್ಧಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತವೆ. ಆಸಕ್ತರು www.meriiase.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಕ್ ಸಹಿತ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448179074 ಅಥವಾ ಇಮೇಲ್ ವಿಳಾಸ ceo@mcehasan.ac.in ಮೂಲಕ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.

0: ಮತ್ತೊಂದು ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ ಗಮನಿಸಿ, 2026-27 ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಆಲೂಗಡ್ಡೆ ಮಾರಾಟ ಪ್ರಕ್ರಿಯೆ ಹಾಸನ ಜಿಲ್ಲೆಯಲ್ಲಿ May 15 ಪ್ರಾರಂಭವಾಗಿದೆ. ಕುಫ್ರಿ ಜ್ಯೋತಿ ತಳಿಯ 1 ಕ್ವಿಂಟಾಲ್ ಬಿತ್ತನೆ ಬೀಜಕ್ಕೆ 1,200 ರೂಪಾಯಿಗಳನ್ನು ಹಾಸನ ಜಿಲ್ಲಾಡಳಿತ ನಿಗದಿ ಮಾಡಿದೆ. ಬಿತ್ತನೆ ಆಲೂಗಡ್ಡೆಯ ಅನಧಿಕೃತ ಮಾರಾಟವನ್ನು ನಿರ್ಬಂಧಿಸಲು, ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ತಾಲೂಕು ಜಾಗೃತಿ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳಲ್ಲಿ ನೋಂದಣಿ ಆಗಿರದ ಆಲೂಗಡ್ಡೆ ವರ್ತಕರು, ದಲ್ಲಾಳಿಗಳು ಅಥವಾ ಮಾರಾಟಗಾರರು ಅನಧಿಕೃತವಾಗಿ ಆಲೂಗಡ್ಡೆ ಮಾರಾಟ ಮಾಡುತ್ತಿರುವುದನ್ನು ಗಮನಕ್ಕೆ ಬಂದರೆ ಕೂಡಲೇ ತಾಲೂಕು ಜಾಗೃತಿ ಸಮಿತಿಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಲಾಗಿದೆ. ಹಾಗೂ ನಿಗದಿಪಡಿಸಿರುವ ದರಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಜಾಗೃತಿ ಸಮಿತಿಗೆ ದೂರು ನೀಡಬಹುದು ಎಂದು ತೋಟಗಾರಿಕೆ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಕೆಲಗರೆ ಇಂದು ಬೆಳಗ್ಗೆ 10 ಗಂಟೆಗೆ ಹೇಮಕೂಟ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಹೇಮಕೂಟದ ವಿಷಯ ಸಮೃದ್ಧಿ ಸಂಕಷ್ಟ. ಗಂಟೆ 34 ನಿಮಿಷಗಳ ಸಮಯ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಗಂಟೆ 35 ನಿಮಿಷಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
2: ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ರಾಷ್ಟೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047 ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು June 8, 2026 ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ, ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾನೇ ಆದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ 1.4 ಶತಕೋಟಿ ಜನರ ರಾಷ್ಟವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ದಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ದತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ NHAI ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ NHAI ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ದತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು NHAI ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
6: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
7: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ದ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಂದರ್ ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೆಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಇರಾನ್ ಅಮೆರಿಕ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ಪ್ರತಿಕ್ರಿಯೆ ತುಂಬಾ ಪ್ರಬಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ದದ ಮುಂಬರುವ ಟಿ20 ಅಂತಾರಾಷ್ಟೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ ಕೃಷ್ಣ ಅವರನ್ನು ಅವರ ಬದಲಿಯಾಗಿ ಹೆಸರಿಸಿದೆ. ತಂಡದ ಆಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿ ನಡುವಿನ ಸಮಾಲೋಚನೆಯ ನಂತರ ಸಿರಾಜ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ತಿಳಿಸಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪುರುಷರ ಕ್ರಿಕೆಟ್ನ ತ್ರಿಕೋನ ಎ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಭಾರತ ಎ ತಂಡವು ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿತು. ಭಾರತ ಎ ತಂಡವು ಇದೇ 11ರಂದು ನಡೆಯುವ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ಎಲ್ಲಾ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯಾ

0: ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅರ್ಡೆನಾ ಕ್ವಾನ್ ಲೀ ಮತ್ತು ಸ್ಟ್ಯಾನ್ಲಿ ಸಿಂಗ್ ಅವರನ್ನು 21-13, 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟ್ನಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡವರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವ ಮತ್ತು ಒಇಎ ಹೆರ್ನ್ ವಿರುದ್ದ 15-21, 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ದ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ ಎನ್ಎಚ್ಆರ್ಸಿ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಸವಿಗಾನ.
2: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
3: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
2: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
4: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100%ರಷ್ಟು ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
5: ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕನ್ನಡ ಜಾಗೃತಿ ಸಮಿತಿಯ ನೂತನ ಸದಸ್ಯರಾಗಿ ನೇಮಕಗೊಂಡಿರುವ ಚೈತ್ರ ನಾಯಕರಹಳ್ಳಿ, ವಿಷ್ಣು ಪ್ರಕಾಶ್ ಎಂಎಲ್, ಕಲ್ಲಹಳ್ಳಿ ಹರೀಶ್, ಸೋಮನಾಯಕ್, ಕತ್ತಿ ಮಲ್ಲೇನಹಳ್ಳಿ ಪರಮೇಶ್ ಹಾಗೂ ಎಂಎಸ್ ದೊರೇಶ್ ಅವರಿಗೆ ಶುಭ ಕೋರುತ್ತಾರೆ. ಡಾಕ್ಟರ್ ನಾಯಕರಹಳ್ಳಿ ಮಂಜೇಗೌಡ ಅಭಿಮಾನಿ ಬಳಗ, ಹಾಸನ.
1: ಸವಿಗಾನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಶ್ರಾವಣ ಬಂತು ಚಿತ್ರದ ಗೀತೆ. ಗೀತನ ಹಾಡಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಎಂ ರಂಗಾರಾವ್ ಅವರ ಸಂಗೀತ ಸಂಯೋಜನೆ, ಚಿ ಉದಯಶಂಕರ್ ಅವರ ಗೀತರಚನೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಆತ್ಮೀಯ ಆಕಾಶವಾಣಿ ಕೇಳುಗರೆ,
7: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
6: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
7: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
8: ಸಭಿಗಾನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳೋಣ ಹೆಣ್ಣಿನ ಸೇಡು ಚಿತ್ರದ ಗೀತೆ. ರಮೇಶ್ ನಾಯ್ಡು ಅವರ ರಾಗ ಸಂಯೋಜನೆ, ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ. ಮೂಡಿಬರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಆತ್ಮ ಕೆಲಗರೆ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಚರ್ಮದ ಸಮಸ್ಯೆ. ಭಾಗವಹಿಸುತ್ತಾರೆ ಡಾ ರಾಹುಲ್ ಹೆಚ್ವಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: आर्थिक प्रगति हुई है। अनुपम मिश्र, आकाशवाणी समाचार, दिल्ली।
1: विश्व के नेताओं ने प्रधानमंत्री नरेंद्र मोदी को भारत के सबसे लंबे समय तक निर्वाचित प्रधानमंत्री रहने पर बधाई दी है। श्रीलंका के राष्ट्रपति अनुरा कुमार दिसानायका ने एक पत्र में कहा कि ये उपलब्धि दुनिया के सबसे बड़े लोकतंत्र की जनता द्वारा उनके नेतृत्व पर बार बार जताए गए विश्वास का प्रमाण है। पापुआ न्यू गिनी के प्रधानमंत्री जेम्स मारापे ने एक वीडियो संदेश में प्रधानमंत्री मोदी को आदर्श नेतृत्व का उदाहरण बताया। त्रिनिदाद और टोबैगो की प्रधानमंत्री कमला प्रसाद बिसेसर ने कहा है कि प्रधानमंत्री मोदी के नेतृत्व में भारत वैश्विक मामलों में प्रखर आवाज के रूप में उभरा है। उपराष्ट्रपति सीपी राधाकृष्णन ने प्रधानमंत्री नरेंद्र मोदी को देश के सबसे लंबे समय तक लगातार निर्वाचित प्रधानमंत्री बने रहने पर बधाई दी है। उपराष्ट्रपति ने कहा है कि यह ऐतिहासिक उपलब्धि केवल कार्यकाल की अवधि नहीं है, बल्कि राष्ट्रीय विकास यात्रा में एक परिवर्तनकारी युग का प्रतीक है। पूर्व उपराष्ट्रपति एम वेंकैया नायडू ने अखबार में एक लेख में गुजरात के वडनगर से प्रधानमंत्री कार्यालय तक के उनके सफर और जवाहरलाल नेहरू के रिकॉर्ड को तोड़ते हुए 4,399 दिन पूरे करने का उल्लेख किया है। पूर्व राष्ट्रपति रामनाथ कोविंद ने भी एक दैनिक समाचार पत्र में प्रकाशित एक लेख में कहा है कि 2014 के बाद से शासन, राजनीति और सार्वजनिक चर्चा में भारतीयता की ओर निर्णायक बदलाव आया है। राष्ट्रीय जनतांत्रिक गठबंधन एनडीए की बैठक आज नई दिल्ली में होगी। इसमें सरकार के 12 वर्ष पूरे होने और प्रधानमंत्री नरेंद्र मोदी के भारत के सबसे लंबे समय तक लगातार निर्वाचित प्रधानमंत्री रहने का जश्न मनाया जाएगा। भारतीय जनता पार्टी के शीर्ष नेताओं के साथ साथ एनडीए गठबंधन के सभी घटक दलों के नेताओं की भी बैठक में शामिल होने की उम्मीद है। बैठक में एनडीए के शासन वाले सभी 22 राज्यों और केंद्र शासित प्रदेशों के मुख्यमंत्री और उपमुख्यमंत्री तथा गठबंधन के सभी घटक दलों के नेता भी उपस्थित रहेंगे। प्रधानमंत्री नरेंद्र मोदी के गृह नगर गुजरात के वडनगर में आज उनके सफल शासन के 12 वर्षों के उपलक्ष्य में कार्यक्रमों की एक श्रृंखला आयोजित की जाएगी, जिसमें विकसित भारत के दृष्टिकोण को साकार करने के लिए जन भागीदारी पर जोर दिया जाएगा।
2: प्रधानमंत्री नरेंद्र मोदी के गृहनगर वडनगर में उनकी 12 वर्षों के सफल शासन के उपलक्ष्य में आज कई विशेष कार्यक्रमों का आयोजन किया जा रहा है। इस अवसर को यादगार बनाने के लिए जिला प्रशासन द्वारा आज शाम 7 बजे ऐतिहासिक शर्मिष्ठा झील पर एक भव्य महाआरती और 10,000 दीपक जलाने की विशेष व्यवस्था की गई है। इसी के साथ प्रदेश भाजपा द्वारा प्राचीन हाटकेश्वर मंदिर में भी कई कार्यक्रमों का आयोजन किया गया है, जिसकी शुरुआत शाम 4:30 बजे स्वच्छ भारत अभियान और स्वच्छता कर्मियों के सम्मान समारोह के साथ होगी। प्रदेश भाजपा अध्यक्ष जगदीश विश्वकर्मा आज शाम मंदिर में एक भव्य महाआरती का नेतृत्व करेंगे, जिसमें बड़ी संख्या में नागरिक, पार्टी कार्यकर्ता और श्रद्धालुओं के शामिल होने की उम्मीद है। अपर्णा खुंट, आकाशवाणी समाचार, अहमदाबाद।
1: मोदी सरकार के 12 वर्ष पूरा होने के उपलक्ष्य में चलाए जा रहे राष्ट्रव्यापी अभियान के अंतर्गत भारतीय जनता पार्टी आज उत्तर प्रदेश के सभी 403 विधानसभा क्षेत्रों के मंदिरों में विशेष प्रार्थना सभाओं का आयोजन करेगी। प्रधानमंत्री मोदी के संसदीय क्षेत्र वाराणसी में विशेष कार्यक्रम आयोजित किए जाएंगे। ये समाचार आकाशवाणी से प्रसारित किए जा रहे हैं। ताजा समाचार जानने के लिए आप हमारे सोशल मीडिया हैंडल @AIRNewsHindi को फॉलो कर सकते हैं।
3: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और AI से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: समाचार प्रभात में आपका फिर स्वागत है। आकाशवाणी समाचार केंद्र सरकार के पिछले 12 वर्षों में विभिन्न प्रमुख क्षेत्रों में किए गए प्रयासों पर एक विशेष श्रृंखला प्रस्तुत कर रहा है। आज हम युवाओं के सशक्तिकरण की दिशा में सरकार के प्रयासों पर चर्चा कर रहे हैं।
4: पिछले 12 वर्षों में सरकार ने देश की युवा शक्ति को सशक्त बनाने पर विशेष ध्यान दिया है। भारत के अगली पीढ़ी के सुधार अब एक तेज गति वाले सुधार अभियान बन चुके हैं, जिसके केंद्र में युवा शक्ति है। विकसित भारत के निर्माण और विभिन्न क्षेत्रों में देश के भविष्य को आकार देने में युवाओं की महत्वपूर्ण भूमिका है। प्रधानमंत्री मुद्रा योजना के तहत 12 करोड़ से अधिक नए उद्यमियों को ऋण प्रदान किया गया है, जिससे युवाओं के सपनों को नई उड़ान मिली है। सरकार युवाओं को रोजगार और आत्मनिर्भरता की दिशा में आगे बढ़ाने के लिए सशक्त बना रही है, जिससे वे नौकरी तलाशने वाले नहीं बल्कि रोजगार देने वाले बन रहे हैं। छत्तीसगढ़ के रायपुर की महिला उद्यमी ईशा पटेल ने बताया कि कैसे उन्होंने घर पर खाना बनाने से शुरुआत करने से लेकर एक सफल कैफे व्यवसाय स्थापित करने तक की यात्रा की।
5: मैं ना यूथ को लगता है कि हमारे पास फंडिंग नहीं है, बट वो गवर्नमेंट स्कीम्स के बारे में अवेयर नहीं है, तो मैं अपने साइड से यही उन्हें सजेशन देना चाहूंगी। अब थोड़ा रिसर्च करो, जैसे मुद्रा लोन भी है, वैसे पीएमईजीपी लोन भी है, कई लोन जो आपको विदाउट मॉर्गेज मिल रहे हैं। आपके में पोटेंशियल है तो आप जॉब ड्रॉप करो, क्योंकि स्काई हैज नो लिमिट्स फॉर यू।
4: प्रधानमंत्री कौशल विकास योजना के अंतर्गत 1,60,00,000 से अधिक युवाओं को प्रशिक्षण प्रदान किया गया है। कुशल युवाओं की बढ़ती संख्या मेक इन इंडिया पहल को नई ऊर्जा दे रही है। रोजगार मेलों के माध्यम से 1,200,000 नियुक्ति पत्र वितरित किए जा चुके हैं, जिससे युवाओं के रोजगार के सपने साकार हो रहे हैं। देश में 2,20,000 से अधिक स्टार्टअप्स ने 23,00,000 से ज्यादा रोजगार के अवसर सृजित किए हैं। वहीं छात्रों द्वारा 16,00,000 नवाचार परियोजनाएं विकसित की गई हैं, जिन्होंने स्टार्टअप पारिस्थितिकी तंत्र को मजबूत आधार प्रदान किया है। प्रधानमंत्री सेतु योजना के तहत 1,000 औद्योगिक प्रशिक्षण संस्थानों ITI के आधुनिकीकरण के लिए 60,000 करोड़ रुपए आवंटित किए गए हैं, जिससे युवाओं को उद्योगों की आवश्यकताओं के अनुरूप कौशल प्रदान किया जा सकेगा। सरकार के सहयोग और देश की युवा शक्ति के प्रयासों से भारत के विकास का एक नया अध्याय लिखा जा रहा है। अनुपम मिश्र के साथ सकलैन अख्तर, आकाशवाणी समाचार, दिल्ली।
3: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और AI से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: केंद्र सरकार ने ग्रामीण विकास के लिए 1,25,00,000 रुपए की योजनाओं की घोषणा की है। केंद्रीय ग्रामीण विकास मंत्री शिवराज सिंह चौहान ने बताया कि महात्मा गांधी राष्ट्रीय ग्रामीण रोजगार गारंटी अधिनियम मनरेगा के अंतर्गत पहले ही 30,000 करोड़ रुपए आवंटित किए गए हैं। यह अधिनियम 1 जुलाई से पूरे देश में लागू हो जाएगा। ओमान तट के पास अमरीकी सेना के अपाचे हेलीकॉप्टर को गिराए जाने के जवाब में अमरीका ने ईरान पर हमले किए हैं। अधिकारियों ने बताया कि हेलीकॉप्टर को एक ईरानी ड्रोन ने गिराया था, हालांकि दोनों पायलटों को बचा लिया गया। उधर ईरान ने भी क्षेत्र में अमरीकी ठिकानों पर मिसाइलें और ड्रोन दागे हैं।
6: ईरान के दक्षिणी तट पर सिरिक, बंदर अब्बास, केशम, जास और कोहे मुबारक समेत कई स्थानों पर विस्फोटों की खबरें मिली हैं। सरकारी मीडिया ने बताया कि सिरिक के बामानी जिले में 2 जल भंडार टैंक क्षतिग्रस्त हो गए, जिससे स्थानीय पेयजल आपूर्ति बाधित हो गई। ईरानी विदेश मंत्री अब्बास अराग्ची ने चेतावनी दी कि तेहरान किसी भी हमले या धमकी का जवाब दिए बिना नहीं रहेगा। और
1: क्रिकेट में इंडिया ए ने कल त्रिकोणीय श्रृंखला के पहले मुकाबले में श्रीलंका ए को 8 रन से हराया। इंडिया ए का अगला मुकाबला कल अफगानिस्तान ए से होगा। फाइनल खेला जाएगा 21 जून को। और अब आज के समाचार पत्रों की सुर्खियों के साथ हैं विशाल शर्मा।
7: धन्यवाद मुनीश। देश की राजधानी से प्रकाशित हिंदी समाचार पत्रों ने सरकार की 12 साल की उपलब्धियों और पीओके में बढ़ती पाकिस्तान की बर्बरता की खबरों को सुर्खियों से प्रकाशित किया है। लोक सत्य ने देश के प्रथम प्रधानमंत्री पंडित जवाहरलाल नेहरू की तस्वीर के साथ प्रधानमंत्री नरेंद्र मोदी का चित्र प्रकाशित करते हुए श्री मोदी के सबसे लंबे समय तक प्रधानमंत्री होने के रिकॉर्ड को रेखांकित किया है। पत्र ने उनके ऐतिहासिक 14 फैसलों को भी क्रमवार सूचीबद्ध किया है। अमर उजाला ने पाक अधिकृत कश्मीर के मुजफ्फराबाद की तस्वीर प्रकाशित करते हुए अपनी खबर को शीर्षक दिया है, मानवाधिकार उल्लंघन पर पाकिस्तान को जवाबदेह ठहराए दुनिया। पत्र ने ब्रिटेन के 50 सांसदों के उस पत्र का भी उल्लेख किया है जिसमें उन्होंने लिखा है कि पाकिस्तानी कब्जे वाले कश्मीर में लोग सेना की बर्बरता से डरे हुए हैं।
1: और अंत में लीजिए सुनिए इस बुलेटिन के मुख्य समाचार। एक बार फिर, प्रधानमंत्री नरेंद्र मोदी भारत के सबसे लंबे कार्यकाल वाले निर्वाचित प्रधानमंत्री बने। विश्व के नेताओं ने प्रधानमंत्री मोदी के परिवर्तनकारी शासन और विकासशील देशों की पैरवी के उनके प्रयासों की सराहना की। केंद्र ने 1,25,000 करोड़ रुपए की ग्रामीण विकास योजना की घोषणा की। ओमान तट पर अमरीकी सेना के अपाचे हेलीकॉप्टर को गिराए जाने के जवाब में अमरीका ने ईरान पर हमले किए। और क्रिकेट में ऋतुराज गायकवाड़ के शतक की बदौलत भारत ए ने त्रिकोणीय एक दिवसीय श्रृंखला के पहले मैच में श्रीलंका ए को 8 रन से हरा दिया है। और इसके साथ ही समाचार प्रभात का ये अंक समाप्त हुआ। नमस्कार।
8: आकाशवाणी प्रेजेंट्स मॉर्निंग न्यूज। गुड मॉर्निंग, आई एम सायरा मुज्तबा। द हेडलाइंस। प्राइम मिनिस्टर नरेंद्र मोदी बिकम्स लॉन्गेस्ट सर्विंग इलेक्टेड प्राइम मिनिस्टर ऑफ इंडिया। वर्ल्ड लीडर्स हेल प्राइम मिनिस्टर मोदीज ट्रांसफॉर्मेटिव गवर्नेंस एंड एडवोकेसी फॉर ग्लोबल साउथ। NDA to meet in New Delhi today to celebrate PM Modi's achievements and completion of 12 years of government. Centre unveils 1.25 lakh crore rupees rural development push, new framework under Viksit Bharat Jiramji to roll out from 1st July. US military launches strikes against Iran in response to downing of Army Apache helicopter off Oman coast. And in cricket, Ruturaj Gaikwad's century helps India A beat Sri Lanka A by 8 runs in tri-series opener in Dambulla. And now the news in detail. Prime Minister Narendra Modi has become the longest continuously serving democratically elected Prime Minister of India today. Mr. Modi took the oath of office on 26th of May in 2014. He surpassed the record of Pandit Jawaharlal Nehru, who first took oath as an elected Prime Minister on 13th of May in 1952 and served until 27th of May 1964. Pandit Nehru's tenure as an elected Prime Minister amounted to 4,398 days. Now, Prime Minister Modi's continuous tenure is 4,399 days, making him the longest-serving elected Prime Minister in India's history. More details on this from our correspondent.
9: The achievement of Prime Minister Narendra Modi is particularly noteworthy given the scale and complexity of governance in India, a nation of over 1.4 billion people characterized by extraordinary diversity in language, culture, religion and geography. At a time when many countries have witnessed political churn, frequent changes in government and policy uncertainty, India has experienced continuity in leadership and governance. It reflects sustained public trust over 3 consecutive national mandates in the world's largest democracy. Independent global surveys have consistently ranked Prime Minister Modi among the world's most popular democratic leaders. He has also been conferred with the highest civilian honors of more than 30 countries. Prime Minister Modi's rise from a humble socio-economic background to the highest elected office without the support of a political dynasty is widely seen as an illustration of the opportunities and social mobility offered by India's democratic system. During Prime Minister Modi's tenure, nearly 250 million Indians moved out of multidimensional poverty and people saw rapid expansion of digital public infrastructure, large-scale infrastructure development, improvements in welfare delivery and broad-based socio-economic progress. During this period, India has strengthened its position as the world's fastest-growing major economy, concluded major trade agreements with leading economies and emerged as a more influential voice on global issues including development, technology, climate action and the priorities of the global south. Anupam Mishra, Akashwani News, Delhi.
8: World leaders have congratulated Prime Minister Narendra Modi on becoming India's longest serving elected Prime Minister of the country. We have a report.
10: World leaders have hailed Prime Minister's transformative governance, his advocacy for the Global South, and his vision of an inclusive and economically dynamic India. President of Sri Lanka, Anuradha Kumara Dissanayake, in a letter said that the milestone is a testament not only to Mr. Modi's years in office, but also to the trust and confidence that the people of the world's largest democracy have repeatedly placed in his leadership. He also highlighted India's remarkable economic and social transformation and noted that Prime Minister Modi's vision has inspired many beyond India's borders, including Sri Lanka. Prime Minister of Papua New Guinea, James Marape, in a personal video message, described Prime Minister Modi as a role model and an example of leadership.
11: Hello and greetings from Papua New Guinea to my friend Prime Minister Modi. Congratulations on reaching a historic milestone, the longest continuous Prime Minister of the great country of India. You have now surpassed the record as the longest serving Prime Minister of India. India remains a friend of Papua New Guinea. You personally have come here. I give respect to you as a senior leader of the Global South, and I am happy that you have now a whole record as the longest serving Prime Minister of India.
10: Further, Prime Minister of Trinidad and Tobago, Kamala Prasad Bisesar, also highlighted Prime Minister Modi's journey from humble beginnings to leading a nation of 1.4 billion people across 3 terms and underscored India's significant achievements in foreign policy, economic growth, infrastructure, and socio-economic development. With Anupam and Rishu's report, Chirag Jha, Akashwani News, Delhi.
8: A meeting of the National Democratic Alliance, NDA, will be held in New Delhi today to celebrate its government completing 12 years and Prime Minister Narendra Modi becoming the longest continuously serving elected Prime Minister of India. Our correspondent has more details on the meeting.
12: All constituents of the alliance beside the top leadership of the BJP, including Prime Minister Modi, are expected to attend the meeting. The NDA meeting will also be attended by chief ministers and deputy chief ministers of all 22 NDA governed states and union territories, besides the leaders of all alliance constituents. The meeting will focus on reviewing various national development programs, infrastructure programs, and the Modi government's vision to transform the nation into a developed country by 2047. With Anupam Mishra, Priya Mondal, Akashwani News, Delhi.
8: The centre has unveiled 1.25 lakh crore rupees push for rural development in the country. Union Rural Development Minister Shivraj Singh Chauhan said that the central government has already allocated 30,000 crore rupees under MG Narega. He said in addition to this, an interim allocation of 95,692 crore rupees has been released to states and union territories. With this, the total allocation will exceed 1.25 lakh crore rupees. Mr. Chauhan said this after chairing a virtual meeting of state rural development ministers regarding the implementation of Viksit Bharat Ji Ram Ji. The act will come into force across the country with effect from 1st of next month. This is Akashwani giving you the news. For quick news updates round the clock, follow us on our X handle at AI News Alerts. And for details of these stories and more, log on to our website www.newsonair.gov.in and download the News on AIR app. Welcome back. You're listening to Morning News. India has undergone a remarkable transformation driven by the principles of Sabka Saath, Sabka Vikas, Sabka Vishwas and Sabka Prayas under the visionary leadership of Prime Minister Narendra Modi in the last 12 years. During this period, the Modi government carried out many flagship initiatives for the welfare and empowerment of the poor, the farmers, women and the youth. Akashwani News brings you a special feature on the government's efforts over the last 12 years across key sectors. Today, we focus on the measures taken by the government towards empowerment of the youth. A report.
13: In the past 12 years, the government has given focus to the youth power of the nation. India's next generation reforms have now turned into a reform express with youth power at its core. Young Indians are central to building a developed India and shaping the country's future across sectors. More than 12 crore new entrepreneurs have received PM Mudra Yojana loans, giving wings to the dreams of youth. The government is empowering youth to drive employment and self-reliance, and youth youth becoming job creators, not job seekers. A female entrepreneur from Raipur in Chhattisgarh, Isha Patel, shared her inspiring journey from cooking at home to establishing a successful cafe business.
5: Many
14: young people feel that they lack funding, but often they are not aware of the various government schemes available to support them. My suggestion would be to do some research on these opportunities. For example, there are schemes like Mudra Loan and the PM-EGP Loan, along with several other loans that are available without requiring collateral.
5: Business kariyo aur jitna chahe utna grow kar sakte hain.
13: More than 60 lakh youth have been benefited under the PM Viksit Bharat Rozgar Yojana. Over 1.6 crore youth have been trained under PM Kaushal Vikas Yojana. A growing pool of skilled talent is powering the Make in India initiative. 12 lakh appointment letters distributed through Rozgar Melas, turning employment dreams into reality. More than 2.2 lakh startups generated over 23 lakh job opportunities and 16 lakh innovation projects developed by students, providing a powerful foundation to the startup ecosystem. An entrepreneur Shilpa from Warangal in Telangana said, Startup India initiative is catalyzing startup culture and building a strong and inclusive ecosystem for innovation and entrepreneurship.
15: Namaste, my name is Shilpa and I'm from Warangal. Startup India is a commendable idea which is giving a platform to lot of youngsters with new business plans, new business ideas. And if you observe, you can see lot of new business coming up on this platform which we have never seen before. So Modi ji, I know there are a lot of things to talk about, but these are the things that I personally wanted to talk about. And
13: under the PM Setu scheme, 60,000 crore rupees allocated for the modernization of 1,000 ITIs, equipping youth with industry-ready skills. The country's youth power with government's support is bringing a new dawn for India. With Anupam Mishra, Saklan Akhtar, Akashwani News, Delhi.
8: A series of programs will be organized today in Prime Minister Modi's hometown, Vadnagar in Gujarat, to mark his 12 years of successful governance, focusing on public participation to support the vision of a Viksit Bharat. Our correspondent is sharing details about these programs.
2: The historic town of Vadnagar is witnessing a series of special events today to celebrate the 12 years of Prime Minister Narendra Modi's successful governance. To mark the occasion, district administration has arranged a magnificent Maha Aarti and lighting of 10,000 lamps at the historic Sharmishtha Lake in the evening. Parallelly, a series of programs have been organized at the revered Hatkeshwar Temple by state BJP unit with a cleanliness drive and felicitation of sanitation workers. Aparna Khunt, Akashwani News, Ahmedabad.
8: The U.S. military has launched strikes against Iran in response to the downing of a U.S. Army Apache helicopter off the Oman coast. U.S. officials said the helicopter was brought down by an Iranian drone and the two pilots were rescued. Now let's go live to our West Asia correspondent for details.
16: Explosions were reported across several locations along Iran's southern coast, including Sirik, Bandar Abbas, Qasem, Jask and Kohi Mubarak. State media said two water storage tanks in Sirik's Bemani district were damaged, disrupting local drinking water supplies. Iranian Foreign Minister Abbas Araghchi warned that Tehran would leave no attack or threat unanswered, saying United States had tested Iran's resolve. Meanwhile, on the Lebanese front, a ceasefire reached only days ago is showing signs of collapse. Israel carried out strikes on southern Lebanese port city of Tyre on Tuesday after issuing an evacuation order covering the entire city for the first time. According to Lebanese Health Ministry, at least 8 people were killed in the attack. The latest fighting has further strained the US brokered ceasefire between Israel and Iran, which remains formally in place despite repeated violations. The widening violence risks pushing any prospect of a lasting peace further out of reach as Tehran continues to link developments in Lebanon and Gulf to the broader regional confrontation. This is Vinod Kumar for Akashwani News from Dubai.
8: In men's cricket, India A defeated Sri Lanka A by 8 runs in a close contest in the opening clash of Tri-Nation A series at the Rangiri Dambulla International Stadium in Sri Lanka yesterday. Opting to bat first, India scored 277 for 6 in stipulated 50 overs, riding on Rituraj Gaikwad's 101 runs. Skipper Tilak Varma also scored 60 runs. In reply, Sri Lanka fell short of just 8 runs as they got bundled out for 269 runs with 7 balls remaining. India A will next face Afghanistan A tomorrow on the same venue. And now for a look at today's newspapers, it's over to Shagun Chopra.
17: Thank you, Saira. Newspapers have widely noticed Prime Minister Narendra Modi's 12 years in office. Modi completes 12 years, BJP hails transformation, writes Hindustan Times, while the Indian Express headlines, NDA turns 12 today, meets to mark Modi crossing Nehru stint. In an age of quick commerce taking precedence in every household, the Economic Times informs, Zepto pips Instamartin orders, but lacks Blinkit. Newspapers also carry a picture of vehicles driving through the Zojila tunnel, Asia's longest connecting the Kashmir Valley to Ladakh, following its breakthrough ceremony at Minamark in Ladakh on Tuesday. And finally, Financial Express writes about Apple's digital assistant. Siri jumps on AI bandwagon in more personal avatar. And with that, it's back to you, Saira.
8: Thanks, Shagun. And now before we end the bulletin, the headlines once again. Prime Minister Modi becomes longest-serving elected Prime Minister of India. World leaders hail Prime Minister Modi's transformative governance and advocacy for Global South. NDA to meet in New Delhi today to celebrate PM Modi's achievements and completion of 12 years of government. Center unveils 1.25 lakh crore rupees rural development push. New framework under Viksit Bharat Jiramji to roll out from 1st July. US military launches strikes against Iran in response to downing of Army Apache helicopter off Oman coast. And in cricket, Ruthuraj Gaikwad's century helps India A beat Sri Lanka A by 8 runs in tri-series opener in Dambulla. For details of these stories and more, log on to our website www.newsonair.gov.in and News on AIR app. And with that, we end the morning news. Have a great day.
18: ಆಕಾಶವಾಣಿ ಹಾಸನ ರೇಡಿಯೋ ಡಾಕ್ಟರ್ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮೂಗಿಗೆ ಸಂಬಂಧಿಸಿದ ಸಮಸ್ಯೆಗಳು ಈ ಕುರಿತು ಡಾಕ್ಟರ್ ರೋಹಿಣಿ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
19: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮೂಗಿಗೆ ಸಂಬಂಧಿಸಿದ ಸಮಸ್ಯೆಗಳು ಈ ಕುರಿತಂತೆ ಮಾತನಾಡಲಿಕ್ಕೆ ಡಾಕ್ಟರ್ ರೋಹಿಣಿ ಡಿ ಅವರಿದ್ದಾರೆ. ಮೇಡಮ್ ನಮಸ್ತೆ.
20: ನಮಸ್ತೆ ಮೇಡಮ್.
19: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
20: ಎಲ್ಲರಿಗೂ ನನ್ನ ನಮಸ್ಕಾರಗಳು.
19: ಕಿವಿ ಮೂಗು ಗಂಟ್ಲು ಇದು ಮೂರು ಒಂದೇ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು, ಆದ್ರೆ ಕಾಯಿಲೆಗಳು ಮಾತ್ರ ಬೇರೆ ಬೇರೆ ಬರುತ್ತೆ.
20: ಇಂಟರ್ ಕನೆಕ್ಟೆಡ್. ಸೊ ನಿಮ್ಗೆ ಕಿವಿ ಸಮಸ್ಯೆ ಇದ್ರೆ ಫಸ್ಟ್ ನಾವು ಮೂಗಲ್ಲಿ ಗಂಟ್ಲಲ್ಲಿ ಸಮಸ್ಯೆ ಇದೆಯಾ ಅಂತ ಹುಡುಕ್ತೀವಿ.
19: ಗಂಟ್ಲಲ್ಲಿ ಸಮಸ್ಯೆ ಇದ್ರೆ ಕಿವಿ ಕಡೆಗೆ ಏನಾದ್ರು ಸಮಸ್ಯೆ ಇದೆಯಾ ಅಂತ.
20: ಕಿವಿಗೆ ಒಂದೊಂದು ಟೈಮ್ ಅದು ರೆಫರ್ಡ್ ಓಟಾಲಜಿ ಅಂತ ಹೇಳ್ತಾರೆ. ಸೊ ಗಂಟ್ಲು ತೊಂದ್ರೆ, ಗಂಟ್ಲು ಕ್ಯಾನ್ಸರ್ ಇರ್ಬೋದು, ಇಲ್ಲ ಹಲ್ಲಿನ ತೊಂದರೆ ಇರ್ಬೋದು, ಒಂದೇ ನರ ಇರೋದ್ರಿಂದ ಕಿವಿಲಿ ಅವ್ರಿಗೆ ಕಿವಿ ನೋವು ಬರುತ್ತೆ. ಸೊ ಅವ್ರ ಕಿವಿ ನೋವು ಅಂತ ಪೇಷಂಟು ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ಅದು ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್, ಅಂದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಮೇಲಿರೋ ಕ್ಯಾನ್ಸರ್ ಇಲ್ಲ ಅನ್ನನಾಳದ ಮೇಲ್ಗಡೆ ಭಾಗದ ಕ್ಯಾನ್ಸರ್, ಅದರ ರಿಲೇಟೆಡ್ ಪೇನ್ ಅಂತ ಅವ್ರಿಗೆ ಗೊತ್ತಿರಲ್ಲ.
19: ಇರಬಹುದು ಅಷ್ಟೇ, ಅಲ್ಲ ಒನ್ ಆಫ್ ದ ರೀಸನ್ಸ್ ಅಷ್ಟೇ. ಕಿವಿ ನೋವು ಬೇರೆ ಬೇರೆ ಕಾರಣಕ್ಕೆ ಬರುತ್ತೆ, ಅದು ಕ್ಯಾನ್ಸರೇ ಇರಬೇಕು ಅಂತ ಇಲ್ಲ ಅಲ್ವಾ. ಈಗ ಮೂಗಿಗೆ ಸಂಬಂಧಿಸಿದಂತೆ ಏನೇನು ತೊಂದರೆಗಳು? ಒಂದು ನಮಗೆ ಮೂಗು ಕಟ್ಟೋದೊಂದು ಗೊತ್ತು, ಶೀತ ಆದಾಗ ಗೊಣ್ಣೆ ಬರುತ್ತೆ ಅದು ಗೊತ್ತು. ಅದು ಬಿಟ್ರೆ
20: ಮೂಗಲ್ಲಿ ಮೇನ್ ಆಗಿ ನಾವು ಈ ಅಟ್ಮಾಸ್ಫಿಯರ್ ಅಂದ್ರೆ ನಮ್ದು ಈ ಸ್ಮೋಕಿಂಗ್ ಮತ್ತೆ ವೆದರ್ ಕಂಡೀಷನ್ಸ್ ಪ್ರಕಾರ ಎಲ್ಲ ಚೇಂಜಸ್ ಇರೋದ್ರಿಂದ ಅಲರ್ಜಿ ಅಂತ ಈಗ ತುಂಬಾ ಕಾಮನ್ ಆಗಿದೆ. ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಅದು ಮೂಗಿನ ಅಲರ್ಜಿ ಸಮಸ್ಯೆ. ಈಗ ನಿಮ್ಗೆಲ್ಲ ಅಸ್ತಮಾ ಬಗ್ಗೆ ತಿಳಿದಿರಬಹುದು. ಅಸ್ತಮಾ ಕಾಯಿಲೆಯಲ್ಲಿ ಪೇಷಂಟ್ಗೆ ಅವರ ಶ್ವಾಸಕೋಶದ ತೊಂದರೆ ಇರುತ್ತೆ ಅವ್ರಿಗೆ, ಅಂದ್ರೆ ಅವ್ರದ್ದು ಏರ್ವೆ ತುಂಬಾ ಹೈಪರ್ ರಿಯಾಕ್ಟಿವ್ ಇರುತ್ತೆ. ಸೊ ಅದೇ ತರ ನಮ್ಮ ಮೂಗಲ್ಲೂ ಹೈಪರ್ ಸೆನ್ಸಿಟಿವಿಟಿ ಇರಿಂದ ಸೊ ಡಸ್ಟ್ಗೆ ಎಕ್ಸ್ಪೋಸ್ ಆದಾಗ ಅವ್ರಿಗೆ ಪೇಷಂಟ್ಗೆ ಒಂದ್ 10-15 ಸತಿ ಅಕ್ಷಿ ಬರ್ಬೋದು, ಮೂಗಿಂದ ನೀರಂಗೆ ಡಿಸ್ಚಾರ್ಜ್ ಬರ್ಬೋದು, ಮೂಗು ಕೆರ್ತ, ಕಣ್ಣು ಕೆರ್ತ ಆಗತ್ತೆ, ಮತ್ತೆ ಗಂಟ್ಲಲ್ಲಿ ಕೆರ್ತ. ಸೊ ಇದು ಒಬ್ಬೊಬ್ರಿಗೆ ಏನಾಗುತ್ತೆ, ಅವ್ರ ದಿನಚರ್ಯೆ ಮಾಡಕ್ಕೂ ತುಂಬಾ ತೊಂದರೆ ಕೊಡುತ್ತೆ. ಅಂದ್ರೆ ಇಫ್ ದೇ ಗೋ ಔಟ್, ಅಂದ್ರೆ ಈಗ ಮಳೆಗಾಲದಲ್ಲಿ ಇಲ್ಲ ತುಂಬಾ ವಿಂಟರ್ ಸೀಸನ್ ಅಲ್ಲಿ ಡಸ್ಟ್ಗೆ ಎಕ್ಸ್ಪೋಸ್ ಆದ ತಕ್ಷಣ ಅವ್ರಿಗೆ ಈ ಸಿಂಪ್ಟಮ್ಸ್ ಎಲ್ಲ ಶುರು ಆಗುತ್ತೆ. ವರ್ಕರ್ಸ್ಗಳಿಗೆ ಮತ್ತೆ ಯಾರು ಈಗ ಕೆಲಸ ಮಾಡ್ತಿರ್ಬೋದು, ಇಂಜಿನಿಯರಿಂಗ್ ಕೆಲಸ, ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕೂ ತೊಂದರೆ ಆಗುತ್ತೆ ಕೆಲಸ ಮಾಡುವಾಗ. ಅಂಡ್ ಮಕ್ಕಳಲ್ಲಿ ಅದು ಏನಾಗುತ್ತೆ, ಮೂಗಿಂಬಾಗ ಗಂಟಿರುತ್ತೆ, ಅಡಿನಾಯ್ಡ್ ಅಂತ. ಅದು ನಮ್ಮ ರೋಗ ನಿರೋಧಕ ಶಕ್ತಿಗೆ ಎಲ್ಲರಿಗೂ ಇರುತ್ತೆ. ಟಾನ್ಸಿಲ್ ತರನೆ ಅಡಿನಾಯ್ಡ್ ಗ್ರಂಥಿ ಅಂತ ಇರುತ್ತೆ, ಅದನ್ನು ಇನ್ನೂ ಊದ್ಕೊಳ್ಳುತ್ತೆ. ಸೊ ಮಕ್ಕಳಲ್ಲೂ ಅಲರ್ಜಿ ಸಿಂಪ್ಟಮ್ಸ್ ಇರುತ್ತೆ. ಅಲರ್ಜಿಯಿಂದ ಏನಾಗುತ್ತೋ, ಒಂದು ಕಿವಿ ಕೇಳೋದು ಕಡಿಮೆ ಆಗ್ಬೋದು, ಅಂಡ್ ಅವ್ರದ್ದು ಸಿಂಪ್ಟಮ್ಸ್ ಸಿವಿಯಾರಿಟಿ ಮೇಲೆ ಅವ್ರ ನೈಟ್ ಸ್ಲೀಪ್ ಡಿಸ್ಟರ್ಬ್ ಆಗೋದು, ನೆಕ್ಸ್ಟ್ ಡೇ ಕೆಲಸ ಮಾಡುವಾಗ ತೊಂದರೆಗಳಾಗೋದು. ಸೊ ಅಲರ್ಜಿಗೆ ನಾವು ಫಸ್ಟ್ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಬಂದವರು ತೋರಿಸ್ಕೋಬೇಕು. ಸೊ ಒಬ್ಬೊಬ್ರು ಅದು ಲಾಂಗ್ ಟರ್ಮ್ ಅಲರ್ಜಿ ಕಂಟಿನ್ಯೂಸ್ ಇದ್ದಾಗ ಪಾಲಿಪ್ ಅಂತ ಹೇಳ್ತಾರೆ, ಮೂಗಲ್ ದುರ್ಮಾಂಸ ತರ ಬೆಳ್ಕೊಳ್ಳುತ್ತೆ, ಆಗ ಮೂಗ್ ಕಟ್ಟ ಸಮಸ್ಯೆಯಿಂದನು ಅವರು ಸಫರ್ ಮಾಡ್ತಾರೆ. ಮೂಗ್ ಕಟ್ಟಿ ಅದರಿಂದ ತಲೆನೋವು ಬರೋದು, ಸೈನುಸೈಟಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಲಾಂಗ್ ಟರ್ಮ್ ಅಲ್ಲಿ ಅವ್ರಿಗೆ ರೈನೋಸೈನುಸೈಟಿಸ್ ಆಗಿ ತಲೆನೋವು ಬಂದು ಕಫ ಎಲ್ಲ ಕಟ್ಕೊಂಡು. ಸೊ ನೆಗ್ಲೆಕ್ಟ್ ಮಾಡಬಾರ್ದು ಅಲರ್ಜಿ ಪೇಷಂಟ್ಸ್. ಯಾರಿಗೆ ಅಲರ್ಜಿ ಸಮಸ್ಯೆ ಇದೆ ಅವ್ರು ಬಂದು ಇನಿಷಿಯಲಿ ಕಿವಿ ಮೂಗು ಗಂಟ್ಲ ಹತ್ರ ತೋರಿಸ್ಕೊಂಡು, ಅಂದ್ರೆ ಫಸ್ಟ್ ನಾವು ಅವ್ರದ್ದು ಸಿಂಪ್ಟಮ್ಸ್ ನೋಡ್ತೀವಿ, ಅವ್ರ ಪೇಷಂಟ್ ಅಲರ್ಜಿನೇ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೋತೀವಿ. ಸೊ ಯಾವ್ದಕ್ಕೆ ಅಲರ್ಜಿ, ಅವ್ರಿಗೇನಾದ್ರು ಡಸ್ಟ್ಗೆ ಎಕ್ಸ್ಪೋಸ್ ಆದಾಗನ, ಇಲ್ಲ ಯಾವ್ದಾದ್ರು ಫುಡ್ ಅಲರ್ಜಿನ, ಊಟ ಯಾವ್ದಾದ್ರು ತಿಂದಾಗ ಅವ್ರಿಗೆ ಹಿಂಗೆ ಸಿಂಪ್ಟಮ್ಸ್ ಆಗತ್ತಾ, ಅದೆಲ್ಲ ಎನ್ಕ್ವೈರ್ ಮಾಡಾದ್ಮೇಲೆ ನಾವೇನ್ ಮಾಡ್ತೀವಿ, ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತಾನು ಒಂದು ಮಾಡ್ತೀವಿ. ಅದರಲ್ಲಿ ಅಲರ್ಜನ್ಸ್ನ ನಾವು ಸ್ಕಿನ್ ಮೇಲೆ ಅದನ್ನ ಒಂದು ಸ್ಮಾಲ್ ಲ್ಯಾನ್ಸೆಟ್ ಇಂದ ಅದನ್ನ ಗೀರ್ತೀವಿ ಅವರ ಚರ್ಮದ ಮೇಲೆ. ಸೊ ಅದು ರಿಯಾಕ್ಷನ್ ನೋಡ್ತೀವಿ, ಅಂದ್ರೆ ಅದು ಅವರ ಬಾಡಿಲಿ ಅಲರ್ಜಿ ಜಾಸ್ತಿ ಇದ್ರೆ ಸೊ ಅಲ್ಲಿ ರಿಯಾಕ್ಷನ್ ತರ ಗೊತ್ತಾಗುತ್ತೆ, ಸ್ಕಿನ್ ಅಲರ್ಜಿ ಸ್ಕಿನ್ ಮೇಲೆ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ಅವ್ರಿಗೆ ಅಲರ್ಜನ್ಸ್ ಯಾವ್ದಾವ್ದಕ್ಕೆ ಅಲರ್ಜಿ ಇದೆ ಅಂತ ನಾವು ಫಸ್ಟ್ ಕಂಡಿಟ್ಕೋತೀವಿ. ಮತ್ತೆ ಇನ್ನೊಂದು IgE ಲೆವೆಲ್ಸ್ ಅಂತ ಹೇಳ್ತೀವಿ, ರಕ್ತದಲ್ಲಿ ಅಲರ್ಜಿ ಸಮಸ್ಯೆಯಲ್ಲಿ ಅದು ಲೆವೆಲ್ಸ್ ತುಂಬಾ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಟೆಸ್ಟ್ ಮಾಡಿಕೊಂಡು ಅವು ಒಂದು ಅಲರ್ಜನ್ಸ್ ಕಡಿಮೆ ಇದ್ರೆ, ಈಗ ಒಂದು 50 ಅಲರ್ಜನ್ಸ್ ಅಲ್ಲಿ ಒಂದು 2-3 ಅಲರ್ಜನ್ಸ್ ಮಾತ್ರ ಅವ್ರಿಗೆ ಸೆನ್ಸಿಟಿವಿಟಿ ಇದೆ ಅಂದ್ರೆ ಅದನ್ನೇ ಅವ್ರಿಗೆ ಇಮ್ಯುನೋಥೆರಪಿ ಅಂತ ಕೊಡ್ತೀವಿ. ಅಂದ್ರೆ ಅದೇ ಅಲರ್ಜನ್ನ ಅವ್ರಿಗೆ ಸ್ಲೋ ಡೋಸಸ್ ಅಲ್ಲಿ, ಸೊ ಸಬ್ಲಿಂಗಲ್ ಟ್ಯಾಬ್ಲೆಟ್ ಮುಖಾಂತರ ಇಲ್ಲ ಇಂಜೆಕ್ಷನ್ ಮುಖಾಂತರ ಕೊಟ್ಟು ಅವ್ರ ಬಾಡಿನ ಅದನ್ನ ಸೆನ್ಸಿಟೈಸ್ ಮಾಡ್ತೀವಿ. ಸೊ ದಟ್ ಅವ್ರಿಗೆ ಅದು ಅದ್ರ ಮೇಲೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಲಿ ಅಂತ, ಅವ್ರ ಇಮ್ಯುನಿಟಿ ಅದನ್ನ ಫಾರಿನ್ ತರ ನೋಡದೇ ಇರ್ಲಿ ಅಂತ. ಸೊ ಅಲರ್ಜಿ ಅಂದ್ರೆ ಏನು, ಯಾವ್ದಾದ್ರು ಒಂದು ಹೊರಗಡೆ ಏನಾದ್ರು ಅಲರ್ಜನ್ ಬಂದಾಗ ಏನಾಗುತ್ತೆ, ಪೇಷಂಟ್ಗೆ ಸಡನ್ ಆಗಿ ರಕ್ತದಲ್ಲಿ ಹಿಸ್ಟಮಿನ್ ಆತರ ಎಲ್ಲ ಅಲರ್ಜಿ ಮೀಡಿಯೇಟರ್ಸ್ ಉತ್ಪತ್ತಿಯಾಗಿ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ.
19: ಮೇಡಮ್, ಈಗ ಮೂಗ್ ಕಟ್ಟೋದು ಬಹಳ ಸಾಮಾನ್ಯವಾಗಿ ಮಲೆನಾಡು ಪ್ರದೇಶಗಳಲ್ಲಿ ಬಹಳ ಸಹಜವಾಗಿ ಕಾಣಿಸುತ್ತೆ. ಒಂದೇನಂತ ಅನ್ಕೋತಾರೆ, ಸಹಜವಾಗಿ ತಂಪಿದೆ, ಗಾಳಿ ಜಾಸ್ತಿ ಬಿಟ್ಟಿದೆ, ಕೋಲ್ಡ್ ಆಗಿದೆ, ಈ ತರದ್ದು. ಅದೆಲ್ಲ ಇಲ್ಲದೆ ಇರೋವಾಗ್ಲೂ ಮೂಗ್ ಕಟ್ಟುತ್ತೆ. ಕೆಲವೊಬ್ರಿಗೆ ಫ್ಯಾನ್ ಆಗಲ್ಲ, ಫ್ಯಾನ್ ಗಾಳಿಗೂ ಮೂಗ್ ಕಟ್ಟುತ್ತೆ. ಯಾವಾಗ ಅದು ಕಾಯಿಲೆ ಅಂತ ನಾವು ಅನ್ಕೋಬೇಕು?
20: ಸೊ ಈಗ ನಿಮ್ಗೆ ಮೂಗ್ ಕಟ್ಟೋದು ಕಾನ್ಸ್ಟೆಂಟ್ ಆಗಿದ್ರೆ, ಸ್ವಲ್ಪ ಜನ ಏನ್ ಮಾಡ್ತಾರೆ, ಹೊರಗಡೆ ಸಿಗುವ ಡ್ರಗ್ಸ್ ಗಳು ಯೂಸ್ ಮಾಡ್ತಿರ್ತಾರೆ, ಮೂಗೊಂದು ಓಪನ್ ಆಗತ್ತೆ ಅನ್ಬಿಟ್ಟು ಫಾರ್ಮಸಿಲೆಲ್ಲ ಸಿಗುತ್ತೆ ನೇಸಲ್ ಬ್ಲಾಕ್ಗೆ ಯೂಸ್ ಮಾಡಿ ಅಂತ. ಆ ಡ್ರಗ್ಸ್ ನ ಯೂಸ್ ಮಾಡೋದ್ರಿಂದ ಅಡಿಕ್ಟ್ ಆಗಿ ಏನಾಗುತ್ತೆ, ಅದು ರಿಬೌಂಡ್ ಬ್ಲಾಕ್ ಅಂತ ಹೇಳ್ತಾರೆ. ಸೊ ಅದೊಂದು ತರ ಕಾಯಿಲೆ. ನಿಮ್ಗೆ ಮೂಗ್ ಕಟ್ಟಿದ್ಯಾ ಅಂದ್ರೆ ಪ್ರೊಲಾಂಗ್ ಇದೆ. ಈಗ ನೆಗಡಿ ಆದಾಗ ಸರ್ವೇ ಸಾಮಾನ್ಯ ಎಲ್ರಿಗೂ ಮೂಗ್ ಕಟ್ಟತ್ತೆ 3-4 ದಿನ, ಬಟ್ ಅದು ಪ್ರೊಲಾಂಗ್ ಆಗ್ತಾ ಇದೆ ಅಂದ್ರೆ ಒಂದು ಕಂಬ ಸೊಟ್ಟ, ಅಂದ್ರೆ ನಮ್ದು ಒಳಗಡೆ ಇರೋ ಮೂಗನ್ ಕಂಬನೇ ಸೊಟ್ಟ ಇರ್ಬೋದು, ಇಲ್ಲ ಗ್ರಂಥಿಗಳು ಅಂದ್ರೆ ನಮ್ದು ಮೂಗಲ್ಲಿ ಟರ್ಮಿನೇಟ್ಸ್ ಅಂತ ಹೇಳ್ತಾರೆ, ಅದು ದಪ್ಪ ಆಗಿರ್ಬೋದು, ಹೈಪರ್ಟ್ರೋಫಿ ಅಂತ ಹೇಳ್ತಾರೆ. ಸೊ ಅದು ದಪ್ಪ ಆಗಿರ್ಬೋದು, ಇಲ್ಲ ಮೂಗ್ ಹಿಂಭಾಗ, ಮಕ್ಳು ಅಂದ್ರೆ ಒಂದು 10-15 ವರ್ಷದವರೆಗೂ ಮೂಗ್ ಹಿಂಭಾಗ ಗಂಟಿರುತ್ತೆ, ಅದು ತುಂಬಾ ದಪ್ಪ ಆದಾಗೂ ಮಕ್ಳು ಬಾಯಲ್ಲಿ ಉಸಿರಾಡಕ್ ಶುರು ಮಾಡ್ತಾರೆ. ಸೊ ವಿ ಹ್ಯಾವ್ ಟು ಇವ್ಯಾಲ್ಯೇಟ್ ಪೇಷಂಟ್ ಬಂದಾಗ, ನಾವು ಅದು ಕಂಬ ಸೊಟ್ಟ ಇದೆಯಾ, ಇಲ್ಲ ಗ್ರಂಥಿಗಳು ದಪ್ಪ ಆಗಿದೆಯಾ, ಇಲ್ಲ ಅವ್ರಿಗೆ ಪಾಲಿಪ್ ಇದೆಯಾ, ಅಲರ್ಜಿ ಸಮಸ್ಯೆಯಿಂದ ಪಾಲಿಪ್ಗಳ ಫಾರ್ಮೇಶನ್ ಆಗಿರುತ್ತೆ. ಸೊ ಪಾಲಿಪ್ ಇದ್ದಾಗ ಅದು ತುಂಬಾ ಜಾಸ್ತಿನೇ ಬೆಳ್ಕೊಂಡಿದ್ರೆ ಅವ್ರು ಯಾವಾಗ್ಲೂ ಬಾಯಲ್ಲೇ ಉಸಿರಾಡ್ತಾರೆ. ಸೊ ಅದು ಬ್ಲಾಕ್ ಏನು ಇಂಪ್ರೂವ್ಮೆಂಟ್ ಆಗಲ್ಲ. ವೆದರ್ ಚೇಂಜಸ್ಗೆ ಸ್ಟ್ರೆಸ್ ತಗೊಂಡಾಗ ಅವ್ರಿಗೂ ನೇಸಲ್ ಬ್ಲಾಕ್ ಆಗುತ್ತೆ. ಸೊ ಅದು ಡಿಫ್ರೆಂಟ್ ವ್ಯಾಸೋಮೋಟರ್ ರೈನೈಟಿಸ್ ಅಂತ ಹೇಳ್ತಾರೆ. ಮತ್ತಾವಾಗೆ ಔಷಧಿಗಳು ಕೊಂಡ್ಕೊಂಡು ಮೂಗ ಓಪನ್ ಆಗ್ಲಿ ಅಂತ ಡ್ರಾಪ್ಸ್ ಅಡಿಕ್ಷನ್ ಹೋದಾಗ, ಅಂದ್ರೆ ತುಂಬಾ ದಿನ ಯೂಸ್ ಮಾಡಿದಾಗ ಅದರಿಂದನು ಫುಲ್ ಬ್ಲಾಕ್ ಆಗುತ್ತೆ.
19: ಮೇಡಮ್, ಈಗ ಇನ್ನೊಂದು ಸಾಮಾನ್ಯವಾಗಿ ನಾವು ಕೇಳಿಕೊಳ್ಳೋದು ಸೈನಸ್ ಪ್ರಾಬ್ಲಮ್, ಸೈನಸೈಟಿಸ್, ಅದು ಯಾಕಾಗುತ್ತೆ?
20: ಸೈನಸೈಟಿಸ್ ಅಂದ್ರೆ ಈಗ ನಮ್ಗೆ ನಮ್ಮ ಮೂಗಿಂದನೇ ಉಸಿರಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಸೈನಸಸ್ ಅಂತ ಇರುತ್ತೆ. ಅದು ನಮ್ಮ ಈ ತಲೆಭಾಗ, ಅಂದ್ರೆ ನಮ್ದು ಎಲ್ರಿಗೂ ಗೊತ್ತಿರುವಾಗ ನಮ್ ಸ್ಕಲ್ ಅರೌಂಡ್ ಮೋರ್ ದೆನ್ 1.5 ಇದೆ, 1.5 kg. ಸೊ ಲೈಟ್ ವೈಟ್ ಮಾಡೋದು, ಮತ್ತೆ ನಮ್ಮ ವಾಯ್ಸ್ಗೆ ರೆಸೊನೆನ್ಸ್ ಕೊಡೋದು, ಮತ್ತೆ ನಾವು ಉಸಿರಾಡಿದ ಗಾಳಿನ ಹ್ಯುಮಿಡಿಫೈ ಮಾಡುತ್ತೆ, ಅಂದ್ರೆ ನಾರ್ಮಲ್ ಟೆಂಪರೇಚರ್ಗೆ ಕನ್ವರ್ಟ್ ಮಾಡುತ್ತೆ. ಮತ್ತೆ ಏನೇ ಡಸ್ಟ್ ಎಲ್ಲನೂ ಇನಿಷಿಯಲಿ ನಮ್ಮ ನೋಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಬಿಫೋರ್ ಇಟ್ ಗೋಸ್ ಟು ಲಂಗ್ಸ್. ಅಂದ್ರೆ ನಮ್ಮ ಉಸಿರಾಡೋ ಭಾಗಕ್ಕೆ ಹೋಗಕ್ಕಿಂತ ಮುಂಚೆನೆ ಇಲ್ಲೇನೆ ಏನೇನು ಮೈಕ್ರೋ ಪಾರ್ಟಿಕಲ್ಸ್ ಇದೆ ಅದು ಇದಾಗುತ್ತೆ. ಸೊ ಈ ಸೈನಸ್ ಇದರದು ಫಂಕ್ಷನ್ ಇದು ನಾರ್ಮಲ್ ಆಗಿ. ಯಾವಾಗ ಅಲ್ಲಿ ಊತ ಬರುತ್ತೆ ಅಂದ್ರೆ ಸೈನಸಸ್ಗೆ ಗಾಳಿ ಆಡ್ತಾ ಇಲ್ಲ ಅಂದಾಗ ಅಲ್ಲಿ ಕಫ ಕಟ್ಕೊಂಡು ಪೇಷಂಟ್ಗೆ ಏನಾಗುತ್ತೆ, ಸೊ ಹೆಡ್ ಏಕ್, ತಲೆ ಬಗ್ಸ್ದಾಗ ನೋವು ಬರೋದು, ಇಲ್ಲ ಅಂದ್ರೆ ಅವ್ರ ಕೆನ್ನೆ ಭಾಗದಲ್ಲಿ ಮುಟ್ಟಾಗ ನೋವು ಬರ್ತಾ ಇದೆ ಅಂತ ಹೇಳೋದು, ಈ ತರ ಎಲ್ಲ ಕಂಪ್ಲೇಂಟ್ಸ್ ಹೇಳ್ತಾರೆ. ಮತ್ತೆ ಮೂಗಿಂಬಾಗ ಗಟ್ಟಿ ಕಫ ಅಂದ್ರೆ ನುಂಗ್ದಾಗೆಲ್ಲ ಕಫ ಬರ್ತಿದೆ ಮೇಡಮ್ ಅಂತ ಹೇಳ್ತಾರೆ. ಸೊ ದೆನ್ ನಾವೇನ್ ಮಾಡ್ಬೇಕಾಗತ್ತೆ, ನಾವು ಎಂಡೋಸ್ಕೋಪಿ ಅಂತ ಹೇಳ್ತೀವಿ. ಸೊ ಮೂಗೊಳಗೆ ಕ್ಯಾಮ್ರಾ ಹಾಕಿ ಅದು ಕಫ ಚೆಕ್ ಮಾಡ್ತೀವಿ, ಕಫನ ಸಕ್ಷನ್ ಕ್ಲಿಯರೆನ್ಸ್ ಅಂದ್ರೆ ಕ್ಲೀನು ಮಾಡಿ ಅದಕ್ಕೆ ಒಂದು ಕೋರ್ಸ್ ಆಫ್ ಆಂಟಿಬಯೋಟಿಕ್ ಕೊಡ್ತೀವಿ. ಸೊ ಅದು ಬರೀ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಲ್ಲ ಫಂಗಸ್ ಇಂದ ಆಗಿದೆಯಾ ನೋಡ್ಕೊಂಡು. ಈಗ ಬ್ಯಾಕ್ಟೀರಿಯಾ ಆದ್ರೆ ನೀವು ಮೋಸ್ಟ್ ಟೈಮ್ ಆಂಟಿಬಯೋಟಿಕ್ ಕೊಟ್ಟಾಗ ಅದು ರಿಸಾಲ್ವ್ ಆಗುತ್ತೆ ಸೈನುಸೈಟಿಸ್. ಬಟ್ ಅದು ಪ್ರೊಲಾಂಗ್ ಆಗ್ತಾ ಇದೆ, ಇನ್ನೂ ರಿಸಾಲ್ವ್ ಆಗ್ತಾ ಇಲ್ಲ, ಕಫ ತುಂಬಾ ಬರ್ತಾನೆ ಇದೆ, ಶುಗರ್ ಪೇಷಂಟ್ ಆಗಿರ್ಬೋದು, ಅವ್ರ ಇಮ್ಯುನಿಟಿ ಅಷ್ಟು ಚೆನ್ನಾಗಿಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ಕಲ್ಚರ್ ಎಲ್ಲ ಕಳಿಸ್ಬಿಟ್ಟು ಸಿಟಿ ಸ್ಕ್ಯಾನು ಮಾಡಿಸ್ತೀವಿ. ಮೂಗಿನ ಸಿಟಿ ಸ್ಕ್ಯಾನ್ ಮಾಡಿಸಿ ಯಾವ ಸೈನಸಸ್ಸಲ್ಲಿ ತುಂಬಾ ಕಫ ಇದೆ ಅಂತ ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಸರ್ಜರಿಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅದು ಓಪನ್ ಮಾಡಿದ್ರೆ ಕಫ ಹೊರಗಡೆ ಬರುತ್ತೆ, ಇಲ್ಲಾಂದ್ರೆ ಅದು ಇನ್ನೂ ಫರ್ದರ್ ಕಾಂಪ್ಲಿಕೇಟ್ ಆಗಿ ಮುಖದ ಭಾಗ ಊತ ಬರೋದು, ಮತ್ತೆ ಕಣ್ಣಿಗೆ ಸ್ಪ್ರೆಡ್ ಆಗಿ ಕಣ್ಣು ಇನ್ಫೆಕ್ಷನ್ ಆಗೋದು. ಸೊ ಅದೆಲ್ಲ ಕಾಂಪ್ಲಿಕೇಶನ್ಸ್ಗೆ ಹೋಗುತ್ತೆ.
19: ಅದು ಒಂದು. ಇನ್ನೊಂದು ಪಾಲಿಪ್ಸ್ ಅಂತ ಹೇಳಿದ್ರಿ, ಅದು ಯಾಕೆ?
20: ಈಗ ನಾವು ಏನು ಮೂಗಲ್ಲಿ

0: ಅಲರ್ಜಿ ಆಗಿ ಜಾಸ್ತಿ ಅಲರ್ಜಿಯಿಂದ ದುರ್ಮಾಂಸ ತರ ಊದ್ಕೊಳ್ಳುತ್ತೆ, ಊತ ಅದು ಪಾಲಿಪ್ ತರ ಫಾರ್ಮ್ ಆಗುತ್ತೆ. ಅದೇನಾಗುತ್ತೆ ಬೆಳ್ಕೊಂಡಾಗ ಏನಾಗುತ್ತೆ, ಮೂಗಿನ ಜಾಗದಲ್ಲಿ ನಮ್ ಎಲ್ಲಾ ಕಡೆ ಕ್ಲೋಸ್ ಅಂದ್ರೆ ಉಸಿರಾಡ ಜಾಗ ಇಲ್ಲದಂಗೆ ಎಲ್ಲಾ ಕಡೆ ಬೆಳ್ಕೊಳ್ಳುತ್ತೆ. ಸೊ ಮೋಸ್ಟ್ ಟೈಮ್ ಅದು ಮಲ್ಟಿಪಲ್ ಕಾರಣಗಳಿರುತ್ತೆ, ಅಂದ್ರೆ ಮೂಗ್ನಲ್ಲಿ ಕ್ಲೀನ್ ಮಾಡಕ್ಕೆ ಸೀಲಿಯಾಗಳಿರುತ್ತೆ. ಸೊ ಆ ಸಿಲಿಯರಿ ಮೋಟಿಲಿಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಮಲ್ಟಿಪಲ್ ಅವ್ರ ಲಂಗ್ ಕಿಡ್ನಿ ಈ ತರ ಇಶ್ಯೂಸ್ ಇರ್ಬೋದು, ಅವರಲ್ಲೂ ಪಾಲಿಪ್ ಇರುತ್ತೆ. ಸೊ ಪಾಲಿಪ್ ಒಂದು ನಾರ್ಮಲ್ ಅಲರ್ಜಿ ಇರ್ಬೋದು, ಇಲ್ಲ ಕ್ಯಾನ್ಸರ್ ಇರ್ಬೋದು ವಯಸ್ಸಾದವರಲ್ಲಿ. ಡಿಪೆಂಡಿಂಗ್ ಆನ್ ದಟ್ ಅದು ನಾವು ನೋಡಿ ಯಾವ ತರ ಅದು ಬ್ಲೀಡಿಂಗ್ ಆಗತ್ತಾ, ಅದು ಬರೀ ಅಂದ್ರೆ ಅಲ್ಲಿ ಬರೀ ಕಫ ಬರ್ತಿದ್ಯಾ ಇಲ್ಲ ಏನಾದ್ರು ಮುಟ್ಟಾಗ ಬ್ಲೀಡ್ ಆಗೋದು, ಡಿಪೆಂಡಿಂಗ್ ಆನ್ ದಟ್ ಆ ಪಾಲಿಪ್ ಯಾವ ತರ ಪಾಲಿಪ್ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಒಂದೊಂದ್ ಟೈಮ್ ಬಯೋಪ್ಸಿ ತಗೋಬೇಕಾಗತ್ತೆ, ಆಮೇಲೆ ಸಿಟಿ ಸ್ಕ್ಯಾನ್ ಮಾಡಿ ಕೆಟ್ಟಗೆಡ್ಡೆನಾ ಇಲ್ಲ ಅದು ರಿಪೋರ್ಟ್ ನೋಡಿಕೊಂಡು ನಾವು ಸರ್ಜರಿಗೆ ಅಡ್ವೈಸ್ ಮಾಡ್ತೀವಿ.
1: ಈ ಪಾಲಿಪ್ಗಳಿಗೆ ಮತ್ತೆ ಸೈನಸೈಟಿಸ್ ಹೇಳಿದ್ರಲ್ಲ, ಅದೆರಡಕ್ಕೂ ಸರ್ಜರಿನೇ ಪರಿಹಾರನ ಅಥವಾ ಔಷಧಿಗಳಿದೆಯಾ? ಈಗ
0: ಪಾಲಿಪ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಫಾರ್ಮ್ ಆಗಿದ್ರೆ ಅವ್ರಿಗೆ ಮೋಸ್ಟ್ ಟೈಮ್ ನಾವು ಮಾತ್ರೆಗಳು ಕೊಡ್ತೀವಿ, ಆಂಟಿಬಯೋಟಿಕ್ ಜೊತೆಗೆ ಸ್ಟಿರಾಯ್ಡ್ಸ್ ಅಂತ ಹೇಳ್ತಾರೆ. ಸೊ ಅದು ಸ್ವಲ್ಪ ದಿನದ ಮಟ್ಟಿಗೆ ಒಂದು 10 ಡೇಸ್ ಆ ಮಾತ್ರೆಗಳನ್ನ ಹಾಕ್ತಿವಿ. ಸೊ ಅದು ಊತ ಇರೋದ್ರಿಂದ ಅಲರ್ಜಿ ಅಂಶ ಇರೋದ್ರಿಂದ ರೆಸ್ಪಾನ್ಸ್ ಆಗುತ್ತೆ ಸ್ಟಿರಾಯ್ಡ್ಗೆ. ಸೊ ಅದು ತಾನಾಗ್ತಾನೆ ಸಣ್ಣ ಆಗುತ್ತೆ. ಸೊ ಪೇಷಂಟ್ ಉಸಿರಾಡಕ್ಕೂ ಅವ್ರಿಗೆ ಆರಾಮ ಆಗುತ್ತೆ. ಸೊ ಆಮೇಲೆ ಅವ್ರಿಗೆ ಮತ್ತೆ ಬೆಳೆಯುತ್ತೆ, ದೇ ಶುಡ್ ಬಿ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇರಬೇಕು. ಸೊ ಈಗ ನಾವು ಮಾತ್ರೆ ಕೊಟ್ಟ ತಕ್ಷಣ ಏನಾಗುತ್ತೆ, ಅದ್ ರಿಗ್ರೆಸ್ ಆದಾಗ ಪೇಷಂಟ್ ಮತ್ತೆ ನಮ್ಗೆ ಫಾಲೋಅಪ್ ಬರಲ್ಲ,
1: ಬರೋದಿಲ್ಲ,
0: ಮತ್ತೆ ಆರು ತಿಂಗಳಾಗೆ ಮತ್ತೆ ತುಂಬಾ ಅದು ಇನ್ನೂ ಎಕ್ಸೆಸ್ ಆಗಿ ಬೆಳೆದಾಗ ಬರ್ತಾರೆ. ಸೊ ಕಾಂಪ್ಲಿಕೇಶನ್ಸ್ ಹೋಗಕ್ಕಿಂತ ಮುಂಚೆ ಅವ್ರು ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಇಲ್ಲ ಅಂದ್ರೆ ಫೆಸ್ ಸರ್ಜರಿ ಅಂತ ಹೇಳ್ತೀವಿ, ಒಂದೊಂದು ಸ್ಟಿರಾಯ್ಡ್ಸ್ ಗೂ ರೆಸ್ಪಾಂಡ್ ಮಾಡದಿದ್ದಾಗ ಪದೇ ಪದೇ ಸರ್ಜರಿ ಮಾಡಿಸ್ಕೋಬೇಕಾಗತ್ತೆ.
1: ಕೆಲವರು ಹೇಳ್ತಾರೆ ಇದು ಏನಿದ್ರು ಸ್ಮೆಲ್ ಗೊತ್ತಾಗೋದಿಲ್ಲ ಅಂತ ಹೇಳ್ತಿರ್ತಾರಲ್ಲ,
0: ಅದು
1: ಅದ್ಯಾಕೆ? ಅದು ನೆಗಡಿ ಆದಾಗ ಆಗುತ್ತೆ.
0: ಒಂದು ಈಗ ನಮ್ಗೆ ಕಂಬ ಸೊಟ್ಟಾಗಿ ಮತ್ತೆ ಅಲ್ಲಿ ಗ್ರಂಥಿಗಳೆಲ್ಲ ಹೂದಿ ಮತ್ತೆ ಅಲ್ಲಿ ಪಾಲಿಪ್ ಫಾರ್ಮ್ ಆದಾಗ ಆ ಜಾಗಕ್ಕೆ ನಮ್ಗೆ ಮೇಲ್ಗಡೆ ಏನಂತ ಹೇಳ್ತಾರೆ ಕ್ರಿಬಿಫಾರ್ಮ್ ಪ್ಲೇಟ್ ರೀಜನ್ ನಮ್ಮ ಮೂಗಿನ ತುದಿ ಹತ್ರ ಅಲ್ಲಿ ಗಾಳಿ ಆಡ್ತಿಲ್ಲ ಅಂದಾಗ ನಮ್ಗೆ ಸ್ಮೆಲ್ ಸೆನ್ಸೇಷನ್ ಗೊತ್ತಾಗಲ್ಲ. ಇಲ್ಲ ತಲೆಗೆ ಏಟ್ ಬಿದ್ದಾಗ ಆ ನರ್ವ್ಗೆ ಒಂಚೂರು ಡ್ಯಾಮೇಜ್ ಆದಾಗೂ ಅವ್ರಿಗೆ ಸ್ಮೆಲ್ ಸೆನ್ಸೇಷನ್ ಗೊತ್ತಾಗಲ್ಲ. ಇಲ್ಲ ವೈರಲ್ ಇನ್ಫೆಕ್ಷನ್, ಈಗ ಕೋವಿಡ್ ಅಲ್ಲಿ ಮೋಸ್ಟ್ ಟೈಮ್ ಪೇಷಂಟ್ಸ್ ನಾವು ಸ್ಮೆಲ್ ಅದು ಬೇರೆ ತರ ಬರ್ತಿದೆ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲ ಹೈಪರ್ ಸೆನ್ಸಿಟಿವ್ ನರ್ವ್ ಫೈಬರ್ಸ್ ಒಂಚೂರು ಡ್ಯಾಮೇಜ್ ಆದಾಗ ಸೊ ಆ ಮೂಗಿಂದನೇ ನಾವು ಗಾಳಿ ತಗೊಳ್ಳೋದು. ಸೊ ಆ ಫೈಬರ್ಸ್ ಡ್ಯಾಮೇಜ್ ಆದಾಗ ಈ ತರ ಅವ್ರಿಗೆ ಡಿಫ್ರೆಂಟ್ ಸಿಂಪ್ಟಮ್ಸ್ ಬರುತ್ತೆ. ಒಂದು ಇಲ್ಲ ಸ್ಮೆಲ್ ಗೊತ್ತಾಗದೇ ಇರಬಹುದು, ಇನ್ನೊಂದು ಅವ್ರಿಗೆ ಸ್ಮೆಲ್ ಡಿಫ್ರೆಂಟ್ ತರ ಬೇರೆ ಸ್ಮೆಲ್ ತರ, ಈಗ ಕಾಫಿ ಪೌಡರ್ ಅಂದ್ರೆ ಅವ್ರಿಗೆ ಬೇರೆ ತರ ಸ್ಮೆಲ್ ಬರ್ತಿದೆ, ಕೆಟ್ ಸ್ಮೆಲ್ ಬರ್ತಿದೆ, ಕೆಕಾಸ್ಮಿ ಅಂತೆಲ್ಲ ಹೇಳ್ತಾರೆ. ಇಲ್ಲ ಹೈಪರ್ ಸೆನ್ಸಿಟಿವಿಟಿ ಇರುತ್ತೆ ಅವರು ಒಂದು ಚೂರು ಸ್ಮೆಲ್ಗೂ ಅವರು ನರ್ವ್ಸ್ ತುಂಬಾ ಹೈಪರ್ ಆಕ್ಟಿವ್ ಇರೋದ್ರಿಂದ ಇದೇನೋ ಸಡನ್ ಆಗಿ ಸ್ಮೆಲ್ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ. ಸೊ ಈ ತರ ಎಲ್ಲ ಇದ್ದಾಗ ಇವನ್ ಟ್ಯೂಮರ್ಸ್ ಬ್ರೈನ್ ಅಲ್ಲಿರೋ ಟ್ಯೂಮರ್ಸ್ ಇದ್ದಾಗನು ಈ ನಮ್ಮ ಆಂಟಿರಸ್ ಕಲ್ಬೇಸ್ ಅಂತ ಹೇಳ್ತಾರೆ, ಸೊ ಮುಂಭಾಗದಲ್ಲಿ ಟ್ಯೂಮರ್ಸ್ ಇದ್ರೂ ಅದ್ರಲ್ಲೂ ಈ ತರ ಸ್ಮೆಲ್ ಡಿಸಾರ್ಡರ್ಸ್ ಇಂದ ಬರ್ತಾರೆ. ಸೊ ಈ ತರ ಯಾವುದೇ ರೀತಿ ತೊಂದರೆ ಇದ್ರೂ ಅವರು ಎಷ್ಟು ಬೇಗ ಬಂದು ಇವ್ಯಾಲ್ಯೇಟ್ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಏನೇನು ಚಿಕಿತ್ಸೆಗಳಿದೆ ಇದಕ್ಕೀಗ ಎಲ್ಲದಕ್ಕೂ?
0: ಅದೇ ಮೂಗಿನ ಸಮಸ್ಯೆ
2: ಹೇಳಿದ್ರಿ, ಆಮೇಲೆ ಇಲ್ಲಿ ಏನು ಕಂಬ
1: ಅದೆಲ್ಲ ಸರಿ ಮಾಡಕ್ ಸಾಧ್ಯನಾ ಮೇಡಮ್?
0: ಹಾ, ಸರಿ ಮಾಡಬಹುದು.
1: ಯಾವ ವಯಸ್ಸಲ್ಲಾದ್ರೂ ಮಾಡಬಹುದು,
0: ಮಾಡಬಹುದು. ಈಗ ರೈನೋಪ್ಲಾಸ್ಟಿ, ಈಗ ನಂದು ಮೂಗಿನ ಕಂಪ್ಲೀಟ್ ಶೇಪ್ ಅಂದ್ರೆ ಹೊರಗಡೆ ಕಾಣೋದು ನನ್ಗೆ ಅಂದ್ರೆ ಅದು ಅವ್ರ ಆಕ್ಸಿಡೆಂಟ್ ಆದಾಗ ಇಲ್ಲ ಹುಟ್ಟು ಬೈ ಬರ್ತ್ ಡ್ಯಾಮೇಜ್ ಆದಾಗ. ಸೊ ಅವಾಗ ಏನಾಗಿರುತ್ತೆ, ಅದು ಮೂಗಿನ ಹೊರಗಡೆ ಕಂಬನು ಸೊಟ್ಟಾಗಿ ಒಳಗಡೆನೂ ಅವ್ರಿಗೆ ಉಸಿರಾಡಕ್ಕೂ ಕಷ್ಟ ಆಗ್ತಿರತ್ತೆ. ಸೊ ಆಗ ಏನಂತಾರೆ ಫಂಕ್ಷನಲ್ ಈ ಕಾಸ್ಮೆಟಿಕ್ ಅಂದ್ರೆ ಅವ್ರದ್ದು ಒಳಗಡೆ ಉಸಿರಾಡಕ್ಕೂ ಆರಾಮ ಆಗ್ಬೇಕು ಮತ್ತೆ ಹೊರಗಡೆ ಶೇಪು ಚೇಂಜ್ ಆಗ್ಬೇಕು. ಹಾ, ಸೊ ಆ ತರ ರೈನೋಪ್ಲಾಸ್ಟಿ ಅಂತ ಮಾಡ್ತಾರೆ ಮೇಡಮ್, ಅದನ್ನು ಮಾಡ್ತೀವಿ. ಸೊ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಕೊಂಡು ಅವ್ರ ಹಿಸ್ಟ್ರಿ ತಗೊಂಡು ಆಕ್ಸಿಡೆಂಟ್ ಮುಖಾಂತರ ಆಗಿದ್ದ ಇಲ್ಲ ಬೈ ಬರ್ತ್ ಆಗಿತ್ತ, ಸೊ ಅದೆಲ್ಲ ಹಿಸ್ಟ್ರಿ ತಗೊಂಡು ನೋಡ್ಕೊಂಡು ಇವ್ಯಾಲ್ಯೇಟ್ ಮಾಡಿ ರೈನೋಪ್ಲಾಸ್ಟಿ ಸರ್ಜರಿ ಮಾಡ್ತೀವಿ ಮ್ಯಾಮ್.
1: ಇನ್ನು ಮೂಗಲ್ಲಿ ಕೆಲವ್ರಿಗೆ ರಕ್ತ ಬರುತ್ತಲ್ಲ ಕೆಲವು ಸಂದರ್ಭಗಳಲ್ಲಿ, ಯಾಕೆ ಅದು?
0: ಮೇನ್ ಆಗಿ ಮಕ್ಕಳಲ್ಲಿ ತುಂಬಾ ಕಾಮನ್ ಅದು. ಮಕ್ಕಳು ಮೋಸ್ಟ್ ಟೈಮ್ ಅವರು ಮೂಗನ್ನ ಮುಂಭಾಗ ಕೆರಿಯೋದು ಇಲ್ಲ ಕೀಳೋದು ಅದು ಅಭ್ಯಾಸ ಇರುತ್ತೆ ಸೊ ಮಕ್ಕಳಲ್ಲಿ. ಸೊ ಅಲ್ಲಿ ಆ ಭಾಗದಲ್ಲಿ ರಕ್ತನಾಳಗಳೆಲ್ಲ ಬಂದು ಸೇರೋ ಜಾಗ, ಸೊ ಅಲ್ಲಿ ಒಂಚೂರು ಡ್ಯಾಮೇಜ್ ಆಯ್ತು ಅಂದ್ರೂ ಬ್ಲೀಡಿಂಗ್ ತುಂಬಾ ಆಗುತ್ತೆ. ಸೊ ಅವಾಗ ಮೋಸ್ಟ್ ಟೈಮ್ ಮನೆಯಲ್ಲೇನೆ ಅವರು ಅಟ್ ಲೀಸ್ಟ್ ಅದನ್ನ ಪಿಂಚ್ ಮಾಡ್ಬೇಕು, ಅಂದ್ರೆ ಮೂಗನೈ ಕ್ಲೋಸ್ ಮಾಡಿ ಬಾಯಲ್ಲಿ ಉಸಿರಾಡು ಅಂತ ಹೇಳಿ ಅದು 5 ಮಿನಿಟ್ಸ್ ಹಿಡ್ದಾಗ ತಾನಾಗ್ತಾನೆ ಬ್ಲೀಡಿಂಗ್ ನಿಲ್ಲುತ್ತೆ. ಗಾಬರಿಯಾಗಿ ತಣ್ಣೀರ್ ಸುರಿಯೋದು ಏನು ಗಾಬರಿ ಆಗೋದ್ ಬೇಡ, ಸಣ್ಣ ಪುಟ್ಟದ್ದು ಬ್ಲೀಡಿಂಗ್ ಕಂಟ್ರೋಲ್ ಮಾಡಬಹುದು. ಬಟ್ ಒಂದೊಂದ್ ಟೈಮು ವಯಸ್ಸಾದವರಲ್ಲಿ ಏನ್ ನೋಡ್ತೀವಿ, ಬಿ ಪಿ ಜಾಸ್ತಿ ಆದಾಗ 150 180 200 ಆತರ ಬಿ ಪಿ ತುಂಬಾ ಹೈ ಆದಾಗ ಸಿಸ್ಟೋಲಿಕ್ ಬಿ ಪಿ, ಸೊ ಗಂಟ್ಲಲ್ಲಿ ರಕ್ತ ಬರುತ್ತೆ. ಸೊ ಅವಾಗ ಅವರು ಹಿಂಭಾಗದಿಂದ ಸೊ ಗಂಟ್ಲು ಉಗುಳು ನುಂಗ್ತಾನೆ ಇರ್ತಾರೆ, ಇಲ್ಲ ಕಾಫ್ ಔಟ್ ಮಾಡ್ತಾರೆ ಬ್ಲಡ್ನ. ಅವಾಗ ಇಮಿಡಿಯೇಟ್ ಆಗಿ ಅವ್ರು ಇಂಟರ್ವೆನ್ಷನ್ ತಗೋಬೇಕು. ತಕ್ಷಣ ಅವರು ಕ್ಯಾಶುವಲ್ಟಿಗೆ ಬಂದು ಅವರು ಫಿಸಿಷಿಯನ್ ನೋಡಿ ಅವ್ರ ಬಿ ಪಿಗೆ ಮೆಡಿಕೇಶನ್ಸ್ ಹಾಕ್ತಾರೆ. ನಾವು ನಮ್ಮ ಕಡೆಯಿಂದ ಪ್ಯಾಕ್ ಮಾಡ್ತೀವಿ, ಮೂಗಲ್ಲಿ ಡಿಫ್ರೆಂಟ್ ಸ್ಪಾಂಜಸ್ ತರ ಇರುತ್ತೆ, ಸೊ ಅದ ಹತ್ತಿ ತರ ಇಟ್ಬಿಟ್ಟು 48 hours ವರೆಗೂ ಅವ್ರ ಬಿ ಪಿ ಎಲ್ಲ ಕಂಟ್ರೋಲ್ ಆಗೋವರೆಗೂ ಸ್ಟೆಬಿಲೈಸ್ ಆಗೋವರೆಗೂ ಮೂಗಲ್ಲಿ ಪ್ಯಾಕ್ ಮಾಡಿರ್ತೀವಿ. ಸೊ ದಟ್ ಅವರು ಅದು ಬ್ಲೀಡಿಂಗ್ ಮೇನ್ ಆಗಿ ಕಂಪ್ರೆಷನ್ ಇಂದ ಸ್ಟಾಪ್ ಮಾಡ್ತೀವಿ. ಅದರಲ್ಲೂ ಅದು ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇಲ್ಲ ಅಂದ್ರೆ ನಾವು ಆಪರೇಷನ್ ಥಿಯೇಟರ್ ಅಲ್ಲಿ ಯಾವ್ದು ರಕ್ತನಾಳ ಮೇಜರ್ ಒಡೆದಿದೆ ಅದನ್ನ ನಾವು ಎಂಡೋಸ್ಕೋಪಿ ಮಾಡಿ ಕಾಟ್ರಿ ಮಾಡಬೇಕಾಗುತ್ತೆ.
1: ಇದೆಲ್ಲದಕ್ಕೂ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ.
0: ರೆಗ್ಯುಲರ್ ಆಗಿ ಪೇಷಂಟ್ಸ್ ಆಕ್ಸಿಡೆಂಟ್ ಆದಾಗ ಇಲ್ಲಾಂದ್ರೆ ವಯಸ್ಸಾದವ್ರು ಬರ್ತಾರೆ ಎಪಿಸ್ಟಾಕ್ಸಿಸ್, ಹೈಪರ್ಟೆನ್ಸಿವ್ ಎಪಿಸ್ಟಾಕ್ಸಿಸ್ ಅಂತ, ಅಂಡ್ ಅವ್ರಿಗೆ ಬ್ಲೀಡಿಂಗ್ ಡಿಸಾರ್ಡರ್ ಇದ್ದವರು ಮತ್ತೆ ಹಾರ್ಟ್ ಪೇಷಂಟ್ಸ್ ರೆಗ್ಯುಲರ್ ಆಗಿ ಲೈಫ್ ಲಾಂಗ್ ಎಕೋಸ್ಪ್ರಿನ್ ಹತ್ರ ಎಲ್ಲ ಮಾತ್ರೆ ತಿಂತಿರ್ತಾರೆ, ಬ್ಲಡ್ ಥಿನ್ನರ್ಸ್. ಸೊ ಅವ್ರಗಳಿಗೂ ಮೂಗನ ಬ್ಲೋ ಮಾಡೋದು ಜೋರಾಗಿ, ಮೂಗನ ಬೆರಳು ಹಾಕಿ ಕ್ಲೀನ್ ಮಾಡೋದು ಅದೆಲ್ಲ ಮಾಡಂಗಿಲ್ಲ, ಯಾಕಂದ್ರೆ ಅವ್ರ ರಕ್ತ ಎಪ್ಪಗಟ್ಟೆ ಇರೋದ್ರಿಂದ ತುಂಬಾ ಬ್ಲೀಡಿಂಗ್ ಆಗುತ್ತೆ. ಅವ್ರಗಳಿಗೆಲ್ಲ ಅಡ್ವೈಸ್ ಮಾಡಿ ಮುಂಚೆನೆ ಕಳಿಸ್ಬೇಕಾಗತ್ತೆ ಅಷ್ಟೇ.
1: ಈಗ ಈ ತರದ ಚಿಕಿತ್ಸೆಗಳು ಹೇಗೆ, ಬಹಳ ಖರ್ಚುದಾಯಕವೋ ಹೇಗೆ?
0: ಇಲ್ಲ ಇಲ್ಲ ಮೇಡಮ್, ಮಾತ್ರ ಏನಿಲ್ಲ, ನಾರ್ಮಲ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್. ಈಗ ಸರ್ಜರಿ ಎಲ್ಲ ನೀವು ತುಂಬಾನೇ ಕಡಿಮೆ ಅಮೌಂಟ್ಗೆ ಫೆಸ್ ಸರ್ಜರಿನೂ ಆಗುತ್ತೆ, ಅಂಡ್ ಇವನ್ ಅವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದ್ರೆ ಇವನ್ ಸ್ಕೀಮ್ ಅಲ್ಲೂ ಅವ್ರಿಗೆ ಫ್ರೀ ಆಗಿ ಸರ್ಜರಿ ಆಗುತ್ತೆ. ಸೊ ಆತರ ಹೆವಿ ಏನೂ ಆಗಲ್ಲ ಅವ್ರಿಗೆ,
1: ಫ್ರೀಯಾಗಿ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ
0: ತುಂಬಾ ಮಿನಿಮಲ್ ಅಮೌಂಟ್ ಅಲ್ಲೇ ಫೇಸ್ ಸರ್ಜರಿ ಎಲ್ಲ ಆಗುತ್ತೆ. ಮೇನ್ ಆಗಿ ಈಗ ಮೂಗಲ್ಲಿ ತೊಂದರೆ ಇದ್ದಾಗ ಇನ್ನೊಂದು ಕಿವಿ ಕೇಳದ್ ಕಡಿಮೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಸೈನುಸೈಟಿಸ್ ಇದ್ದಾಗ ನಮ್ ಮೂಗಿಂದನೇ ಕಿವಿಗೆ ಗಾಳಿ ಆಡೋದು. ಸೊ ಮಕ್ಕಳಲ್ಲಿ ಏನಾಗುತ್ತೆ, ಕಾಮನ್ ನೆಗಡಿ ಆದಾಗ ಅವರು ಇಲ್ಲ ತುಂಬಾ ಇನ್ಫೆಕ್ಷನ್ ಜಾಸ್ತಿ ಆದಾಗ, ವೈರಲ್ ಇನ್ಫೆಕ್ಷನ್ ಆದಾಗ ತೋರಿಸಿರಲ್ಲ, ಅವಾಗ ಏನಾಗುತ್ತೆ ಅದು ಪ್ರೊಲಾಂಗ್ ಜಾಸ್ತಿ ಆದಾಗ ಕಿವಿ ಇನ್ಫೆಕ್ಷನ್ ಆಗುತ್ತೆ. ಸೊ ಮಿಡ್ ನೈಟ್ ಮಗು ಎದ್ದು ಅಳದು ತುಂಬಾ ಗಲಾಟೆ ಮಾಡೋದೆಲ್ಲ ಆಗುತ್ತೆ. ಸೊ ಆಗ ಕಿವಿ ತಮಟೆ ಮಧ್ಯದ ಭಾಗ ಮಿಡ್ಲಿಯರ್ ಅಂತ ಹೇಳ್ತಾರೆ, ಅಲ್ಲಿ ಇನ್ಫೆಕ್ಷನ್ ಇರುತ್ತೆ. ಸೊ ಇಮಿಡಿಯೇಟ್ ಆಗಿ ಪೇರೆಂಟ್ಸ್ ಕರ್ಕೊಂಬಂದು ಅದ ಟ್ರೀಟ್ಮೆಂಟ್ ತಗೋಬೇಕು, ಇಲ್ಲಾಂದ್ರೆ ಅದು ಕಿವಿ ಹೊಡೆದು ಸೋರ ಕಿವಿ ಆಗುತ್ತೆ. ಪದೇ ಪದೇ ಹಿಂಗೆ ಹಾಕ್ತಾ ಇದ್ರೆ ಪರ್ಮನೆಂಟ್ ಹೋಲ್ ಆಗಿ ಕಿವಿ ಸೋರ ಕಾಯಿಲೆ ಎಲ್ಲ ಶುರು ಆಗುತ್ತೆ. ಸೊ ನಿಮ್ ಮೂಗಲ್ಲಿ ಏನೇ ಇನ್ಫೆಕ್ಷನ್ ಇದ್ರೂ ಬೆಟರ್ ನೀವು ಫಸ್ಟ್ ಟ್ರೀಟ್ಮೆಂಟ್ ತಗೋಬೇಕು, ಯಾಕಂದ್ರೆ ಒಂದು ಮೂಗಿಂದ ಕಿವಿಗೂ ಸ್ಪ್ರೆಡ್ ಆಗುತ್ತೆ, ಅಂಡ್ ಇವನ್ ಗಂಟ್ಲುಗುನು. ಸೊ ಟಾನ್ಸಿಲೈಟಿಸ್ ಪದೇ ಪದೇ ಆಗ್ತಾ ಇದೆ ಅಂದ್ರೆ ನಾವು ಸೋರ್ಸ್ ನೋಡ್ತೀವಿ, ಮೂಗಲ್ ಸಮಸ್ಯೆ ಇದೆಯಾ ಇಲ್ಲ
1: ಗಂಟ್ಲಲ್ಲಿ ಇದೆಯಾ ಅಂತ.
0: ಸೊ ಅದಕ್ಕೆ ಟ್ರೀಟ್ಮೆಂಟ್ ಅದ್ರ ಪ್ರಕಾರ ಕೊಡ್ಬೇಕಾಗುತ್ತೆ.
1: ಕಿವಿನಲ್ಲಿ ಏನ್ ಪ್ರಾಬ್ಲಮ್ ಇದ್ರೂ ಇಲ್ಲಿಗೆ ಅಫೆಕ್ಟ್ ಆಗುತ್ತೆ, ಗಂಟ್ಲಲ್ಲಿ ಏನಿದ್ರು ಆಗುತ್ತೆ.
0: ಹಾ, ಮೂಗಿಂದ ಕಿವಿಗೆ ಸ್ಪ್ರೆಡ್ ಆಗುತ್ತೆ, ಅಂಡ್ ಮೂಗಿಂದನು ಗಂಟ್ಲಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಗಂಟ್ಲಿಂದ ನಿಮ್ಮ ಮೂಗು ಕಿವಿ ಎರಡಕ್ಕೂ ಸ್ಪ್ರೆಡ್ ಆಗ್ಬೋದು. ಫಸ್ಟ್ ಫೋಕಸ್ ನಾವು ಮೂಗಲ್ಲೇ ನೋಡೋದು ಅಷ್ಟೇ. ಕಿವಿ ಸಮಸ್ಯೆ ಇಂಪ್ರೂವ್ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಯಾವಾಗ್ಲೂ ಮೂಗಲ್ಲಿ ನಾವು ನೋಡ್ಬೇಕು ಏನಿದೆ ಅಂತ, ಅದು ಅಡಿನಾಯ್ಡ್ ಇರ್ಬೋದು ಇಲ್ಲ ಸೈನಸೈಟಿಸ್ ತೊಂದರೆ ಇರ್ಬೋದು. ಸೊ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗುತ್ತೆ.
1: ಇದು ಯಾವ್ದು ಇಲ್ಲದೆ ಮೂಕಟ್ಟ ಸಮಸ್ಯೆ ಆಗುತ್ತಲ್ಲ, ಯಾಕೆ?
0: ಬೈ ಬರ್ತ್ ಅವ್ರ ಕಂಬ ಸೊಟ್ಟ ಇರ್ಬೋದು, ಇಲ್ಲ ಗ್ರಂಥಿಗಳ ಹೈಪರ್ಟ್ರೋಫಿ, ಇಲ್ಲ ಸ್ವಲ್ಪ ಜನಕ್ಕೆ ವ್ಯಾಸೋಮೋಟರ್ ರೈನೈಟಿಸ್, ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ ಸ್ಟ್ರೆಸ್ಗೆ, ಇಲ್ಲ ವೆದರ್ ಚೇಂಜಸ್ ಆದ ತಕ್ಷಣ ಅವ್ರಿಗೆ ಮೂಗೆಲ್ಲ ಊದ್ಕೊಳ್ಳುತ್ತೆ. ಸೊ ಅವ್ರಿಗೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ.
1: ಈಗ ಆಹಾರದಲ್ಲಿ ಏನಾದ್ರು ಬದಲಾವಣೆ ಆದ್ರೂ ಮೂಕಟ್ಟತ್ತ?
0: ಹಾ, ಆಹಾರದಲ್ಲಿ ಸ್ವಲ್ಪ ಜನ ಫುಡ್ ಅಲರ್ಜನ್ಸ್ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಸ್ಪೈಸಿ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ತಕ್ಷಣ ಅವ್ರಿಗೆ ಮೂಗಿನ ನೀರಂಗ್ ಬರೋದು ಮತ್ತೆ ಮೂಗ್ ಕಟ್ಟೋದೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಸೊ ನೋಡ್ಕೊಂಡು ಅವ್ರಿಗೆ ಯಾವ್ದು ಅಲರ್ಜಿ ಇದೆ, ಪೀನಟ್ ಅಲರ್ಜಿನ ಇಲ್ಲ ನಟ್ಸ್ ಅಲರ್ಜಿ, ಯಾವ್ದಕ್ಕೆ ಅವರು ಅಲರ್ಜಿ ಇದೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲಾಂದ್ರೆ ಒಂದೊಂದು ಟೈಮು ತುಟಿ ಊದ್ಕೊಳ್ಳೋದು, ಉಸಿರಾಡ ಭಾಗ ಊದ್ಕೊಳ್ಳೋದು, ಹಿಂಗೆಲ್ಲ ಸಮಸ್ಯೆ ಆಗುತ್ತೆ. ಅಲರ್ಜಿನ ಆದಷ್ಟು ಅವ್ರು ಬೇಗ ಕಂಡ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಮಕ್ಕಳಲ್ಲಿ ಈಗ ವಯಸ್ಸೆ ಅಂತ ಸ್ವಲ್ಪ ಈಗ ಮಕ್ಕಳಲ್ಲಿ ಅದು ಕಾಮನ್ ಅಂದ್ರೆ ಅವ್ರು ತುಂಬಾ ದಪ್ಪ ಇರ್ತಾರೆ ಮತ್ತೆ ಮಕ್ಕಳು ತುಂಬಾ ಗೊರಕೆ ಹೊಡಿತಾರೆ, ಯಾವಾಗ್ಲೂ ಬಾಯಿ ತೆಗ್ದೆ ಉಸಿರಾಡ್ತಾರೆ, ಮೂಗಲ್ಲಿ ಉಸಿರಾಡೋದೇ ಇಲ್ಲ. ಸೊ ಮತ್ತೆ ನೈಟ್ ಎದ್ದು ಎದ್ದು ದೊಡ್ಡ ಡೀಪ್ ಉಸಿರು ತಗೋತಾನೆ ಅಂತ ಮೋಸ್ಟ್ ಆಫ್ ಟೈಮ್ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ಆ ಮಕ್ಕಳಲ್ಲಿ ನೀವು ಎಷ್ಟು ಬೇಗ ಕರ್ಕೊಂಬಂದು ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕಾದ್ ಮೋಸ್ಟ್ ಆಫ್ ಟೈಮ್ ಅವ್ರದ್ದು ಅಡಿನಾಯ್ಡ್ ಅಂತ ಹೇಳ್ತೀವಿ. ಸೊ ಅಡಿನಾಯ್ಡ್ ಏನದು, ನಮ್ಮ ಮೂಗ್ ಹಿಂಭಾಗ ಇರುತ್ತೆ ಅದು ತುಂಬಾ ದಪ್ಪ ಆದಾಗ ಅಂದ್ರೆ 5ನೇ ವರ್ಷದಿಂದ ದೊಡ್ಡವರವರೆಗೂ 12 ವರ್ಷದವರೆಗೂ ಅದು ಬೆಳೀತಾ ಹೋಗುತ್ತೆ, ಆಮೇಲೆ ಕ್ರಮೇಣವಾಗಿ ಸಣ್ಣ ಆಗ್ತಾ ಬರುತ್ತೆ. ಬಟ್ ಆ ಫೇಸ್ ಅಲ್ಲಿ ಒಬ್ಬೊಬ್ರಿಗೆ ತುಂಬಾನೇ ಅಲರ್ಜಿ ಅಂಶ ಇನ್ಫೆಕ್ಷನ್ ಇಂದ ಅದು ತುಂಬಾ ಊದ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಅವರು ಯಾವಾಗ್ಲೂ ಬಾಯಲೆ ಉಸಿರಾಡ್ತಾ ಇರ್ತಾರೆ. ಸೊ ಅದರಿಂದ ಅವರು ಕಂಪ್ಲೀಟ್ ಟೀತ್ ಡೆವಲಪ್ಮೆಂಟ್ ಅಫೆಕ್ಟ್ ಆಗಿ, ಸೊ ಕ್ರೌಡೆಡ್ ಟೀತ್ ಅಂತ ಹೇಳ್ತೀವಿ. ಸೊ ಕ್ರೌಡೆಡ್ ಟೀತ್ ಮತ್ತೆ ಮೂಗಿಂದ ಶೇಪ್ನು ಒಂದ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಮೂಗಲ್ಲಿ ಅವರು ಉಸಿರಾಡೋದೇ ಇಲ್ಲ, ಅಂಡ್ ಸ್ವಲ್ಪ ಡಲ್ ಇರ್ತಾರೆ. ಸೊ ಅಂತ ಮಕ್ಳಿಗೆ ಏನ್ ಮಾಡ್ಬೇಕು, ನೀವು ಎಷ್ಟು ಬೇಗ ಆಗುತ್ತೆ ಅವ್ರಿಗೆ ಅದು ಅಟ್ಲೀಸ್ಟ್ ಡಯಾಗ್ನೋಸ್ ಆದ್ರೆ ಒಂದು ಎಕ್ಸ್ರೇ ಮಾಡಿಸ್ತೀವಿ, ಮೂಗಿನ ಎಕ್ಸ್ರೇ. ನೇಸೋಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಲ್ಯಾಟ್ರಲ್ ವ್ಯೂ ಅಲ್ಲಿ ಎಕ್ಸ್ರೇ ಮಾಡಿಸಿ ಅದು ಗಂಟು ತುಂಬಾನೇ ದಪ್ಪ ಇದ್ರೆ ಒಂದು ಕೋರ್ಸ್ ಆಫ್ ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಮಾಡಿ ಸ್ಪ್ರೇಗಳು ಕೊಡ್ತೀವಿ. ಸ್ಟಿರಾಯ್ಡ್ ಸ್ಪ್ರೇ ಕೊಡೋದ್ರಿಂದ ಏನಾಗುತ್ತೆ, ಅದು ಒಂದು ಸ್ವಲ್ಪ ಊತ ಅಲರ್ಜಿ ಕಡಿಮೆ ಆಗಿ ಮಗು ತಾನಾಗ್ತಾನೆ ಒಂದು 15 ಡೇಸ್ ಆದ್ಮೇಲೆ ನೀವೇ ಆ ಪೇರೆಂಟ್ಸ್ ನೋಡ್ತಾರೆ ಅವರು ಪಾಪು ಚೆನ್ನಾಗಿ ಉಸಿರಾಡ್ತಾ ಇದೆ ಈಗ ಮೂಗಲ್ಲಿ ಅಂತ. ಸೊ ಅದೆಷ್ಟು ಅರ್ಲಿ ಬರ್ತಾರೆ ಅದು ಒಳ್ಳೇದು. ಇದು ಕ್ರಾನಿಕ್ ಅಡಿನಾಯ್ಡೈಟಿಸ್ ಅಂದ್ರೆ ಇದೇ, ಅದು ಅವ್ರು ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಒಂದು ಮಗುಗೆ ಆ ಭಾಗದಲ್ಲಿ ಅಡಿನಾಯ್ಡ್ ಹೈಪರ್ಟ್ರೋಫಿ ಆಗಿ ಕಿವಿ ಗಾಳಿ ಆಡಲ್ಲ. ಸೊ ನಮ್ಮ ಮೂಗಿಂದನೇ ಕಿವಿಗೆ ಕನೆಕ್ಷನ್ ಇರೋದ್ರಿಂದ ಟ್ಯೂಬ್, ಆ ಟ್ಯೂಬ್ ಬ್ಲಾಕ್ ಆಗಿ ಸೊ ಕಿವಿ ಗಾಳಿ ಆಡದೇ ಇರೋದ್ರಿಂದ ಕಿವಿ ಮಧ್ಯದ ಭಾಗದಲ್ಲಿ ಮಿಡ್ ಲಿಯರ್ ಅಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ಅಂದ್ರೆ ನಾರ್ಮಲ್ ಇನ್ಫೆಕ್ಷನ್ ಆಗಿ ಅದು ಬ್ಲಾಕ್ ಆಗಿ ಮತ್ತೆ ಅದು ಪ್ರೊಲಾಂಗ್ಡ್ ಮಗು ಕಿವಿ ಕೇಳೋದು ಕಡಿಮೆ ಆಗುತ್ತೆ. ಸೊ ಪೇರೆಂಟ್ಸ್ ಈಗ ಕರೆದಾಗ ಅವ್ನ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಲ್ಲ ಅಂದ್ರೆ, ಸೊ ಆಲ್ವೇಸ್ ನೀವೇನು ಸಸ್ಪೆಕ್ಟ್ ಮಾಡಬೇಕು, ಮೂಗಲ್ಲಿ ಗಂಟಿರೋದ್ರಿಂದನು ಅವ್ನ ಕಿವಿ ಕೇಳಲ್ಲ ಅನ್ನೋದು ತಿಳ್ಕೋಬೇಕು. ಯಾಕಂದ್ರೆ ಅದು ಜಾಸ್ತಿ ದಿನ ಹಾಗೆ ಬೆಳ್ಕೊಂಡು ಹೋದ್ರೆ ಒಂದು ಸ್ಕೂಲ್ ಲೈಫ್ ಎಜುಕೇಶನ್ ಎಲ್ಲ ಅಫೆಕ್ಟ್ ಆಗುತ್ತೆ. ಸೊ ಅವ್ರಗಳಿಗೆ ಏನ್ ಮಾಡ್ತೀವಿ ನಾವು, ಫಸ್ಟ್ ಇಲ್ಲಿ ಬಂದಾಗ ಅವರು ಚೆಕ್ ಮಾಡಿ ಎಕ್ಸ್ರೇ ಎಲ್ಲ ಮಾಡಿಸಿ, ಇಲ್ಲ ಎಂಡೋಸ್ಕೋಪಿ, ಅವರು ಚೈಲ್ಡ್ ಕೋಆಪರೇಟಿವ್ ಇದನ್ನೆ ಒಂದು 7-8 ವರ್ಷ ಅಂದ್ರೆ ಎಂಡೋಸ್ಕೋಪಿ ಮಾಡಿ ಅದು ನೋಡ್ಬಿಟ್ಟು ಅದಕ್ಕೆ ಕೋಬ್ಲೇಷನ್ ಸರ್ಜರಿಯನ್ನು ಮಾಡ್ತಾರೆ, ಅಂದ್ರೆ ಪೇನ್ಲೆಸ್ ಅಂತ ಹೇಳ್ತಾರೆ. ಸೊ ಆ ಅಡಿನಾಯ್ಡ್ ಗೆಡ್ಡೆನು ತೆಗಿಬಹುದು. ಅಂಡ್ ಕಿವಿಲಿ ಏನಾದ್ರು ಅಕಸ್ಮಾತ್ ತುಂಬಾ ಬಹಳ ದಿನದಿಂದ ಫ್ಲೂಯಿಡ್ ತುಂಬಿ ಅವ್ರಿಗೆ ಕಿವಿ ಕೇಳೋದೆಲ್ಲ ಕಡಿಮೆ ಆಗಿದೆ ಅಂದ್ರೆ, ಸಣ್ಣ ತಮಟೆ ಮೇಲೆ ಒಂದು ರಂಧ್ರ ಮಾಡಿ ಕಿವಿಲಿ ತುಂಬಿರೋ ಗ್ಲೂ ತರ ಫ್ಲೂಯಿಡ್ ಇರುತ್ತೆ, ಗ್ಲೂ ಆಗೋಗಿರುತ್ತೆ. ಸೊ ಅದನ್ನ ಸಕ್ಷನ್ ಮಾಡಿ ನಾವು ಅಲ್ಲಿ ಒಂದು ಸಣ್ಣದ ಗ್ರಾಮೆ ತರ ಇಡ್ತೀವಿ, ಸೊ ದಟ್ ಕಿವಿ ಗಾಳಿ ಆಡ್ಲಿ ಅಂತ. ಕಿವಿ ಗಾಳಿ ಆಡಿದಾಗ ತಾನಾಗ್ತಾನೆ ಮಗು ಕಿವಿ ಕೇಳಿಸುತ್ತೆ. ಅದಕ್ಕೆ ನಾವು ಆ ತರ ಕೇಸಸ್ ಬಂದಾಗ ನಾವು ಕಿವಿ ಪರೀಕ್ಷೆನು ಮಾಡಿಸ್ಬೇಕು. ಸೊ ಮೂಗಲ್ಲಿ ಸಮಸ್ಯೆ ಇದೆ, ಗೊರಕೆ ಹೊಡಿತಾನೆ ಅಂದಾಗ ಕಿವಿ ಪರೀಕ್ಷೆನು ಮಾಡಿಸಿ ನೀವು ಕಿವಿ ಸಮಸ್ಯೆ ಇದೆಯಾ ಇಲ್ಲ ಅಂತ ಫಸ್ಟ್ ರೂಲ್ ಔಟ್ ಮಾಡ್ಬೇಕು.
1: ಈಗ ಕಿವಿನಲ್ಲಿ ಎಣ್ಣೆ ಹಾಕುವಂತದ್ದು, ಮೂಗಲ್ಲಿ ಉಪ್ಪಿನ ನೀರು ಹಾಕೊಳ್ಳುವಂತದ್ದು, ಮೂಗು ಕಟ್ಟಿದೆ ಅಂದಾಗ ಆ ತರದ್ದೆಲ್ಲ ಮನೆ ಮದ್ದುಗಳು ವರ್ಕ್ ಆಗುತ್ತಾ, ಮಾಡ್ಕೋಬೇಕಾ ಮಾಡ್ಕೋಬಾರ್ದ?
0: ಇಲ್ಲ ಇಲ್ಲ ಮೇಡಮ್, ಅಂದ್ರೆ ನಾರ್ಮಲ್ ತುಂಬಾ ಈಗ ಮಕ್ಕಳಲ್ಲಿ ಈಗ ಏನಂತಾರೆ ತುಂಬಾ ಡ್ರೈನೆಸ್ ಇಂದ ಕ್ರಸ್ಟಿಂಗ್ ಆಗುತ್ತೆ, ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಆದಾಗ ತುಂಬಾ ಡ್ರೈ ಆಗಿ ಅಲ್ಲೆಲ್ಲ ಗಟ್ಟಿ ಗಟ್ಟಿ ಕ್ರಸ್ಟ್ ಆಗುತ್ತೆ. ಆ ಕ್ರಸ್ಟ್ ನ ಸಾಫ್ಟನ್ ಮಾಡಕ್ಕೆ ನಾವು ಸಲೈನ್ ಡ್ರಾಪ್ಸ್ ಕೊಡ್ತೀವಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ನಾವು ಅದು ಮೆಡಿಕೇಟೆಡ್ ಇರುತ್ತೆ, ಸಲೈನ್ ಡ್ರಾಪ್ಸ್ ಯೂಸ್ ಮಾಡಬಹುದು. ಬಟ್ ಕಿವಿಗೆ ನೀವು ಯಾವುದೇ ರೀತಿ ಏನು ಔಷಧಿ, ಎಣ್ಣೆ ಬಿಸಿ ಎಣ್ಣೆ ಬಿಡೋದು, ನೀರ್ ಹಾಕೋದು ಏನು ಮಾಡ್ಕೂಡ್ದು, ಯಾಕಂದ್ರೆ ಅದು ಫಂಗಸ್ ಆಗಿ
1: ಕಸ ತೆಗಿಯಕ್ಕೆ ಕೆಲವು ಎಲ್ಲ ಪರಿಕರಗಳನ್ನ ಮಾಡ್ಕೊಂಡಿರ್ತಾರೆ, ಪಿನ್ನು, ಆಮೇಲೆ ಇನ್ನೊಂದೇನು ಕಬ್ಬಿಣದ್ದು ಅದೆಲ್ಲ.
0: ಸೊ ಅದು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಬಿಕಾಸ್ ಒನ್ಸ್ ಯು ಅಂದ್ರೆ ನಮ್ದು ಚರ್ಮ ಕಿವಿ ಎಷ್ಟು ಸೆನ್ಸಿಟಿವ್ ಅಂದ್ರೆ ಹೊರಗಡೆ ಕಿವಿ ತಮಟೆ ಹೊರಗಡೆ ಇರೋ ಚರ್ಮ ಅದು ಕೆನಾಲ್ ಸ್ಕಿನ್ ಅಂತ ಹೇಳ್ತೀವಿ, ಅಲ್ಲೊಂಚೂರು ಡ್ಯಾಮೇಜ್ ಆಯ್ತು ಅಂದ್ರೆ ಅಲ್ಲಿ ಫಂಗಸ್ ಆಗ್ಬೋದು, ಮತ್ತೆ ಇಲ್ಲ ಗ್ರಾನ್ಯುಲೇಷನ್ ಅಂತ ಹೇಳ್ತೀವಿ. ಶುಗರ್ ಪೇಷಂಟ್ಸ್ ಅಲ್ಲಿ ಯಾರ್ದು ಇಮ್ಯುನಿಟಿ ತುಂಬಾ ವೀಕ್ ಇರುತ್ತೆ ಅಂತವ್ರಲ್ಲಿ ಅದು ಇನ್ಫೆಕ್ಷನ್ ಆಗಿ ಇವನ್ ಕಿವಿ ಮೂಳೆಗೂ ಸ್ಪ್ರೆಡ್ ಆಗುತ್ತೆ. ಸೊ ಅದು ಅವ್ರಿಗೆ ಏನಾಗುತ್ತೆ, ನೈಟ್ ಪೇನ್, ಕಿವಿ ನೋವು ಬರೋದು, ಕಿವಿಯಿಂದ ಸೋರೋದು, ಮತ್ತೆ ಮುಖದ ಪೆರಾಲಿಸಿಸ್ ಆಗೋದು, ಮತ್ತೆ ನಮ್ಮ ಸ್ಕಲ್ ಬೇಸ್ ಅಂತ ಹೇಳ್ತಾರೆ, ಸೊ ಆ ಭಾಗಕ್ಕೆಲ್ಲ ಕಿವಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಸೊ ಅದು ತುಂಬಾ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಅವ್ರಲ್ಲಿ ನಾವು ಸಿಟಿ ಮಾಡಿಸಿ ಇನ್ವೆಸ್ಟಿಗೇಟ್ ಮಾಡಿಸಿ ಅಂಡ್ ಆಂಟಿಬಯೋಟಿಕ್ ಅರೌಂಡ್ 1.5 ತಿಂಗಳು ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಸೊ ಕ್ಲಿಯರ್ ಆಗಿ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಕಿವಿನ ದಯವಿಟ್ಟು ಕ್ಲೀನ್ ಮಾಡಬೇಡಿ.
1: ಮೂಗನ್ನು ಮೇಡಮ್ ಇಷ್ಟು ಉದ್ದ ಬೆರಳು ಹಾಕ್ಬಿಟ್ಟು ಎಲ್ಲ ತೆಗಿತಾರಲ್ಲ ಕಸ,
0: ಅದೆಲ್ಲ ಮಾಡಂಗಿಲ್ಲ. ಅದು ನಾವು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾವು ಅದು ಕ್ಲೀನ್ ಮಾಡ್ತೀವಿ, ಆ ಅನಸ್ತೀಷ ಕೊಟ್ಟು, ಮತ್ತೆ ಮೂಗನ್ ಜಾಗನು ಓಪನ್ ಆಗಂಗೆ ಔಷಧಿಗಳು ಹಾಕಿ, ಸೊ ನೀಟಾಗಿ ನಾವು ನೋಡ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಬಟ್ ನಾವಾಗ ನಾವೇ ಮೂಗೊಳಗೆ ಅದು ಎಲ್ಲ ಹಾಕಿದಾಗ ಏನಾಗುತ್ತೆ, ಟ್ರಾಮ್ ಆಗುತ್ತೆ, ಗಾಯ ಆಗುತ್ತೆ, ಆ ಗಾಯದಿಂದ ಬ್ಲೀಡಿಂಗ್ ಒಂದೊಂದ್ ಟೈಮ್ ಕಂಟ್ರೋಲ್ ಆಗಲ್ಲ, ಸೊ ಮೂಗಿಂದ ರಕ್ತಸ್ರಾವ ಎಲ್ಲ ಆಗುತ್ತೆ. ಆದಷ್ಟು ಮೂಗಿಗೆ ಏನು ಆತರ ಹಾಕಂಗಿಲ್ಲ. ಅಂಡ್ ಕಿವಿಗೂ ಯಾವ್ದೇ ಕಾರಣಕ್ಕೂ ಯಾವ್ದೋ ಬಡ್ಸ್ ಎಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ.
1: ಬಡ್ಸ್ ಹಾಕೋಬಹುದಾ? ಎಲ್ಲ ಈಗ ದಿನ ಸ್ನಾನ ಆದ ತಕ್ಷಣ ಬಡ್ಸ್ ಹಾಕೊಳ್ಳೋ ಅಭ್ಯಾಸ ಆಗಿಲ್ಲ?
0: ಇಲ್ಲ ಇಲ್ಲ, ಬೇಕಾದ್ರೆ ಅವ್ರಿಗೆ ತುಂಬಾ ವ್ಯಾಕ್ಸ್ ಕಟ್ಟಿದೆ ಅಂದ್ರೆ ಅವ್ರು ಬಂದು 3 ಮಂತ್ಸ್ ಒನ್ಸ್ ಫಾಲೋಅಪ್, ಒಬ್ಬರು ಡ್ರೈ ವ್ಯಾಕ್ಸ್ ಇರುತ್ತೆ, ಸೊ ಅವ್ರಿಗೆ ಡ್ರಾಪ್ಸ್ ಕೊಟ್ಟು ಡಿಸಾಲ್ವೆಂಟ್ಸ್ ಕೊಟ್ಟು ಸ್ವಲ್ಪ ಸಾಫ್ಟ್ ಆದ್ಮೇಲೆ ನಾವು ಸಿರಿಂಜಿಂಗ್ ಮಾಡಿಲ್ಲ ನಾರ್ಮಲ್ ಸಕ್ಷನ್ ಮಾಡಿ ತೆಗ್ದ್ಬಿಡ್ತೀವಿ. ಬಟ್ ಅವ್ರಾಗ ಅವರೇ ಅದನ್ನ ಕ್ಲೀನ್ ಮಾಡ್ಕೊಳ್ಳೋ ಅದು ಮಾಡಂಗಿಲ್ಲ ಮೇಡಮ್.
1: ಮಾಡಂಗಿಲ್ಲ. ಇದುವರೆಗೆ ಈಗ ಸಣ್ಣ ಸಣ್ಣ ಸಮಸ್ಯೆಗಳಿವೆಲ್ಲ, ಮೂಗು ಕಟ್ಟಿದೆ ಆಮೇಲೆ ಸರಿ ಹೋಗುತ್ತೆ ಅಂತ ಅನ್ಕೋತೀವಿ, ಆಮೇಲೆ ಕಿವಿಗೇನೋ ಗಾಳಿ ಕಟ್ಟದಂಗಾದ್ರೆ ಕಿವಿನ ಅಲ್ಲಾಡಿಸ್ತೀವಿ, ಈ ತರ ಸಣ್ಣ ಸಣ್ಣ ಸಮಸ್ಯೆಗಳು. ಬಟ್ ಅದಕ್ಕೆ ವೈಜ್ಞಾನಿಕವಾಗಿ ಏನೇನು ಕಾರಣಗಳಿರುತ್ತೆ, ಏನ್ ಮಾಡ್ಕೋಬೇಕು, ಏನ್ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಸರಳವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು.
0: ಧನ್ಯವಾದಗಳು ಮ್ಯಾಮ್.
3: ಇದುವರೆಗೆ ಮೂಗಿಗೆ ಸಂಬಂಧಿಸಿದ ಸಮಸ್ಯೆಗಳು ಈ ಕುರಿತು ಡಾಕ್ಟರ್ ರೋಹಿಣಿ ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನು ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.

ಆತ್ಮೀಯ ಕೇಳುಗರೇ, ಇದೊಂದು ಪ್ರಕಟಣೆ. ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿರುವ ಮೇ ರೈಸ್ ಫೌಂಡೇಶನ್ ನಿರ್ವಹಿಸುತ್ತಿರುವ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ತನ್ನ ಇನ್ಕ್ಯುಬೇಷನ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಉದ್ಯಮಶೀಲತೆಯ ಕನಸು ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ಪ್ರವರ್ತಕರು ಮತ್ತು ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಕೃಷಿ ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಬೌದ್ಧಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತವೆ. ಆಸಕ್ತರು www.maraise.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಕ್ ಸಹಿತ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448179074 ಅಥವಾ ಇಮೇಲ್ ವಿಳಾಸ CEOMARAISE@MCEHASAN.AC.IN ಮೂಲಕ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.

0: ಕೇಳಿದರೆ ಮತ್ತೊಂದು ಪ್ರಕಟಣೆ. ಹಾಸನದ ಕೆಆರ್ಪುರಂನ 4ನೇ ಅಡ್ಡರಸ್ತೆಯಲ್ಲಿರುವ ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ ಇದೇ 10ನೇ ತಾರೀಕಿನವರೆಗೆ, ಅಂದರೆ ಇಂದಿನವರೆಗೆ ಉಚಿತ ಬಂಜೆತನ ನಿವಾರಣಾ ಶಿಬಿರವನ್ನು ಆಯೋಜನೆ ಮಾಡಿದೆ. ಆಸಕ್ತರು ಈ ಉಚಿತ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಜೀವ ಐವಿಎಫ್ನ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9513627300 ಪ್ರಕಟಣೆ ಕೇಳಿದಿರಿ.
1: ತನ್ನ ದೇಹದ ಮೇಲೆ ಹಿಡಿತ ಸಾಧಿಸಿರುವ ಮನುಷ್ಯನನ್ನು ಜಗತ್ತಿನ ಯಾವುದೇ ಶಕ್ತಿ ಸೋಲಿಸಲಾಗುವುದಿಲ್ಲ. ತನ್ನನ್ನು ತಾನೇ ಆಳಬಲ್ಲ ವ್ಯಕ್ತಿ ಜಗತ್ತನ್ನೇ ಆಳಬಲ್ಲ.
2: ವಿನೋಬಾ ಭಾವೆ

ಕೆಲವರೇ ಮತ್ತೊಂದು ಪ್ರಕಟಣೆ ಗಮನಿಸಿ. ಹೊಳೆ ನರಸೀಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವ್ಯಾಪ್ತಿಯಲ್ಲಿ 18 ಅಂಗನವಾಡಿ ಕಾರ್ಯಕರ್ತೆ ಹಾಗೂ

ಕೆಳಗರೆ ಇಂದು ಬೆಳಗ್ಗೆ 10 ಗಂಟೆಗೆ ಹೇಮಕೂಟ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ವಿಷಯ ಸಮೃದ್ಧಿ ಸಂಕಷ್ಟ. ಈ ವಿಷಯದ ಕುರಿತು ಮಾತನಾಡಬಹುದು. ಸಂಪರ್ಕಕ್ಕೆ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಡಿ ಕ್ರಮಾಂಕ 08172.

ಸ್ಟುಡಿಯೋ ಸಮಯ 9 ಗಂಟೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಬಣ್ಣದ ಬುಗುರಿ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಆಕಾಶ್ ಚಿತ್ರದ ಗೀತೆ. ಗೀತೆನ ಹಾಡಿದ್ದಾರೆ ಚಿತ್ರ, ಗೀತೆನ ಬರೆದಿದ್ದಾರೆ ಕೆ ಕಲ್ಯಾಣ್, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ.

0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ಇನ್ನು ಮುಂದೆ ಕೇಳಿ ಅಕಿರ ಚಿತ್ರದ ಗೀತೆ. ಅಜನೇಶ್ ಲೋಕನಾಥ್ ಅವರ ರಾಗ ಸಂಯೋಜನೆ, ಧನಂಜಯ ಅವರ ಗೀತರಚನೆ. ಗೀತನ ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್.

0: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 10:30 ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಅವರೊಂದಿಗೆ ಸಂದರ್ಶನ, ನಂತರ ಮೆದುಳು ಜ್ವರ ಚಿಕಿತ್ಸೆ ಕುರಿತು ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಮೂಡಿಬರಲಿದೆ. ಇಂದು ಸಂಜೆ 5:00 ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಚರ್ಮದ ಸಮಸ್ಯೆ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಹುಲ್ ಹೆಚ್ವಿ, ಪ್ರಸ್ತುತಿ ಸುಜಾತ ಎಫ್ ತಳವಾರ್.
1: ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕನ್ನಡ ಜಾಗೃತಿ ಸಮಿತಿಯ ನೂತನ ಸದಸ್ಯರಾಗಿ ನೇಮಕಗೊಂಡಿರುವ ಚೈತ್ರ ನಾಯಕರಹಳ್ಳಿ, ವಿಷ್ಣು ಪ್ರಕಾಶ್ ಎಂಎಲ್, ಕಲ್ಲಹಳ್ಳಿ ಹರೀಶ್, ಸೋಮನಾಯಕ್, ಕತ್ತಿ ಮಲ್ಲೇನಹಳ್ಳಿ ಪರಮೇಶ್ ಹಾಗೂ ಎಂಎಸ್ ದೊರೇಶ್ ಅವರಿಗೆ ಶುಭ ಕೋರುತ್ತಾರೆ ಡಾಕ್ಟರ್ ನಾಯಕರಹಳ್ಳಿ ಮಂಜೇಗೌಡ ಅಭಿಮಾನಿ ಬಳಗ, ಹಾಸನ.

ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಮುಂದಿನ ಗೀತೆ ಅರಸು ಚಿತ್ರದ್ದು. ಗೀತೆನ ಹಾಡಿದ್ದಾರೆ ಕುನಾಲ್ ಗಾಂಜವಾಲಾ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇನ್ನು ಮುಂದೆ ಕೇಳೋಣ ದಿಲ್ ರಂಗೇಲಾ ಚಿತ್ರದ ಗೀತೆಯನ್ನ. ಮೂಡಿ ಬರುವ ಧ್ವನಿ ಪ್ರಿಯಾ ಹಿಮೇಶ್ ಇವರದು, ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆ, ನಾಗೇಶ್ ಪ್ರಸನ್ನ ಎಸ್ ಇವರ ಗೀತರಚನೆ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.

0: ಇತಿಮಿತಿಗಳಲ್ಲಿ ಒಪ್ಪಿತವಾದ ಶಿಸ್ತುಬದ್ಧ ಮಾರ್ಗದಲ್ಲಿ ಜೀವನ ಸಾಗಿದಾಗ ಮಾತ್ರ ಮನಸ್ಸು ಸ್ವತಂತ್ರವಾಗಬಲ್ಲದು.
1: ವಿನೋಬಾ ಭಾವೆ. ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇನ್ನು ಮುಂದೆ ಕೇಳೋಣ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಗೀತೆ. ಗೀತೆಗೆ ರಾಗ ಸಂಯೋಜನೆ ನೀಡಿದ್ದಾರೆ ಸಂದೀಪ್ ಚೌಟ. ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್. ಕೇಳಿಬರುವ ಧ್ವನಿಗಳು ರಾಜು ಅನಂತಸ್ವಾಮಿ ಹಾಗೂ ಸೋನು ಕಾಕರ್.

0: ಆತ್ಮೀಯ ಕೇಳುಗರೇ, ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಮುಂದಿನ ಗೀತೆ ಚಂದ್ರ ಚಕೋರಿ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಹಾಗೂ ಸಂಗಡಿಗರು.

0: ಕೆಲವರೇ ಗಮನಿಸಿ ಇದೊಂದು ಪ್ರಕಟಣೆ. ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿರುವ ಮೇರೈಸ್ ಫೌಂಡೇಶನ್ ನಿರ್ವಹಿಸುತ್ತಿರುವ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ತನ್ನ ಇನ್ಕ್ಯುಬೇಷನ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಉದ್ಯಮಶೀಲತೆಯ ಕನಸು ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ಪ್ರವರ್ತಕರು ಮತ್ತು ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಕೃಷಿ ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಬೌದ್ಧಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತವೆ. ಆಸಕ್ತರು www.maraiise.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಕ್ ಸಹಿತ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448179074 ಅಥವಾ ಇಮೇಲ್ ವಿಳಾಸ CEO MARIISE@MCEHASAN.AC.IN ಮೂಲಕ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಮುಂದಿನ ಗೀತೆ ಪೂಜಾರಿ ಚಿತ್ರದ್ದು. ಗೀತನ ಹಾಡಿದ್ದಾರೆ ದಿವ್ಯಾ ರಾಘವನ್ ಹಾಗೂ ಚಿತ್ರಾ.

0: ಆತ್ಮೀಯ ಕೇಳುಗರಿ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಮಾ ಶಾಸ್ತ್ರಿ ಇವರುಗಳ ಧ್ವನಿಗಳಲ್ಲಿ ಮೂಡಿಬರುವ ಓ ನನ್ನಲ್ಲಿ ಚಿತ್ರದ ಗೀತೆ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆ, ಕೆ ಕಲ್ಯಾಣ್ ಅವರ ಬರವಣಿಗೆಯಲ್ಲಿ ಮೂಡಿಬಂದಿರುವ ಗೀತೆ ಎಂದೆಂದಿಗೂ ಚಿತ್ರದ್ದು. ಕೆಲೆ ಎಸ್ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಹೇಮಕೂಟ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ. ಇಂದಿನ ವಿಷಯ ಸಮೃದ್ಧಿ ಸಂಕಷ್ಟ. ಈ ವಿಷಯದ ಕುರಿತು ಮಾತನಾಡ್ತಾ ನಿಮ್ಮಿಷ್ಟದ ಗೀತೆಯನ್ನು ಕೇಳಬಹುದು. ಸಂಪರ್ಕಕ್ಕೆ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಡಿ ಕ್ರಮಾಂಕ 08172. ಬಣ್ಣದ ಬುಗುರಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಕೃಷ್ಣ ಚಿತ್ರದ ಗೀತೆ. ಮೂಡಿಬರುವ ಧ್ವನಿ ಶಂಕರ್ ಮಹಾದೇವನ್ ಅವರದು.

0: ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹೇಮಕೂಟ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ. ಹೇಮಕೂಟ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಹೇಮಕೂಟದ ವಿಷಯ ಸಮೃದ್ಧಿ ಸಂಕಷ್ಟ. ಈ ವಿಷಯದ ಕುರಿತು ಮಾತನಾಡ್ತಾ ನಿಮಿಷದ ಗೀತೆಯನ್ನು ಕೇಳಬಹುದು. ವಿಷಯ ಸಮೃದ್ಧಿ ಸಂಕಷ್ಟ. ಸಂಪರ್ಕಕ್ಕೆ ಸಂಖ್ಯೆಗಳು 2462289, ಮತ್ತೊಂದು 2452258. ಎಸ್ಟಡಿ ಕ್ರಮಾಂಕ 08172. ನೋಡೋಣ ಮೊದಲ ಕರೆ ಯಾರು, ಎಲ್ಲಿಂದ ಅಂತ. ನಮಸ್ತೆ.
4: ನಮಸ್ತೆ ಮೇಡಮ್, ನಾವು ದೂರಿಂದ ಸುಶೀಲಾ ಅಂತ.
3: ಸುಶೀಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
4: ಸ್ವಾಗತ ಮೇಡಮ್.
3: ಉದ್ದೂರಿಂದ ಕರೆ ಮಾಡ್ತಾ ಇದೀರಾ, ಏನ್ ಮಾಡ್ಕೊಂಡಿರೋದು ಸುಶೀಲಾ ಅವರು?
4: ನಾವು ಮನೆ ಹತ್ರ ಇದೀವಿ ಮೇಡಮ್. ನಾವು
3: ಮನೆಯಲ್ಲಿ ಇರ್ತೀರಾ?
4: ಮನೆ ಹತ್ರ ಇದೀವಿ.
3: ರೇಡಿಯೋ ಕೇಳ್ತಾ ಇರ್ತೀರಾ?
4: ಕೇಳ್ತಾ ಇರ್ತೀವಿ ಮೇಡಮ್.
3: ಎಲ್ಲಾ
4: ಕಾರ್ಯಕ್ರಮನು ಕೇಳ್ತಾ ಇರ್ತೀವಿ.
3: ಎಲ್ಲಾ ಕಾರ್ಯಕ್ರಮನು ಕೇಳ್ತಾ ಇರ್ತೀರಾ?
4: ಕೇಳ್ತೀವಿ ಮೇಡಮ್. ಎಲ್ಲ
3: ಅಥವಾ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳಿಗೆ ಮಾತ್ರ ಕರೆ ಮಾಡೋದು ಅಥವಾ ಕಾರ್ಯಕ್ರಮ ಕೇಳೋದು ಮಾಡ್ತೀರಾ?
4: ನಾವು ಕಷ್ಟ ಸುಖ ಅಂದ್ರೆ. ಹಲೋ,
3: ಹೇಳಿ. ಕೇಳಿಸ್ತಾ ಇದೆ.
4: ಕಷ್ಟ ಬಂದ್ರು ಅನುಭವಿಸ್ಬೇಕು, ಸುಖ ಬಂದ್ರು ಅನುಭವಿಸ್ಬೇಕು ಮೇಡಮ್. ನಾವು
3: ಇವತ್ತಿನ ವಿಷಯ ಮಾತಾಡ್ತಿದ್ದೀರಾ, ಸಮೃದ್ಧಿ ಸಂಕಷ್ಟ.
4: ಹ್ಮ್ ಮೇಡಮ್.
3: ಹಾ, ಮಾತಾಡಿ.
4: ಕಷ್ಟ ಅಂತವ ಇದ್ ಮಾಡ್ಕೋಬಾರ್ದು. ಕಷ್ಟ ಬಂದ್ರೆ ಕಷ್ಟ ಅನುಭವಿಸಿದ್ರೆ ಸುಖನೂ ಸಿಗ್ತೈತಿ.
3: ಹೌದಾ?
4: ಹ್ಞೂ ಮೇಡಮ್. ಯಾರಾದ್ರೂ ಅಷ್ಟೇ, ಅಯ್ಯೋ ಏನ ಕಷ್ಟ ಮಾಡ್ಬೇಕು ಮಾಡ ಅಂತರ್ಗೆ, ಆಗದ ಅಂತರ್ಗೆ ಮಾಡಕ್ ಆಗಕಲ್ಲ.
3: ಇರ್ಲಿ, ಸಮೃದ್ಧಿ ಸಂಕಷ್ಟ ನೀವು ಬೇರೆ ತರಾನೇ ಅರ್ಥ ಮಾಡ್ಕೊಂಡ್ರ ಅಂತ. ನಿಮ್ಮ ಯಾವ ಇಷ್ಟದ ಹಾಡನ್ನ ಪ್ರಸಾರ ಮಾಡೋಣ?
4: ಕಾಂತಾರ ಪಿಚಾರಿಂದವಾ
3: ಕಾಂತಾರದಿಂದ ಕೇಳ್ತಿದ್ದೀರಾ? ಆಯ್ತು, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ಕಾರ.
4: ಥ್ಯಾಂಕ್ ಯು.

0: ಮುಂದಿನ ಕರೆ ಯಾರು ಎಲ್ಲಿಂದ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು
1: ಅಂತ ಹೇಳಿ ಮೇಡಮ್? ಕಡೋರ್ ಹತ್ರ ಹಳ್ಳಿ ಎಳ್ಳಂಬಳಸೆ ಅಂತ ಹೇಳಿ.
0: ನಿಮ್ಮ ಹೆಸರು ಹೇಳಿ ಮತ್ತೊಮ್ಮೆ.
1: ಶ್ರೀನಿವಾಸ್ ಅಂತ ಹೇಳಿ.
0: ಶ್ರೀನಿವಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಿಮಗೂ ಸ್ವಾಗತ ಮೇಡಮ್. ಚೆನ್ನಾಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಿ, ನೀವು ಆರಾಮಿದ್ದೀರಾ?
1: ಆರಾಮಾಗಿದ್ದೀನಿ ಮೇಡಮ್. ಅವರೇ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು ನಿಮಗೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ
1: ಎಲ್ಲಾ ಕಾರ್ಯಕ್ರಮ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ನೋಡ್ತಾನೆ ಇರ್ತೀವಿ. ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ.
0: ಧನ್ಯವಾದ.
1: ಕೃಷಿರಂಗ ಕಾರ್ಯಕ್ರಮ ತುಂಬಾ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ.
0: ಯಾವ ಕಾರ್ಯಕ್ರಮ ಬಹಳ ಇಷ್ಟ ನಿಮ್ಗೆ?
1: ನನ್ನ ಮಕ್ಕಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾರೆ ಮೇಡಮ್. ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ.
0: ಈಗ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾವ ಹಾಡು ಇಷ್ಟ ಹೇಳ್ಬಿಡಿ.
1: ನಮ್ಮೆಚ್ಚಿದ ಹುಡುಗಿ ಚಿತ್ರದಿಂದ ಡಿಂಗರ ಡಿಂಗರ ಅಂತ ಸಾಂಗ್ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಎಂ ಹಾಡ್ರ ಅದು.
0: ಮನಮೆಚ್ಚಿದ ಹುಡುಗಿ
1: ಹುಡುಗಿ.
0: ಯಾಕೆ ಆ ಹಾಡು ಇಷ್ಟ?
1: ಇಷ್ಟ ಅಂದ್ರೆ ತುಂಬಾ ಎಸ್ ಜಾನಕಿ ಅಮ್ಮ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅದ್ರ ಡಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್ ಅವರೇ. ತುಂಬಾ ಇಷ್ಟ ಆಗಿದೆ.
0: ಈಗ ವಿಷಯದ ಕುರಿತು ಮಾತನಾಡಬಹುದಾ?
1: ಮಾತಾಡಿ ಮೇಡಮ್ ಅವರೇ, ಪರವಾಗಿಲ್ಲ
0: ಮಾತಾಡಿ. ಸಮೃದ್ಧಿ ಸಂಕಷ್ಟ
1: ಮೇಡಮ್ ಅವರೇ. ಮಗ ಸಮೃದ್ಧಿ ಅಂತ ಅಂದ್ರೆ ಮಳೆ ಬಂದ್ರೆ ಎಲ್ಲ ಸಮೃದ್ಧಿ ಆಗಿರುತ್ತೆ ಅಲ್ವಾ? ಬೆಳೆಗಳೆಲ್ಲ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಈಗ ಸಂಕಷ್ಟ ಅಂತ ಅಂದ್ರೆ ಮಳೆನೇ ಇಲ್ಲ ಅಂತಂದ್ರೆ ಬೆಳೆ ಏನು ಇರಲ್ಲಲ್ವಾ? ಅವಾಗ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತಲ್ವಾ ಮೇಡಮ್ ಅವರೇ? ಹೌದಲ್ವಾ?
0: ಹೇಳಿ ಹೇಳಿ, ನೀವೇನ್ ಹೇಳ್ತೀರಿ?
1: ಕಷ್ಟ, ಮಳೆ ಹೋದ್ರು ಕಷ್ಟ. ನೋಡಿ ನಮ್ ಕಡೆಗೆ ತುಂಬಾ ಮಳೆ ಬರ್ತದೆ, ಈಗ 15 ದಿವಸ ಆಯ್ತು ಮಳೆನೆ ಬಿಡಂಗಿಲ್ಲ ನಮ್ ಕಡೋರಲ್ಲಿ. ಚೆನ್ನಾಗ್ ಬರ್ತದೆ ಈ ಕಡೆ ಎಲ್ಲವ. ಕೆಲವು ಕಡೆ ಮಳೆನೇ ಇಲ್ಲ, ಎಲ್ಲೋ ಬರುತ್ತೆ, ಎಲ್ಲೇ ಸುರಿಯುತ್ತೆ, ತುಂಬಾ ಅನಾಹುತಗಳಾಗುತ್ತೆ ಅಲ್ವಾ? ಸಂಕಷ್ಟ ಬಂದಾಗ ತುಂಬಾನೇ ಕಷ್ಟ ಅನ್ಸಲ್ವಾ ಮೇಡಮ್ ಅವರೇ? ಅಲ್ವಾ, ಅಲ್ಲಿ ಅನಾಹುತ ಆಯ್ತು, ಇಲ್ಲಿ ಹಾಗೆ ಹೇಗೆ ಅಂತ ಹೇಳ್ತಾರಲ್ವಾ? ಅದು ತುಂಬಾ ಕಷ್ಟ, ಸಂಕಷ್ಟ ಆಗಲ್ವಾ ಅದು?
0: ಹೌದು ಹೌದು.
1: ಸಮೃದ್ಧಿ ಆಗಿದ್ರೆ ಮಳೆ ಬಂದ್ರೆ ಎಲ್ಲ ಅಚ್ಚ ಹಸ್ರ ಆಗಿರುತ್ತೆ, ನೋಡ ತುಂಬಾ ಖುಷಿ ಆಗಿರುತ್ತೆ ಅಲ್ವಾ? ಅಲ್ವಾ ಮೇಡಮ್ ಅವರೇ?
0: ಹೌದು ಹೌದು, ನಿಜ.
1: ಸಮೃದ್ಧಿ ಆಗಿರುತ್ತೆ ನೋಡಿ ನಮ್ ಕಡೆ ಎಲ್ಲ. ಈಗ ಮಳೆ ಇಲ್ಲ, ಮುಂಗಾರು ಏನು ಇಲ್ಲ ನಮ್ ಕಡೆ, ಈಗ ಮಳೆ ಬಂತು. ನೋಡಿ ಮುಂಗಾರು ಏನಾದ್ರು, ಈಗ ನಮ್ ಕಡೆ ಎಲ್ಲ ಹೆಸರು ಎಳ್ಳು ತುಟ್ಟಿಣಿ ಈ ತರ ಎಲ್ಲ ಹಾಕರು ಅಲ್ಸಂದೆ ಎಲ್ಲ ನಮ್ಮ ಹಳ್ಳಿ ಕಡಲ್ಲಿ, ನಮ್ ಕಡೂರು ತಾಲೂಕಲ್ಲಿ ಏನು ಮಳೆನೇ ಇಲ್ಲ. ಈಗ 15 ದಿನದಲ್ಲಿ ಮಳೆ ಬಂದಿದೆ ಮೇಡಮ್ ಅವರೇ. ಈಗೇನಾದ್ರು ರಾಗಿ ಪಾಗಿ ಏನಾದ್ರು ಬೇರೆ ಏನೋ ಐಟಮ್ ಹಾಕೋಬಹುದು ಅಷ್ಟೇ ಮೇಡಮ್ ಅವರೇ. ನಮ್ ರೈತರು ಈಗ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಹಾಗಾಗಿ ಈಗ ಸಮೃದ್ಧಿ ಆಗಿರ್ಬೇಕಂದ್ರೆ ಮಳೆ ಬರುತ್ತೆ. ಈಗ ಮಳೆನೇ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಸಂಕಷ್ಟ ಕಷ್ಟ ಆಗುತ್ತಲ್ವಾ?
0: ಹಂಗಾಗಿ ಮೇಡಮ್ ಅವರೇ ಈಗ ಕರೆ ಮಾಡಿ ಮಾತನಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.

0: ಆದಿನಕರೆ ಯಾರು ಎಲ್ಲಿಂದ ಅಂತ ನೋಡೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಮೇಡಮ್ ಅರಕಲೂರು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಿದ್ದೀನಿ.
0: ಮಧುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
1: ಹೌದು, ಕೇಳ್ತಾ ಇದ್ದೀನಿ. ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ, ಸಿಕ್ತು. ಸಮೃದ್ಧಿ ಸಂಕಷ್ಟ ಅಂದ್ಬಿಟ್ಟು ತುಂಬಾ ಒಳ್ಳೆ ಟಾಪಿಕ್ ಕೊಟ್ಟಿದೆ ಇವತ್ತು ವಿಚಾರವಾಗಿ.
0: ಹೌದೌದು.
1: ಅಂದ್ರೆ ಈಗಿನ ಮಳೆಗಾಲದ ಸ್ಥಿತಿಗಳ ಬಗ್ಗೆ ಹೇಳೋದಾದ್ರೆ, ಮಳೆ ಒಂದು ನಿಗದಿತವಾಗಿ ಕಾಲಮಾನಕ್ಕೆ ತಕ್ಕಂತೆ ಬಂದ್ರೆ ಮಳೆಗಾಲ ತುಂಬಾ ಚೆನ್ನಾಗಿರ್ತದೆ, ರೈತರುಗಳೆಲ್ಲ ಉತ್ತಮವಾದ ಬೆಳೆ ಬೆಳೀತಾರೆ, ಆಗ ನಾಡು ಸಮೃದ್ಧವಾಗಿರ್ತದೆ. ಅದು ಅತಿಯಾಗಿ ಏನಾದ್ರೂ ಮಳೆ ಜಾಸ್ತಿಯಾಗಿ ಅಥವಾ ಕಾಲಕಾಲಕ್ಕೆ ಆಗದೇ ಹೋದ್ರೆ ರೈತರುಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಈ ಭೂಮಿಯಲ್ಲಿ ಇರುವಂತಹ ಜೀವರಾಶಿಗಳಿಗೆ ಸ್ವಲ್ಪ ಸಾಕಷ್ಟು ತೊಂದರೆಗಳಾಗ್ತದೆ, ಯಾಕೆಂದ್ರೆ ಬೆಳೆಗಳು ಮತ್ತೆ ಕುಡಿಯೋ ನೀರಿನ ಮೂಲಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಡ್ತವೆ ಮಳೆ ಕಡಿಮೆ ಆದಾಗ. ಇದು ಸ್ವಲ್ಪ ಸಂಕಷ್ಟ ಆಗುತ್ತೆ ಅವಾಗಿನ ಹತ್ರ ಆದ್ರೆ. ಮತ್ತೆ ಈಗ ಜಾಗತಿಕ ಬೆಲೆ ಏರಿಕೆ ಸ್ವಲ್ಪ ಕೆಲವು ವಸ್ತುಗಳ ಮೇಲೆ ಜಾಸ್ತಿ ಆಗಿರೋದ್ರಿಂದ ಅದು ಸ್ವಲ್ಪ ಎಲ್ಲ ಜನರುಗಳ ಮೇಲೆ ಸ್ವಲ್ಪ ಹೊರೆ ಆಗುತ್ತೆ. ಇದು ಸ್ವಲ್ಪ ಸಮಸ್ಯೆಗಳಾಗ್ತವೆ. ಎಲ್ಲವೂ ಒಂದು ಸಮತೋಲನವಾಗಿದ್ರೆ ಸಮೃದ್ಧಿಯಾಗಿ ನಾಡು ಮತ್ತೆ ಜನ ಎಲ್ಲರೂ ಚೆನ್ನಾಗಿರ್ತಾರೆ.
0: ಸಮೃದ್ಧಿ ಸಂಕಷ್ಟ ಅಂದ್ರೆ ಒಂದು ಕಡೆ ನೀವು ಹೇಳಿದ್ದು ಸರಿನೇ, ಇನ್ನೊಂದ್ ಕಡೆ ಎಲ್ಲಾ ನಾನಾ ಕಡೆಗಳಲ್ಲಿ ಯೋಚನೆ ಮಾಡಿದಾಗ ಸಮೃದ್ಧಿ ಸಂಕಷ್ಟ ಅಂದ್ರೆ ಈಗ ಏನೋ ನಾವೊಂದು ಹಣನೋ ಅಥವಾ ಏನೋ ಜಾಸ್ತಿ ಇಟ್ಕೊಂಡಿದೀವಿ ಅಂದಾಗ ಅದನ್ನ ಜೋಪಾನೆ ಮಾಡೋದು ಕೂಡ ಒಂದ್ ರೀತಿ ಕಷ್ಟನೇ.
1: ಹೌದು ಹೌದು
0: ಅಲ್ವಾ? ಹೇಗೆ ನಾವು ಒಂದಷ್ಟು ಅಂದ್ರೆ ಈಗ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದೆ ಅಂತ ಅಂದಾಗ ಅಷ್ಟೊಂದು ಯೋಚನೆ ಮಾಡೋ ಅಗತ್ಯ ಇರಲ್ಲ, ಒಂದಷ್ಟು ಜಾಸ್ತಿ ಆಯ್ತು ಅಂದಾಗ ನಾವು ಕಾಯ್ಬೇಕಲ್ಲ. ಒಂದೊಂದು ರೀತಿನಲ್ಲಿ ಸಮೃದ್ಧಿ ಸಂಕಷ್ಟ ಅಂತ ಒಂದಷ್ಟು ಸಮೃದ್ಧಿ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟಿದ್ದಾಗ ಏನು ಅನ್ಸೋದಿಲ್ಲ, ಒಂದಷ್ಟು ಜಾಸ್ತಿ ಆದಾಗ ಈಗ ನೀವು ಹೇಳ್ದಾಗೆ ಈಗ ಮಳೆ ಜಾಸ್ತಿ ಆಯ್ತು ಅಂದ್ರೆ ವಿಕೋಪಕ್ಕೆ ಇರುತ್ತೆ ಅಥವಾ ಇನ್ನೇನೋ ಸಮಸ್ಯೆ ಆಗುತ್ತೆ, ಈ ರೀತಿನಲ್ಲಿ ವ್ಯತ್ಯಯಗಳಾಗ್ತಾ ಹೋಗ್ತಿವೆ. ಚೆನ್ನಾಗಿ ಮಾತನಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಇಷ್ಟದ ಹಾಡನ್ನ ಹೇಳ್ಬಿಡಿ.
1: ಮೇಡಮ್ ನನಗೆ ಗಂಗಾಯಮನ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರೋ ಗೀತೆ ಒಲವೇ ಮೌನವೇ ಗಾನವೇ. ಗೀತ ರಚನೆ ವಿದ್ಯಾಸಾಗರ್ ಅವ್ರದು, ತುಂಬಾ ಚೆನ್ನಾಗಿದೆ ಗೀತೆ, ಹಂಗಾಗಿ ಕೇಳೋಣ ಅನ್ಬಿಟ್ಟು ಕರೆ ಮಾಡಿದೆ, ಮಾತಾಡಿದೆ.
0: ಗೀತ ರಚನೆ ಒಂದ್ ಬಿಟ್ಬಿಟ್ರಿ.
1: ಗೀತ ರಚನೆ ವಿದ್ಯಾಸಾಗರ್ ಮೇಡಮ್.
0: ಸಂಗೀತ ಸಂಯೋಜನೆ ವಿದ್ಯಾಸಾಗರ್ ಅವರು, ಗೀತ ರಚನೆ ಆರ್ ಎನ್ ಜಯಗೋಪಾಲ್ ಅವರು. ತುಂಬಾ ಸೊಗಸಾದ ಸುಂದರವಾದ ಗೀತೆಯನ್ನ ಕೇಳ್ಬಿಟ್ಟಿದ್ರ, ಕೇಳಿ ನಾವು ಕೂಡ ನಿಮ್ಮೊಟ್ಟಿಗೆ ಕೇಳ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.

0: ಹೇಮಕೂಟ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಮುಂದಿನ ಕರೆ ಯಾರು ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್. ಮೇನಕಾ ನಟರಾಜ್ ಬೆಳಗಾವಿ.
0: ಮೇನಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ ಯು ಮೇಡಮ್.
0: ಯಾವ ಹಾಡು ಬೇಕು ನಿಮ್ಗೆ?
1: ಪ್ರತಿಭಟನೆ ಬಿಲುವಿನಿಂದ ಬಾರೂರ ಅನ್ನೋ ಸಾಂಗ್.
0: ಬಾಲೆ ನವಿಲೂರ.
1: ಬಾಲೆ ನವಿಲೂರ.
0: ವಿಷಯದ ಕುರಿತು ಮಾತನಾಡಿ.
1: ಸಮೃದ್ಧಿ ಸಂಕಷ್ಟ. ಎಲ್ಲಾರು ಇಲ್ದಂಗೆ ಮಳೆ ಜಾಸ್ತಿ ಆದ್ರೆ ಎಲ್ಲ ಬೆಳ್ಕೊಂಡಿರ್ತೀವಿ, ಅದು ಸಂಕಷ್ಟ ಜಾಸ್ತಿ ಆದಾಗ ಎಲ್ಲ ಕಳ್ಕೊತೀವಿ ಅಂತ. ಅದೊಂದೇ ಅಲ್ಲ ಮೇಡಮ್, ಇವಾಗ ನಾವು ಒಂದ್ ಗುರಿ ಇಟ್ಕೊಂಡು ಹಣನ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ. ಆ ಸಂಪಾದನೆ ಮಾಡಿರೋ ಹಣನ ನಾವು ಜೋಪಾನವಾಗಿ ಇಟ್ಕೋಬೇಕು, ನಮಗೆ ಕಷ್ಟ ಬಂದಾಗ ಉಪಯೋಗಿಸ್ಕೊಳಕ್ಕೆ. ಆದ್ರೆ ಮನುಷ್ಯನ್ಗೆ ಆಸೆಗಳು ನೂರಾರು, ಯಾರು ಏನೋ ಮಾಡಿದ್ರು ಅಂತ ನಾವೇನು ಇರೋ ದುಡ್ಡನ್ನೆಲ್ಲ ಯಾವ್ದಕ್ಕೋ ಹಾಕ್ಬಿಟ್ಟು ಎಲ್ಲ ಕಳ್ಕೊಂಡು ನಮಗ್ ಕಷ್ಟ ಬಂದಾಗ ನೋವು ತಿನ್ನೋದಕ್ಕಿಂತ ಸಂಪಾದನೆ ಮಾಡಿರೋ ಹಣನ ಕಷ್ಟ ಉಳಿಸ್ಕೊಂಡ್ರೆ ನಮ್ ಕಷ್ಟ ಕಾಲಕ್ಕೆ ಅದು ನಮಗೆ ಸರಿ ಆಗತ್ತೆ. ಅದು ಅಲ್ದೇನೆ ಇವಾಗ ಫ್ರೆಂಡ್ಸ್ಗಳ್ನ ಕಷ್ಟಪಟ್ಟು ಫ್ರೆಂಡ್ಸ್ಗಳ್ನೆಲ್ಲ ಸಂಪಾದನೆ ಮಾಡ್ಕೊಂಡಿರ್ತೀವಿ, ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಇರ್ತಾರೆ. ಆ ಚೆನ್ನಾಗಿ ಮಾತಿನ ಮೇಲೆ ನಮ್ಗೆ ನಿಜ ಇರ್ಬೇಕು. ಮಾತಾಡ್ತಾ ಮಾತಾಡ್ತಾ ಏನೋ ಮಾತಾಡ್ಬಿಡೋದು, ಅದು ಸಂಕಷ್ಟ ಸಿಕ್ಕಾಕೊಳ್ಳುತ್ತೆ. ಅವಾಗ ಇರೋ ಫ್ರೆಂಡ್ಸ್ಗಳನ್ನೆಲ್ಲ ಕಳ್ಕೊಂಡ್ರೆ ನಮ್ ಕಷ್ಟ ಕಾಲದಲ್ಲಿ ಇರೋದೇ ಫ್ರೆಂಡ್ಸ್ಗಳು ಆಗೋದು. ಅದನ್ನೇ ಕಳ್ಕೊಂಡ್ಬಿಟ್ರೆ ನಾವು ಯಾವ ಕೆಲ್ಸಕ್ಕೂ ಬರಲ್ಲ. ಹಾಗಾಗಿ ಯಾವ ಕೆಲ್ಸ ಮಾಡ್ಬೇಕಾದ್ರು ನಾವು ಹುಷಾರಾಗಿ ಮಾಡ್ಬೇಕು, ಯೋಚನೆಯಿಂದ ಮಾಡ್ಬೇಕು.
0: ಯಾವ್ದೇ ಆದ್ರೂ ಜೋಪಾನವಾಗಿರ್ಬೇಕು,
1: ಯೋಚಿಸಿ ಕೆಲ್ಸ ಮಾಡ್ಬೇಕು.
0: ಕರೆ ಮಾಡಿ ಚೆನ್ನಾಗಿ ಮಾತನಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್.

ಇದುವರೆಗೂ ಹೇಮಕೂಟ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೂ ನಿಮ್ಮೊಂದಿಗಿದ್ದುದು ನಿಮ್ಮ ಗೆಳತಿ HS ಚಂದ್ರಮ್ಮ.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಜೂನ್ ತಿಂಗಳ 10ನೇ ತಾರೀಕು ಬುಧವಾರ. ಬೆಳಗ್ಗೆ 10:30:55 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ. ನಲ್ಮೆಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಸಖಿ ಪ್ರಿಯಾ ಎಂಆರ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳುಗರಿಗೆಲ್ಲ ಒಂದೇ ಬಳ್ಳಿಯ ಹೂಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ತಮಗೆಲ್ಲ ತಿಳಿದಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಬ್ಯಾಕ್ ಟು ಬ್ಯಾಕ್ ತಾವು ಆಲಿಸಬಹುದು. ಇಂದಿನ ಚಿತ್ರ ನನ್ನಾಸೆಯ ಹೂವೆ. 1999 ಬಿಡುಗಡೆಯಾದ ಒಂದು ಜನಪ್ರಿಯ ಹಾಸ್ಯ ಮತ್ತು ಪ್ರೇಮಕಥೆಯಿಂದ ಕೂಡಿರುವಂತಹ ಕನ್ನಡ ಚಲನಚಿತ್ರ ಇದಾಗಿದೆ. ಜಗ್ಗೇಶ್ ಮತ್ತು ಮೋನಿಕಾ ಬೇಡಿಯವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಈ ಚಿತ್ರದಲ್ಲಿ ಹಿರಿಯ ಕಲಾವಿದರಾದ ನಟಿ ಜಯಂತಿ ಮತ್ತು ಸಿಆರ್ ಸಿಂಹ ಕೂಡ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಈ ಚನ್ನಂಗಪ್ಪ ಅವರು ಈ ಕಥೆಯನ್ನು ಬರೆದು ನಿರ್ದೇಶನವನ್ನ ಮಾಡಿದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕರಾದ ಹಂಸಲೇಖ ಅವರು ಈ ಚಿತ್ರದ ಸುಮಧುರ ಹಾಡುಗಳಿಗೆ ಸಂಗೀತವನ್ನ ನೀಡಿದ್ದಾರೆ. ಒಂದಕ್ಕಿಂತ ಒಂದು ಸೊಗಸಾದ ಗೀತೆಗಳಿರುವ ಈ ಚಿತ್ರದ ಹಾಡುಗಳನ್ನ ಇಂದಿನ ಒಂದೇ ಬಳ್ಳಿಯ ಹೂಗಳು ಕಾರ್ಯಕ್ರಮದಲ್ಲಿ ಆಲಿಸೋಣ. ಮೊದಲಿಗೆ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಸ್ವರಗಳಲ್ಲಿ ಮೂಡಿಬಂದಿರುವ ಈ ಗೀತೆಯನ್ನು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ನನ್ನಾಸೆಯ ಹೂವೆ ಚಿತ್ರದ ಗೀತೆಗಳನ್ನು ಬ್ಯಾಕ್ ಟು ಬ್ಯಾಕ್ ತಾವು ಆಲಿಸ್ತಾ ಇದ್ದೀರಾ. ಮುಂದಿನ ಗೀತೆಯನ್ನು ಹಾಡಿರುವ ಕಲಾವಿದರು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ.
4: ನಮಸ್ತುಭ್ಯಂ ಜಯಪ್ರದೆ ದ್ವಾಪರ ಯುಗದಲ್ಲಿಯೇ ಕಲಿಯುಗದಲ್ಲಿಯೇ ವಿಶ್ವಲಕ್ಷ್ಮೀ ನಮಸ್ತುಭ್ಯಂ ನಮಸ್ತುಭ್ಯಂ ಜಗನ್ಮಾತರಂ ಕಾನ್ವೆಂಟ್ ಯುಗದಲ್ಲಿಯೇ ಲಕ್ಷ್ಮೀ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಒಂದೇ ಬೆಳ್ಳಿಯ ಹೂಗಳು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ ಅವರ ಸ್ವರಗಳಲ್ಲಿ ಮೂಡಿಬಂದಿರುವ ಈ ಗೀತೆಯನ್ನು.

ಕೆಲುಗರಿಗ ಒಂದು ಪ್ರಕಟಣೆ. ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿರುವ ಮೀರೈಸ್ ಫೌಂಡೇಶನ್ ನಿರ್ವಹಿಸುತ್ತಿರುವ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ತನ್ನ ಇನ್ಕ್ಯುಬೇಷನ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಉದ್ಯಮಶೀಲತೆಯ ಕನಸನ್ನು ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ಪ್ರವರ್ತಕರು ಮತ್ತು ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದಾಗಿರುತ್ತದೆ. ಕೃಷಿ, ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಬೌದ್ಧಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತದೆ. ಆಸಕ್ತರು www.meriise.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಸ್ಕ್ ಸಹಿತ ಅರ್ಜಿಯನ್ನು ಸಲ್ಲಿಸಲು ಇಂದು ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448170744 ಅಥವಾ ಇಮೇಲ್ ceomeriise@mcehasan.ac.in ಮೂಲಕ ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಒಂದೇ ಬಳ್ಳಿಯ ಹೂಗಳು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಈ ಗೀತೆಯನ್ನು.

ಇದುವರೆಗೆ ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಗೀತೆಗಳನ್ನ ಆಲಿಸಿದಿರಿ. ಕೆಳಗುರಿ ಈಗ ಒಂದು ಪ್ರಕಟಣೆ. ಹಾಸನದ ಕೆಆರ್ಪುರಂನ 4ನೇ ಅಡ್ಡರಸ್ತೆಯಲ್ಲಿರುವ ಜೀವ ಐವಿಎಫ್ ಬಂಜಿ

ಈಗ ಸಮಯ 11:30. ಇನ್ನು ಮುಂದೆ ಫುಲ್ವಾರಿ ಗೀತೋಂಕಾ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಮೊದಲಿಗೆ ಕೇಳಿ ಆ ಬ್ಲೌಟ್ ಚಲೆ ಚಿತ್ರದ ಈ ಗೀತೆಯನ್ನ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಸ್ವರಗಳಲ್ಲಿ ಮೂಡಿಬಂದಿರುವ ಈ ಗೀತೆಯ ಸಾಹಿತ್ಯ ಸಮೀರ್ ಅವರದ್ದು. ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಇನ್ನು ಮುಂದೆ ಆಲಿಸಿ ಆಜಾ ನಚ್ಲೆ ಚಿತ್ರದ ಈ ಗೀತೆಯನ್ನ. ಪಿಯೂಷ್ ಮಿಶ್ರಾ ಅವರ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಲೀಂ ಸುಲೇಮಾನ್, ಹಾಡಿದ್ದಾರೆ ಸುನಿಧಿ ಚೌಹಾನ್.

ಇನ್ನು ಮುಂದೆ ಆಲಿಸಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಆರ್ಜು ಚಿತ್ರದ ಈ ಗೀತೆಯನ್ನ. ಸಮೀರ್ ಅವರ ಗೀತೆಗೆ ರಾಗಜೋಡಣೆ ಮಾಡಿದ್ದಾರೆ ನದೀಮ್ ಶ್ರವಣ್.

ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಸಾಹಿತಿ ಎಲ್ಎನ್ ಮುಕುಂದರಾಜ್ ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಸುಜಾತ ಎಫ್ ತಳವಾರ್. ಫುಲ್ವಾರಿ ಗೀತೋಂಕಾಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಅನು ಮಲ್ಲಿಕ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಅಬ್ಕೆ ಬರಸ್ ಚಿತ್ರದ ಈ ಗೀತೆಯನ್ನ. ಸಮೀರ್ ಅವರ ಗೀತೆಗೆ ದನಿಯಾಗಿದ್ದಾರೆ ಉದಿತ್ ನಾರಾಯಣ್, ಅನುರಾಧ ಪೌದ್ವಾಲ್ ಮತ್ತು ಸಂಗಡಿಗರು.

ಫುಲ್ವಾರಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬೇಟಾ ಚಿತ್ರದ ಈ ಗೀತೆಯನ್ನ. ಅನುರಾಧ ಪೌದ್ವಾಲ್ ಅವರು ಹಾಡಿರುವ ಈ ಗೀತೆಯ ಸಂಗೀತ ದಿಲೀಪ್ ಸೇನ್ ಸಮೀರ್ ಸೇನ್ ಅವರದ್ದು. ಗೀತರಚನೆ ಮಾಡಿದ್ದಾರೆ ಸಮೀರ್.

0: ಇದುವರೆಗೂ ಫುಲ್ವಾರಿ ಗೀತೋಂಕಾ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಸಾಹಿತಿ ಎಲ್ಎನ್ ಮುಕುಂದರಾಜ್ ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಸಾಹಿತಿ ಎಲ್ಎನ್ ಮುಕುಂದರಾಜ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಬಹುದು. ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. ಕೇಳುಗರಿಗೆಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸುರೇಶ್ ಬಿಎನ್ ಅವರ ಕೊಳಲು ವಾದನವನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳಿ ತೋಡಿರಾಗ ಮಿಶ್ರ ಜಂಪೆ ತಾಳದಲ್ಲಿರುವ ತ್ಯಾಗರಾಜರ ರಚನೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಇನ್ನು ಮುಂದೆ ಕೇಳಿ ಕಾಂಬೋದಿರಾಗ ಆದಿತಾಳದಲ್ಲಿರುವ ರಚನೆ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುರೇಶ್ ಬಿಎನ್ ಅವರ ಕೊಳಲು ವಾದನ ಕೇಳಿದಿರಿ. ಆಕಾಶವಾಣಿ ಹಾಸನ, ಈಗ ಸಮಯ 12 ಗಂಟೆಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಸಾಕ್ಷರತೆ ಹಾಗೂ ನಾವೀನ್ಯತೆಯ ದೃಷ್ಟಿಯಿಂದ ಕಿಯೋನಿಕ್ಸ್ ಎಐ ಆಧಾರಿತ ಗಣಕಯಂತ್ರಗಳನ್ನು ಸಿದ್ದಪಡಿಸುತ್ತಿದೆ. ಮೊದಲ ಹಂತದಲ್ಲಿ 2,000 ಕಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಸಿದ್ದಗೊಂಡಿವೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ

0: ಐವತ್ತೆರಡು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಯೋಜನೆಗೆ ಅನುಮೋದನೆ ದೊರೆತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಒಟ್ಟು 4,399 ಯಶಸ್ವಿ ದಿನಗಳನ್ನು ಪೂರೈಸಿರುವ ಅವರಿಗೆ ದೇಶ ವಿದೇಶಗಳ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾರತದ ನವಯುಗದ ಧೀಮಂತ ನಾಯಕ ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಯಣ ನವ ಭಾರತದ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ ಹಾಗೂ ವಿಕಸಿತ ಭಾರತ ಸಂಕಲ್ಪದ ದೃಢ ಸಂಕೇತವಾಗಿದೆ ಎಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಚಾರಿತ್ರಿಕ ಎಂದು ಬಣ್ಣಿಸಿದ್ದಾರೆ. ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಂದು ಕನ್ನಡದ ಹಿರಿಯ ಸಾಹಿತಿ, ರಂಗಕರ್ಮಿ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಗಿರೀಶ್ ಕಾರ್ನಾಡ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಗಿರೀಶ್ ಕಾರ್ನಾಡ್ ವೈಚಾರಿಕತೆ, ಸಾಹಿತ್ಯ ಹಾಗೂ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನೈಋತ್ಯ ರೈಲ್ವೆ ವತಿಯಿಂದ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಅಂತಾರಾಷ್ಟೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಯಿತು. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ದಿನ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಭಾರತೀಯ ಹವಾಮಾನ ಕೇಂದ್ರದ ವಿಜ್ಞಾನಿ ಡಾ ಸಿಎಸ್ ಪಾಟೀಲ್.
1: ಕರಾವಳಿ ಜಿಲ್ಲೆಗಳಲ್ಲಿ June 9 to June 13 ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ June 11 ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, June 11 ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬೀದರ್, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, June 9 to June 11 ಯೆಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟ ಪರಿಶೀಲನೆ ಸಂದರ್ಭ ನಿಯಮ ಉಲ್ಲಂಘನೆ ಪತ್ತೆಯಾದ ಹಿನ್ನೆಲೆ 175 ಕೃಷಿ ಮಳಿಗೆಗಳ ಮಾರಾಟ ಚಟುವಟಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ವಿವಿಧೆಡೆ ಪೂರೈಕೆಯಾಗುವ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲಿಸಿ ವರದಿ ನೀಡಬೇಕು, ನವೀಕೃತ ಕೆರೆಗಳಿಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಡಲ ತೀರದಲ್ಲಿ ಸ್ವಚ್ಛತೆಗಾಗಿ 6 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಬೀಚ್ ಸ್ವಚ್ಛತಾ ಯಂತ್ರವನ್ನು ದುರಸ್ತಿಗೊಳಿಸಲಾಗಿದೆ. ಸಮುದ್ರ ಹಾಗೂ ನದಿ ಪಾತ್ರಗಳಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ ಸೇರಿದಂತೆ ಕಡಲ ತೀರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಈ ತಿಂಗಳ 21 ಆಯೋಜಿತವಾಗಿದೆ. ಈ ನಿಟ್ಟನಲ್ಲಿ ಎಲ್ಲ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 5ನೇ ಆವೃತ್ತಿಯ ಮಹಾರಾಜ ಟ್ರೋಫಿ ಟಿ20 ಪಂದ್ಯಾವಳಿ ಈ ತಿಂಗಳ 27 July 12 ಆಯೋಜಿತವಾಗಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲೂ ಈ ಬಾರಿ ಪಂದ್ಯಾವಳಿಗಳು ನಡೆಯಲಿದ್ದು ಸಿದ್ದತೆಗಳು ಆರಂಭಗೊಂಡಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೇ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾವಿ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ. ಇಂದಿನ ತಲೆಮಾರಿಗೆ ಪರಿಚಯವೇ ಇಲ್ಲದಷ್ಟು ನೇಪಥ್ಯಕ್ಕೆ ಸರಿದಿರುವ ಕಾವಿಕಲೆಗೆ ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾವಿಕಲೆ ಕುರಿತ ಸಂಶೋಧನೆಯನ್ನೂ ನಡೆಸ್ತಾ ಇರುವಂತಹ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
1: ಮೇಡಮ್. ಈಗ ಕಾವಿಕಲೆ ಅಂದ್ರೆ ಏನು, ಅದು ಹೇಗೆ ಬೆಳೆದು ಬಂತು, ಅದರ ಇತಿಹಾಸವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ.
2: ಕಾವ್ ಅಂತ ಹೇಳಿದ್ರೆ ಕೆಂಪು, ಕೆಂಪು ಮಣ್ಣು ಹಾಗೂ ಸುಣ್ಣವನ್ನು ಬಳಸ್ಕೊಂಡು ಗೀರಿ ರಚದ ಭಿತ್ತಿ ಚಿತ್ರಗಳೇ ಕಾವಿಕಲೆ. ಇದರ ಇತಿಹಾಸ ಬಹಳ ಪುರಾತನವಾದದ್ದು. ಗೋವಾದಿಂದ ಪ್ರಾರಂಭವಾದ ಈ ಕಲೆಯು ಪ್ರಮುಖವಾಗಿ ಸಾರಸ್ವತ್ ಸಮುದಾಯದವರ ಪ್ರತಿಯೊಂದು ದೇವಸ್ಥಾನದ ಗೋಡೆಯ ಮೇಲೆ, ಮನೆ ಮಠದ ಗೋಡೆಯ ಮೇಲೆ 16ನೇ ಶತಮಾನದಲ್ಲಿ ನೋಡಲಿಕ್ಕೆ ಸಿಗ್ತಿತ್ತು. ಆದರೆ ಪೋರ್ಚುಗಲ್ ಆಕ್ರಮಣದ ನಂತರ ರಿಲಿಜಿಯಸ್ ಕನ್ವರ್ಷನ್ಗೆ ಯಾರು ಇಷ್ಟಪಡಲಿಲ್ಲ. ಆವಾಗ ಈ ಸಾರಸ್ವತ್ ಸಮುದಾಯದವರು ಬೇರೆ ಬೇರೆ ಕಡೆ ವಲಸೆ ಹೋದರು. ಎಲ್ಲೆಲ್ಲಿ ನೆಲೆಸಿದರೋ ಅಲ್ಲಿ ಅವರು ಅವರ ದೇವಸ್ಥಾನವನ್ನು ಕಟ್ಟಿ ಕಾವಿಕಲೆ ಮಾಡಿಸಿದ್ರು. ಸೊ ಈ ನಿಟ್ಟಿನಲ್ಲಿ ಕಾವಿಕಲೆ ಉಳಿಸುವಲ್ಲಿ ಬೆಳೆಸುವಲ್ಲಿ ಸಾರಸ್ವತ್ ಸಮುದಾಯದ್ದು ಪಾತ್ರ ಬಹಳ ಪ್ರಮುಖವಾದದಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ರೀತಿ ನಾವು ಕಾವಿಕಲೆ ಗೋವಾದಿಂದ ಹಿಡಿದು ಸಾಧಾರಣ ನಿಮ್ಮ ಮಂಗಳೂರು ಕೇರಳ ಸೈಡ್ ತನಕಂಗೆ ನೋಡ್ಲಿಕ್ಕೆ ಸಿಗ್ತದೆ
1: ಕಾವಿಕಲೆ.
2: ಹೌದು, ಇದು ಇದರ ಇತಿಹಾಸ.
1: ಹಿಂದಿನ ಕಾಲದಲ್ಲಿ ಅದು ಕೂಡ ನಮ್ಮ ಈ ಹಂಚಿನ ಮನೆಯು ಮುಳಿಹುಲ್ಲಿನ ಮನೆಗಳಲ್ಲೂ ಆ ಗೋಡೆಯಲ್ಲಿ ಕೆಳಗೆ ಮಾಡಿರ್ತಾರೆ ಅದನ್ನು. ಅಂದ್ರೆ ಅದರ ಬಗ್ಗೆ ಜಾಸ್ತಿ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಈ ವರ್ಲಿ ಆರ್ಟ್ ತರನೇ ಕಾಣುವಂತಹ ಈ ಕಲೆ ನಿಜವಾಗಿ ಕೂಡ ಅದು ವರ್ಲಿ ಆರ್ಟ್ ಏನು?
2: ಇಲ್ಲ, ವರ್ಲಿ ಆರ್ಟ್ ಟೋಟಲಿ ಡಿಫ್ರೆಂಟ್ ಆರ್ಟ್. ಅದರಲ್ಲಿ ನಿಮ್ಗೆ ಎಲ್ಲ ಜಾಮೆಟ್ರಿಕಲ್ ಡಿಸೈನ್ಸ್ ಸಿಗತ್ತೆ. ಅದು ಕೂಡ ನೈಸರ್ಗಿಕವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡೇ ಮಾಡಿರುವಂಥದ್ದು. ಆದರೆ ಕಾವಿಕಲೆಯದು ವಿಶೇಷತೆ ಏನಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಕಾವಿಕಲೆಯನ್ನು ರಚಿಸುವ ವಿಧಾನ ಉಂಟಲ್ಲ, ಅದು ತೀರಾ ವಿಭಿನ್ನವಾದದ್ದು. ಆದ್ರಿಂದ ಇದು ಕಾವಿಕಲೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅದನ್ನು ಮಾಡುವವರೇ ಇಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ. ಈಗ ಕ್ಯಾನ್ವಸ್ ಮೇಲೆ ಇನಾಮಲ್ ಪೇಂಟ್ ಹಿಡಿದು ಗೋಡೆ ಮೇಲೆ ಎಲ್ಲ ಮಾಡುವವರು ನಿಮ್ಗೆ ಈಗ ಬಹಳಷ್ಟು ಜನ ಸಿಗ್ತಾರೆ. ಯಾಕೆಂದ್ರೆ ಕಾವಿಕಲೆದು ಪುನರುತ್ಥಾನ ಆಗಿದೆ ಈಗ. ಈಗ ಸಾಧಾರಣ ಎಲ್ಲ ಕಡೆ ಕಾವಿಕಲೆ ಅಂತ ಕೇಳಿದವರು ಇದ್ದಾರೆ, ಮಾಡುವವರು ಇದ್ದಾರೆ. ಆದ್ರೆ ನಮ್ಗೆ ಒರಿಜಿನಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಿದ್ರು ನೋಡಿ ಗೋಡೆ ಮೇಲೆ, ಆ ರೀತಿ ಮಾಡುವವರು ಈಗ ಸಿಗ್ತಾ ಇಲ್ಲ ನಮ್ಗೆ.
1: ಪುರಾತನ
2: ಶೈಲಿಯಲ್ಲಿ
1: ಅಂದ್ರೆ ಅದಕ್ಕೆ ಈಗ ಆಧುನಿಕ,
2: ಈಗ ಅದನ್ನು ಉಳಿಸ್ಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಲಿವಿನಂಚಿನಲ್ಲಿರುವಾಗ ಕಾವಿಕಲೆ ಹೆಸರು ಕೇಳದೇ ಇರುವಾಗ ನಾವು ಹೊಸ ಮೀಡಿಯಮ್ಸ್ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಇದರ ಅರಿವು ಹಾಗೂ ಜಾಗೃತಿಯನ್ನು ನಾವು ಮೂಡಿಸಿದ್ದೇವೆ ನಿಜ. ಆದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವವರು ಇದ್ದಾರೋ ಏನೋ, ಆದ್ರೆ ಇಷ್ಟರ ತನಕ ನಮ್ಗೆ ಸಿಗ್ಲಿಲ್ಲ. ಕೆಲವು ರೆಕಾರ್ಡ್ಸ್ ಪ್ರಕಾರ 70 ಇಯರ್ಸ್ ಬ್ಯಾಕ್ ಅಂತ ಜನರು ಆ ಜನರನ್ನ ಆಗಿ ಹೋಗಿದೆ ಅಂತ ಹೇಳ್ತಾರೆ.
1: ಸಾಮಾನ್ಯವಾಗಿ ನೀವು ಹೇಳಿದ್ರಿ ಗೋವಾದಿಂದ ಸಾಧಾರಣ ಕೇರಳದ ಮಧ್ಯಭಾಗದವರೆಗೆ ಈ ಕಾವಿಕಲೆ ಹಬ್ಬಿಕೊಂಡಿದೆ ಅಂತೇಳಿ. ಈಗ ಅದು ಹೊಸ ಮನೆಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೋ ಅಥವಾ ದೇವಾಲಯಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೋ ಅಥವಾ ಏನು ಈ ಬಗ್ಗೆ ಹೇಳಿ.
2: ಈಗ ಇದ್ರದ್ದು ಜಾಗೃತಿ ಮುಗಿದ ನಂತರ ತುಂಬಾ ಜನ ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನದ ಗೋಡೆ ಮೇಲೆ ಆಕ್ರಿಲಿಕ್ ಪೇಂಟ್, ಇನಾಮೆಲ್ ಪೇಂಟ್ ಎಲ್ಲ ಯೂಸ್ ಮಾಡಿಸಿ ಕಲಾವಿದರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಮನೆಯಲ್ಲಿಯೂ ಮಠಗಳಲ್ಲಿಯೂ ಆಸಕ್ತಿ ತೋರಿಸಿ ಜನರು ಈಗ ಮಾಡಿಸ್ಕೊಳ್ತಾ ಇದ್ದಾರೆ. ಪ್ಲಸ್ ಕ್ಯಾನ್ವಸಿನ ಮೇಲೆ ನಾವೇನ್ ಮಾಡ್ತೇವೆ ಅದನ್ನು ಕೂಡ ಬಹಳ ಆಸ್ತಿಯಿಂದ ಕೊಂಡ್ಕೊಳ್ತಾ ಇದ್ದಾರೆ.
1: ಈಗ ಈ ಕಲೆಗೆ ನಿಮ್ಮ ಪ್ರವೇಶ ಹೇಗಾಯಿತು?
2: ಸದಾ 2007ರಲ್ಲಿ ನಾನು ಕುಮಟಾ ದೇವಸ್ಥಾನಕ್ಕೆ ಹೋಗಿದ್ದೆ, ಶ್ರೀ ಮಹಾಲಸ ನಾರಾಯಣಿ ಟೆಂಪಲ್. ಅಲ್ಲಿ ಎಲ್ಲಾ ಗೋಡೆಗಳ ಮೇಲೆ ಈ ಭಿತ್ತಿ ಚಿತ್ರಗಳನ್ನು ಇವಾಗೂ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಮತ್ತೆ ಹೊನ್ನಾವರದ ರಾಮ ಮಂದಿರದಲ್ಲಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಕುಮಟಾ ದೇವಸ್ಥಾನದಲ್ಲಿ ನಾನು ಏನ್ ನೋಡಿದೆ ಅದು ನನ್ನನ್ನು ತುಂಬಾ ಆಕರ್ಷಿಸಿತು. ಸೊ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಅಷ್ಟರ ತನಕ ಎಲ್ಲ ಬೇರೆ ಬೇರೆ ರೀತಿಯ ಕಲೆಗಳನ್ನು ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ, ಬೇರೆ ಬೇರೆ ಮಾಧ್ಯಮದಲ್ಲಿ ಕೂಡ ಪೇಂಟಿಂಗ್ಸ್ ಮಾಡ್ತಾ ಇದ್ದೆ. ಆದ್ರೆ ಒಂದು ನಿರ್ದಿಷ್ಟ ಗುರಿ ಅಂತ ಇರಲಿಲ್ಲ ನನ್ನ ಕಲಾ ಜೀವನಕ್ಕೆ. ಸೊ ಅಲ್ಲಿ ಹೋದ ನಂತರ ನನ್ನ ಈ ಕಲಾ ಜೀವನಕ್ಕೆ ಒಂದು ಗುರಿ ಸಿಕ್ತು. ಮೊದಲನೇದೇನಂತ ಹೇಳಿದ್ರೆ, ನಮ್ಮ ಹಿರಿಯರು ಮಾಡಿದಂತಹ ಆ ಕಲೆ ನಿಜವಾಗ್ಲೂ ನೋಡ್ಲೇಬೇಕಾದದ್ದು, ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಜವಾಬ್ದಾರಿ ಅಲ್ವಾ. ಸೊ ಎರಡನೇದು, ಅದು ಸಾರಸ್ವತ್ ಸಮುದಾಯದವರು ಉಳಿಸಿ ಬೆಳೆಸಿ ಇಲ್ಲಿ ತನಕ ತಂದವರು. ನಾನು ಸಾರಸ್ವತ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೇನೆ. ಸೊ ಆವಾಗ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂತು, ಯಾವಾಗ್ಲೂ ನಾವು ಕಲೆಯನ್ನು ಉಳಿಸುವ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಯಾಕೆ ಹೊರಿಸಬೇಕು? ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನಾನು ಯಾಕೆ ಇಡಬಾರ್ದು ಅಂತ ಆ ಪ್ರಶ್ನೆ ಒಂದು ನನ್ನ ಮನಸ್ಸಿನಲ್ಲಿ ಬಂತು. ಮತ್ತೆ ಆ ಕಲೆಯಲ್ಲಿ ಇರುವ ರೇಖಾಲಾಲಿತ್ಯ ನನ್ನನ್ನು ತುಂಬಾ ಆಕರ್ಷಿಸಿತು. ದ ಕ್ರಿಯೇಟಿವಿಟಿ, ಅವರು ಸಿಲೆಕ್ಟ್ ಮಾಡಿದಂತಹ ವಿಷಯಗಳು, ನಮ್ಮ ಶಿವಪುರಾಣ, ವಿಷ್ಣು ಪುರಾಣ, ದೇವಿ ಪುರಾಣ, ಭಾಗವತ್ ಪುರಾಣ, ಇಂಥ ಪುರಾಣಗಳಿಂದ ಕಥೆಗಳನ್ನು ಆಯ್ದು ಚಿತ್ರರಚನೆ ಮಾಡಿದ್ದರು. ಅದು ಎಷ್ಟು ಸುಂದರವಾಗಿತ್ತಂತ ಹೇಳಿದ್ರೆ, ನನಗೆ ಇವತ್ತಿಗೂ ಅದು ನೋಡಿದಷ್ಟು ಸಾಲುದಿಲ್ಲ. ಅದರಿಂದ ಅದು ನನ್ನ ಟರ್ನಿಂಗ್ ಪಾಯಿಂಟ್ ಕಲಾ ಜೀವನದಲ್ಲಿ. ಸೊ ಆ ದಿನ ನಾನು ನಿಶ್ಚಯಿಸಿದೆ, ಇನ್ನು ಮಾಡುವುದಾದ್ರೆ ಕಾವಿಕಲೆ, ಮತ್ತೆ ಅದನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಒಂದು ಎಷ್ಟು ನಾನು ಟೈಮ್ ಈ ಕಲಾ ಜೀವನದಲ್ಲಿ ಇದ್ದೇನೆ ಅದು ಕೇವಲ ಕಾವಿಕಲೆಗೆ ಮೀಸಲಾಗಿ ಇಡುತ್ತೇನೆ ಅಂತ.
1: ಇದೇನಾದ್ರೆ ನೀವು ಬೇರೆ ಯಾವುದೇ ಡ್ರಾಯಿಂಗ್ ಗಳನ್ನ ಮಾಡ್ತಾ ಇದ್ದೀರಾ?
2: ಆರ್ಡರ್ ಬಂದ್ರೆ ನಾನು ತೆಗೆದುಕೊಳ್ತೇನೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನನ್ಗೋಸ್ಕರ ಅಂತ ಮಾಡ್ತಾ ಇಲ್ಲ, ನಂದು ಇಡೀ ಜೀವನ ಈಗ ಕೇವಲ ಕಾವಿಕಲೆಗೆ ಮಾತ್ರ ಮೀಸಲು.
1: ಅದನ್ನೀಗ ನೀವು ಎಲ್ಲೆಲ್ಲ ಕಾವಿಕಲೆಗಳನ್ನ ಮಾಡಿದ್ದೀರಿ ಮೇಡಮ್?
2: ಕಾವಿಕಲೆ ನಾನು ಗೋಡೆ ಮೇಲೆ ಮಾಡುವುದಿಲ್ಲ, ನಾನು ಕ್ಯಾನ್ವಸ್ಸಿನ ಮೇಲೆ ಮಾಡ್ತೇನೆ. ಅದಕ್ಕೂ ಕೆಲವು ಕಾರಣಗಳಿವೆ. ಮೊದಲನೇದು, ನಾನು ಹೇಳಿದ ಹಾಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡ್ತೇನಂತ ನಿಶ್ಚಯ ಮಾಡಿರುವಾಗ ನನಗೆ ಕಲಿಸುವವರು ಯಾರು ಸಿಗ್ಲಿಲ್ಲ ಒಂದು. ಎರಡನೇದು, ನಾವು ಕಾವಿಕಲೆಯನ್ನು ಗೋಡೆಗಳ ಮೇಲೆ ಮಾಡಿದ್ರೆ ಎಷ್ಟು ಜನರು ನೋಡ್ತಾರೆ ಅಲ್ವಾ. ಈಗ ಆ ಆರ್ಟ್ ಫಾರ್ಮಿನ ಬಗ್ಗೆ ನಿಮ್ಗೆ ಒಂದು ಅವೇರ್ಸ್, ಅರಿವು ಅಥವಾ ಜಾಗೃತಿ ಮೂಡಿಸಬೇಕಾದ್ರೆ ನಾವು ಜನರನ್ನು ಅಲ್ಲಿ ಎಳೆದು ತಂದು ನಿಲ್ಲಿಸಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಉತ್ತಮವಾದ ದಾರಿ ನನ್ಗೆ ಏನಂತ ಅನಿಸ್ತಂತ ಹೇಳಿದ್ರೆ, ಕ್ಯಾನ್ವಸ್ ಮೇಲೆ ಮಾಡಿ ಬೇರೆ ಬೇರೆ ಕಡೆ ಕಲಾ ಪ್ರದರ್ಶನವನ್ನು ಮಾಡುದು, ಮತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಎಲ್ಲೆಲ್ಲಿ ನನ್ಗೆ ಕೇಳಿಕೊಂಡು ಬರ್ತಾರೆ ಅಲ್ಲಿ ಕಾವಿಕಲ ಕಾರ್ಯಾಗಾರ ಮಾಡಿ ಅದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು. ಸೊ ಈ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಿಕೊಂಡು ಹೋದೆ. ಸೊ ನಾನು ಗೋಡೆ ಮೇಲೆ ಮಾಡದಿದ್ದಕ್ಕೂ ಇದುವೇ ಕಾರಣ. ಯಾಕೆಂದ್ರೆ ಕೆಲವು ಸತಿ ಜನರು ಬರದಿದ್ದಾಗ ನಾವು ಜನರತ್ರ ಹೋಗಿ ಈ ಕಲೆಯ ಬಗ್ಗೆ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅದು ಕೂಡ ಒಂದು ಕಲೆಯನ್ನು ಉಳಿಸುವ ದಾರಿ.
1: ಆ ರೀತಿಯಾಗಿ ಹೌದು, ಕಲೆಯನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಈಗ ಆಗ್ಲೇ ಹೇಳಿದ ಹಾಗೆ ನೀವು ಸಾಂಪ್ರದಾಯಿಕ ಶೈಲಿ ಅಂತ ಹೇಳಿ, ಈಗ ಕಾವ್ಯಕಲೆಯನ್ನ ಮಾಡುವಾಗ ಅಂದ್ರೆ ಈಗಿನ ದಿನಗಳಲ್ಲಿ ಗೋಡೆಗಳಲ್ಲಿ ಈ ಸುಣ್ಣವನ್ನು ಬಳಸಿ ಮಾಡ್ತಾರ ಹೇಗೆ?
2: ಈಗ ಕೆಲವರು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲದಲ್ಲ. 2016 ಜನವರಿಯಲ್ಲಿ ನನ್ನ ಸೀನಿಯರ್ ಫೆಲೋಶಿಪ್ ಪ್ರಾಜೆಕ್ಟಿನ ಭಾಗವಾಗಿ ಸುಳ್ಯದಲ್ಲಿ ಪ್ರೊಫೆಸರ್ ಎಸ್ ಎ ಕೃಷ್ಣಯ್ಯ ಅವರು ನಿರ್ದೇಶಕರು, ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿದ್ದು ಅವರ ನೇತೃತ್ವದಲ್ಲಿ, ಮತ್ತು ಶ್ರೀ ರಾಘವೇಂದ್ರ ಅಮೀನ್ ಅಂತ ಆರ್ಟಿಸ್ಟ್ ಅವರ ಸಹಾಯದಿಂದ ನಾವು ಸುಳ್ಯದಲ್ಲಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡುವ ಕಾರ್ಯಾಗಾರ ಹಾಕಿಕೊಂಡೆವು. ಸುಳ್ಯದಲ್ಲಿ ಶ್ರೀಮತಿ ಜಯಮ್ಮ ಚೆಟ್ಟಿಮಾಡ ಅವರ ತೋಟದಲ್ಲಿ ಈ ರೀ ಗೋಡೆಯನ್ನು ಕಟ್ಟಿಸಿ ನೈಸರ್ಗಿಕವಾಗಿ ಅಂದ್ರೆ ಸಿಂಪುಗಳನ್ನು ಸುಟ್ಟು ಸುಣ್ಣವನ್ನು ಪಡೆದು ಕಾವಿ ಬಣ್ಣವನ್ನು ಕಾವಿ ಮಣ್ಣನ್ನು ಪ್ರಯೋಗಿಸಿ ನಾವು ಕಾವಿ ಚಿತ್ರಕಲೆಯನ್ನು ಮಾಡಿದೆವು. ಸೊ ಆವಾಗ ನಮಗೆ ಸುಳ್ಯ, ಮಂಗಳೂರು, ಉಡುಪಿಯಿಂದ ಅನೇಕ ಕಲಾವಿದರು, ಕಲಾಭಿಮಾನಿಗಳು, ಕಲೆಯಲ್ಲಿ ಆಸಕ್ತಿ ಉಳ್ಳವರು, ಮತ್ತೆ ಈ ರೀ ಕಲಿಬೇಕು ಅಂತ ಯಾರಿಗೆಲ್ಲ ಮನಸ್ಸಿತ್ತು ಅವರೆಲ್ಲ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇದನ್ನು ಕಲ್ತು ಅಲ್ಲಿ ಚಿತ್ರಗಳನ್ನು ಮಾಡಿದ್ದಾರೆ ಸಾಂಪ್ರದಾಯಿಕ
1: ರೀತಿಯಲ್ಲಿ.
2: ಸಾಂಪ್ರದಾಯಿಕ ರೀತಿ ಆದ್ರೆ ಮುಂಚೆ ಕಡಲ ತೀರದಲ್ಲಿ ಹೇರಳವಾಗಿ ಸಿಂಪುಗಳು ಸಿಗ್ತವೆ, ಅವುಗಳನ್ನು ಸುಟ್ಟು ಬಿಳಿ ಸುಣ್ಣ ಪಡೆದ್ರು. ಈ ಸುಣ್ಣಕ್ಕೆ ಹುಳಿಯಾದ ಬೆಲ್ಲ ಮತ್ತೆ ಬೇರೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಹಾಕಿ ಎರಡು ವಾರ ಕೊಳೆ ಹಾಕ್ತಿದ್ರು. ಎರಡು ವಾರದ ನಂತರ ಒನಕೆಯಿಂದ ಇದನ್ನು ಸರಿಯಾಗಿ ಕುಟ್ಟಿ ಒಂದು ಹದವಾದ ಮಿಶ್ರಣವನ್ನು ತಯಾರು ಮಾಡ್ತಿದ್ರು. ಈ ಮಿಶ್ರಣವನ್ನು ನಿಮಗೆ ಯಾವ ಗೋಡೆ ಮೇಲೆ ಕಾವಿಕಲೆ ಮಾಡಲಿದೆ

0: ಅದರ ಮೇಲೆ ಏಕ ಪ್ರಕಾರವಾಗಿ ಹಲವು ಬಾರಿ ಲೇಪಿಸ್ತಿದ್ರು. ಅಂದ್ರೆ ಎರಡು ಲೇಯರ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಒಣಗ್ಲಿಕ್ಕೆ. ಈ ರೀತಿ ತಯಾರಾದ ನಂತರ ಇದೇ ಮಿಶ್ರಣಕ್ಕೆ ಅವರು ಕಾವಿ ಮಣ್ಣನ್ನು ಬೆರೆಸಿ ಪುನಃ ಅದರ ಮೇಲೆ ಏಕ ಪ್ರಕಾರವಾಗಿ ಹಾಕ್ತಿದ್ರು. ಮತ್ತೆ ಮೊನಚಾದ ಒಂದು ವಸ್ತುವಿನಿಂದ ಚಿತ್ರಗಳನ್ನು ಬಿಡಿಸ್ತಿದ್ರು. ಆವಾಗ ಎಲ್ಲೆಲ್ಲಿ ಗೀರ್ತಾರೋ ಅಲ್ಲಿ ಮೇಲಿಂದ ಕಾವಿ ಬಣ್ಣ ಹೋಗಿ ಅಡಿಯಿಂದ ಬಿಳಿ ರೇಖೆಗಳಿಂದ ಚಿತ್ರಗಳು ಮೂಡಿ ಬರ್ತಿದ್ವು. ಆದ್ರಿಂದ ಇದು ಕಾವಿ ಕಲೆಯದು ವಿಶೇಷತೆ. ಮತ್ತೆ ಒಂದು ದಿನ ಬಿಟ್ಟು ಪ್ರತಿ 4 ಗಂಟೆಗೊಮ್ಮೆ ನೀರನ್ನು ಸಿಂಪಡಿಸ್ತಿದ್ರು ಒಂದು ವಾರದ ತನಕ. ಈಗ ನಾವು ಕ್ಯೂರಿಂಗ್ ಅಂತ ಹೇಳೋದಿಲ್ವ, ಆ ರೀತಿಯಲ್ಲಿ ಆ ರೀತಿ ಮಾಡಿದರೆ ಇದು ಯಾವ ಮಳೆಗೂ ಯಾವ ಕ್ಲೈಮೇಟಿಗೂ ಕಾವಿ ಕಲೆ ಹಾಳಾಗುವುದಿಲ್ಲ, ಉಳಿತದೆ ಅಂತ. ಸೊ ನಾವು ಈಗ ಈಗ ಸಹ ಒಂದು 400-500 ವರ್ಷ ಹಿಂದೆ ಮಾಡಿದ ಕಾವಿ ಕಲೆ ನೀವು ಹೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ.
1: ಹಾಗೆ ಅದು ದೇವಸ್ಥಾನ ಉಳ್ಕೊಂಡಿರುವಂತದ್ದು.
0: ಹೌದು, ಸಾಂಪ್ರದಾಯಿಕ ಅಂತ ಹೇಳುವಾಗ ಮುಂದೆ ಹೇಗೆ ಮಾಡ್ತಿದ್ರು ಅದೇ ರೀತಿಯಲ್ಲಿ ಆಗ್ಬೇಕು. ಒಂದು ಚೂರು ನಾವು ಚೇಂಜಸ್ ಮಾಡಿದ ಕೂಡ ಅದು ಸಾಂಪ್ರದಾಯಿಕ ರೀತಿಗೆ ಬರ್ತದೋ ಇಲ್ವೋ ಅಂತ ಅದು ಜನರಿಗೆ ಬಿಟ್ಟದು, ಆಲೋಚನೆ ಮಾಡುದು.
1: ಅದೇ ಹಿಂದಿನ ಕಾಲದಲ್ಲಿ ಗೋಡೆಗೆ ಸಗಣಿ ಸಾರಿಸಿ ಅದರ ಮೇಲೆ ಅದು ಆ ಕಲೆಯನ್ನ ಬಿಡಿಸುವಂತದ್ದಿದೆಯಲ್ಲ, ಅದು ನೋಡುವುದಕ್ಕೂ ಕೂಡ ಬಹಳ ಒಂದು ಅದ್ಭುತವಾಗಿತ್ತು.
0: ಹೌದು.
1: ಈಗ ಮೇಡಮ್, ನೀವು ಆರಂಭದಲ್ಲಿ ಮಾಡಿದಂತಹ ಆ ಕಲೆಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ನಿಮಗೆ?
0: ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಯಾವಾಗ್ಲೂ ಮನಸ್ಸಿನಲ್ಲಿ ಒಂದು ಅಳುಕಿರ್ತದೆ.
1: ಹೌದು, ಭಯ
0: ಅಂದ್ರೆ ಇದನ್ನು ನಾನು ಉಳಿಸ್ಲಿಕ್ಕಾಗ್ತದ, ಬೆಳೆಸ್ಲಿಕ್ಕಾಗ್ತದ, ಜನರಿಗೆ ಅದು ಇಷ್ಟ ಆಗ್ತ ಇಲ್ವಾ ಅಂತ ಆ ಒಂದು ಅಳುಕಿರ್ತದೆ. ಯಾಕೆಂದ್ರೆ ನಾನು ಏನು ಮಾಡ್ತಿದ್ದೆ ಅದನ್ನೆಲ್ಲ ಬಿಟ್ಟು ನಾನು ಈ ಶೈಲಿಯನ್ನು ಹಿಡಿದವಳು. ಎಕ್ಸಿಬಿಷನ್ ನಾನು ಒಂದು ಕಡೆಯಲ್ಲಿ ಮಾಡ್ತೇನೆ, ಇನಾಗ್ರೇಷನ್ಗೆ ಬಂದವರಿಗೆ ಇಷ್ಟ ಆದವರು ಮತ್ತೆ ಬಾಯಿಂದ ಬಾಯಿಗೆ ಆ ಮಾತು ಹೋಗ್ತದೆ, ಚಿತ್ರಗಳು ಒಳ್ಳೆದಿವೆ ನೋಡ್ಲೇಬೇಕಾದದ್ದು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಆಗುವಂತಹ ಪಬ್ಲಿಸಿಟಿ ಉಂಟಲ್ಲ, ಅದು ಮೀಡಿಯಾದವರದ್ದು. ನನ್ಗೆ ಮೀಡಿಯಾದವರದ್ದು ಒಳ್ಳೆ ಸಹಕಾರ ಸಿಕ್ಕಿತ್ತು. ಒಳ್ಳೆ ನನ್ಗೆ ಅಂತ ಹೇಳುದಿಲ್ಲ, ಕಾವಿ ಕಲೆಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿತು. ಯಾಕೆಂದ್ರೆ ಕಾವಿ ಕಲೆ ನಾನು ಹೊಸತಾಗಿ ಮಾಡಿದ್ದಲ್ಲ, ನಾನು ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದು ಮರ್ತೋಗಿದೆ ಪರಿಚಯ ಮಾಡಿ ಕೊಡುದು ಮರಿಬಾರ್ದು ಅಂತ. ಸೊ ಮತ್ತೆ ಎಕ್ಸಿಬಿಷನ್ಗೆ ಬಂದವರು ಅಂದ್ರೆ ತುಂಬಾ ಹಿರಿಯರು, ಆವಾಗ ಅವರು ಹೇಳಿದ್ರು ನಾವು ಇದು ನಮ್ಮ ದೇವಸ್ಥಾನದಲ್ಲಿ ನೋಡಿದ್ದೇವೆ ಅಂದ್ರೆ ಅವರಿಗೆ ಏನೋ ಒಂದ್ ನಮೂನೆ ಖುಷಿ, ಬಿಕಾಸ್ ದೇ ಕುಡ್ ರಿಲೇಟ್ ಟು ದ ಆರ್ಟ್. ಅಂದ್ರೆ ಅವರು ಅವರ ಯೂತ್ ನಲ್ಲೆಲ್ಲ ಈ ವರ್ಕ್ಸ್ ಅನ್ನೆಲ್ಲ ನೋಡಿದ್ದಾರೆ. ಮಕ್ಕಳಿಗೆ ಏನಾಯ್ತಂತ ಹೇಳಿದ್ರೆ ಬಾಕಿ ಎಲ್ಲ ಆರ್ಟ್ ಫಾರ್ಮ್ ಬಗ್ಗೆ ಗೊತ್ತಿತ್ತು, ಇದೊಂದು ಏನೋ ಹೊಸತ್ತು, ಅದು ಕಲಿಬೇಕಂತ ಒಂದು ತವಕ ಮಕ್ಕಳಲ್ಲಿ. ಅದಕ್ಕೆ ಸರಿಯಾಗಿ ಎಕ್ಸಿಬಿಷನ್ಗೆ ಬಂದ ಶಿಕ್ಷಕರು ಅಥವಾ ಸ್ಕೂಲ್ ಕಾಲೇಜ್ ಮ್ಯಾನೇಜ್ಮೆಂಟ್ನವರು ಫ್ಯಾಕಲ್ಟಿಯವರು ಯಾರು ಬಂದಿದ್ದಾರೆ ಅವರಿಗೂ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಯಿತು. ಸೊ ಅವರು ನನ್ನನ್ನು ಅಪ್ರೋಚ್ ಮಾಡಿದ್ರು. ಸೊ ನನಗೆ ಯಾರ್ಯಾರು ಅಪ್ರೋಚ್ ಮಾಡಿದ್ರು ಈ ವರ್ಕ್ಶಾಪ್ ಮಾಡಲಿಕ್ಕೆ ನಾನು ಎಲ್ಲ ಕಡೆ ಒಪ್ಪಿಕೊಂಡೆ. ಆ ರೀತಿ ನನಗೆ ಒಂದು ಅಪರ್ಚುನಿಟಿ ಸಿಕ್ತು. ಬರೀ ಎಕ್ಸಿಬಿಷನ್ ಮಾಡಿ ಇದನ್ನು ರಿವೈವ್ ಮಾಡಿದ್ದಂತ ಹೇಳುವುದಿಲ್ಲ, ಆದರೆ ಪ್ರತಿಯೊಂದು ಶಾಲೆ ಹೋಗಿ ಆ ಮಕ್ಕಳಿಗೆ ಹೇಳಿಕೊಡುದು, ಅದರ ಬಗ್ಗೆ ಮಾತಾಡುದು, ನಾನು ಮಾಡಿದ ವರ್ಕ್ಸ್ ತೋರಿಸುದು. ಸೊ ಅದು ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಸೊ ಇದೆಲ್ಲ ನನಗೆ ಪೂರ್ವವಾಗಿ ಕಾವಿ ಕಲೆಯ ಪುನರುತ್ಥಾನಕ್ಕಾಗಿ ಇದೊಂದು ಒಳ್ಳೆ ಅವಕಾಶ ಸಿಕ್ತು. ಹಾಗೆ
1: ಹಾಗಾದ್ರೆ ನೀವೀಗ ಹಿಂದೆ ಇದ್ದಂತಹ ನಿಮ್ಮ ಈ ಆರ್ಟ್ ಫಾರ್ಮ್ಗಳನ್ನ ನೀವು ಹಾಗಾದ್ರೆ ಬಿಟ್ಟು ಬಿಟ್ರ? ಈಗ
0: ಸಂಪೂರ್ಣವಾಗಿ ಯಾವುದೇ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಯಾರಾದ್ರೂ ಕೇಳಿಕೊಂಡು ಬಂದ್ರೆ ಇಂಥದೊಂದು ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ಮಾಡಿಕೊಡ್ತೇನೆ ಆರ್ಟ್ ವರ್ಕ್, ಇಲ್ಲ ಅಂತಲ್ಲ.
1: ಯಾವ್ದೆಲ್ಲ ಮಾಡ್ತಾ ಇದ್ರೆ?
0: ನಾನ್ ಮುಂಚೆ ಆಯಿಲ್ ನಲ್ಲಿ ಮಾಡ್ತಿದ್ದೆ, ವಾಟರ್ ಕಲರ್ ಮಾಡ್ತಿದ್ದೆ, ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್ ವರ್ಕ್, ಎಲ್ಲ ವರ್ಕ್ಸ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಂದು ಆರ್ಟಿಗೆ ನಾನು ಯಾವ್ದು ಟೈಮ್ ಡಿವೋಟ್ ಮಾಡ್ತೇನೆ ಅದು 99% ಫುಲ್ ಕಾವಿ ಕಲೆಗೆ.
1: ಈಗ ಸಾಮಾನ್ಯವಾಗಿ ಈ ಗೋಡೆಯಲ್ಲಿ ಬಿಡಿಸುವಂತಹ ಈ ಕಲೆ ಅಂದ್ರೆ ಒಂದು ರೀತಿಯಲ್ಲಿ ಇದು ಕಡಿಮೆಯಾಗ್ತಾ ಇರುವುದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳ್ತೀರಿ?
0: ಮೊದಲೇ ಹೇಳಿದಾಗೆ ಈಗ ಅದು ಪುನರುತ್ಥಾನದಲ್ಲಿದೆ. ಅಳಿವಿನಂಚಿನಲ್ಲಿರುವಾಗ ಅದರ ಹಲವು ಕಾರಣಗಳಿವೆ. ಏನಂತ ಹೇಳಿದ್ರೆ ಮೊದಲು ದೇವಸ್ಥಾನದ ಗೋಡೆಯ ಮೇಲೆ ಇರುವಂತಹ ಚಿತ್ರಗಳನ್ನು ಎಷ್ಟು ಮಂದಿ ನೋಡ್ತಾರೆ ಅಂತ. ಹೋಗ್ತೇವೆ, ದೇವರಿಗೆ ನಮಸ್ಕಾರ ಹಾಕ್ತೇವೆ, ನಮ್ಗೆ ಏನು ಬೇಕು ಅದನ್ನೆಲ್ಲ ಕೇಳ್ತೇವೆ, ವಾಪಸ್ ಬರ್ತೇವೆ ಅಲ್ವಾ. ಆದ್ರೆ ಅದು ಯಾಕೆ ಮಾಡಿದಾರಂತ ನಾವ್ ಯಾವತ್ತೂ ಒಂದು ದಿನ ಸಹ ಆಲೋಚನೆ ಮಾಡ್ಲಿಲ್ಲ. ಈಗ ಒಂದು ಮಗುವಿಗೆ ರಾಮಾಯಣದ ಕತೆ ಕೂತ್ಕೊಂಡು ಜಬರ್ದಸ್ತಿ ಹೇಳುವುದರಲ್ಲಿ, ಮತ್ತೆ ಆ ದೇವಸ್ಥಾನದ ಸುತ್ತಲೂ ಹೋಗುವಾಗ ಆ ಚಿತ್ರಗಳ ಮೂಲಕ ನೀವು ಹೇಳಿಕೊಡುವಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ ಅಲ್ವಾ? ಸೊ ಒಂದು ಕಾರಣ ಅದು. ಮತ್ತೆ ಮೊದಲೇ ಹೇಳಿದ ಹಾಗೆ 16ನೇ ಶತಮಾನದಲ್ಲಿ ಸದಾ ಎಲ್ಲ ಕಡೆ ಈ ಕಾವಿಕಲೆ ರಾರಾಜಿಸುತ್ತಿದ್ದವು ಅಲ್ವಾ? ತುಂಬಾ ಹೇರಳವಾಗಿರುವಾಗ ನಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಯಾವ್ದಾದ್ರೂ ಹೊಸತ್ತು ಬಂದ ಕೂಡಲೇ ನಮ್ಮ ಗಮನ ಮತ್ತೆ ನಮ್ಗೆ ಕಲಿಯುವ ತವಕ ಅದರ ಬಗ್ಗೆ ಇರ್ತದೆ. ಇದನ್ನು ಉಳಿಸಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇರುವುದಿಲ್ಲ. ಅದು ಎರಡನೇದು. ಮೂರಿದು, ಹೊಸ ಕಲೆಗಳಿಗೆ ಬೇಡಿಕೆ ಜಾಸ್ತಿ ಬರುವಾಗ, ಈ ಕಲೆಗೆ ಬೇಡಿಕೆ ಕಮ್ಮಿ ಕಮ್ಮಿ ಆಗ್ತಾ ಬರುವಾಗ ಅದು ಅಲ್ಲಿಗೆ ನಿಂತು ಹೋಯ್ತು.
1: ಹೌದು.
0: ಏನಾಗ್ತದಂತ ಹೇಳಿದ್ರೆ, ಯಾವ ಕಲೆಯು ನನ್ನ ಹೊಟ್ಟೆ ತುಂಬುದಿಲ್ಲ, ಅದನ್ನು ಆ ವಿಷಯವನ್ನು ನಾನು ನನ್ನ ಮಕ್ಕಳಿಗೆ, ಅಂದ್ರೆ ಆ ಮಕ್ಕಳಿಗೆ ಅಷ್ಟು ಇಂಟ್ರೆಸ್ಟ್ ಇರಬೇಕು, ಇಲ್ದಿದ್ರೆ ಪೇರೆಂಟ್ಸ್ ಅವರಾಗಿ ಹೇಳಿಕೊಡ್ತಾರೆ,
1: ಅದರಿಂದ ಏನಾಗ್ಲಿಕ್ಕೆ
0: ಇಲ್ಲ ಅಂತ ಅಲ್ವಾ? ಅದು ಒಂದು ಕಾರಣ ಇರ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಯಾವಾಗ್ಲೂ ಓರಲ್ ಟ್ರೆಡಿಷನ್, ತಂದೆಯಿಂದ ಮಗನಿಗೆ ಮೊಮ್ಮಗನಿಗೆ ಬಾಯಿ ಮಾತಿನಲ್ಲಿ ಪಾಸ್ ಆಗುವಂತ ವಿಷಯಗಳು ಅಲ್ವಾ? ಸೊ ನಮ್ಗೆ ಎಲ್ಲಿ ಕೂಡ ಹೆಚ್ಚಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಹೇಗೆ ಮಾಡ್ತಿದ್ರು ಅಂತ ರಿಟರ್ನ್ ಡಾಕ್ಯುಮೆಂಟೇಶನ್ ನಮ್ಗೆ ಎಲ್ಲಿ ಸಿಗ್ಲಿಲ್ಲ. ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದೊಂದು ಆಧಾರ ಬೇಕು ಅಲ್ವಾ?
1: ಹೌದು.
0: ನಮ್ಗೆ ಲೇಟ್ ಕೃಷ್ಣಾನಂದ್ ಕಾಮತ್ ಅವರು ಬರೆದ ಬುಕ್, ಎರಡು ಬುಕ್ಸ್ ಉಂಟು, ಕೊಂಕ್ಣಾಲಿ ಕಾಲ ಮತ್ತೆ ಕಾವಿಕಲೆ ಅಂತ. ಅದು ಎರಡು ಒಂದು ರೆಫರೆನ್ಸಿಗೆ ಬಿಟ್ರೆ ಬೇರೆ ಯಾವ ಬುಕ್ಗಳು ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ಅದು ಒಂದು ರೀಸನ್. ಮತ್ತೆ ಇನ್ನೊಂದು, ದೇವಸ್ಥಾನದಲ್ಲಿ ಇದ್ದ ಆಡಳಿತ ವರ್ಗದವರು ಮತ್ತೆ ಆ ಊರಿನ ಜನರು ಅದನ್ನು ಉಳಿಸ್ಬೇಕಂತ ಅವರು ಮನಸ್ಸು ಮಾಡಬೇಕಿತ್ತು ಅಲ್ವಾ? ಅವರು ಮನಸ್ಸು ಮಾಡಿದ್ರೆ ಇದನ್ನು ಉಳಿಸುವ ಕಾರ್ಯ ಬಹಳ ಸುಲಭ ಆಗ್ತಿತ್ತು. ಇದೆಲ್ಲ ಹಲವಾರು ಕಾರಣಗಳು.
1: ಆದ್ರೆ ಒಂದು ರೀತಿಯಲ್ಲಿ ದೇವಸ್ಥಾನವನ್ನ ರೀಬಿಲ್ಟ್ ಮಾಡುವಾಗ ಇಂತಹಗಳು
0: ಜೀರ್ಣೋದ್ಧಾರ ಆಗುವಾಗ ಅದರ ಬಗ್ಗೆ ಅರಿವು ಜಾಗೃತಿ ಇಲ್ಲ ಅಂತ ಆದ್ರೆ ಎಲ್ಲ
1: ನೆಲ ಕಚ್ಚಿ ಹೋಗ್ತದೆ. ಈಗ ಈ ಕಾವ್ಯಕಲೆಯ ಬಗ್ಗೆ ನೀವು ಒಂದು ಸಂಶೋಧನೆಗೆ ಕೂಡ ಇಳಿದಿದ್ದೀರಿ, ಯಾವೆಲ್ಲ ಈ ಸಂಶೋಧನೆಯ ಫಲಿತಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ ಮೇಡಮ್?
0: ಸಂಶೋಧನೆ ಇದರಲ್ಲಿ ನಮ್ಗೆ ಫಸ್ಟ್ ಏನಂತ ಹೇಳಿದ್ರೆ, ಕಾವಿಕಲೆ ಗೋವಾದಿಂದ ಹಿಡಿದು ಎಲ್ಲೆಲ್ಲಿ ಇದೆ ಅಂತ ಫಸ್ಟ್ ನಾವು ಅದನ್ನು ಹುಡುಕಬೇಕಾಗತ್ತೆ. ಮತ್ತೆ ಕೆಲವೆಲ್ಲ ಮೆಮೊರೈಸ್ಡ್ ಅಕೌಂಟ್ಸ್, ಈಗ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಕೊಳ್ಳೋದು, ಎಲ್ಲಿ ನೋಡ್ತೇವೆ ಅದನ್ನು ನಾವು ಚಿತ್ರೀಕರಿಸಿ ಅದನ್ನು ಡಾಕ್ಯುಮೆಂಟೇಶನ್ ಮಾಡುದು, ಏನು ಉಳಿದಿದೆ ಅದರದ್ದು ಡಾಕ್ಯುಮೆಂಟೇಶನ್ ಮಾಡು, ಮತ್ತೆ ಇದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅದನ್ನು ನಾವು ಒಂದು ಕನ್ಕ್ಲೂಷನ್ ಅಂತ ಹೇಳ್ಬೋದು. ಅದು ಕಾವಿಕಲೆ ಎಲ್ಲಿಂದ ಪ್ರಾರಂಭವಾದದ್ದು, ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಹೋಯಿತು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದ ರಿಸರ್ಚ್ ವರ್ಕ್.
1: ಅಳಿವಿನಂಚಿನಲ್ಲಿ ಇರತಕ್ಕಂತಹ ಈ ಸಾಂಪ್ರದಾಯಿಕ ಕಲೆಯನ್ನ ಉಳಿಸುವಲ್ಲಿ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಮೇಡಮ್?
0: ಪ್ರಯತ್ನ ಅಂತ ಏನಂತ ಹೇಳಿದ್ರೆ, ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಕಾವಿಕಲೆದು ಪುನರುತ್ಥಾನ ಆಗಿದೆ. ಆದ್ರೂ ನಾನು ಈಗ ಕಾವಿಕಲೆ ಅಂತಲ್ಲ, ಯಾವುದೇ ಅಳಿವಿನಂಚಿನಲ್ಲಿರುವ ಕಲೆಯನ್ನು ಹೇಗೆ ಉಳಿಸಬಹುದು ಅಂತ ನನ್ನ ಮನಸ್ಸಿನಲ್ಲಿ ಫಸ್ಟ್ ಏನಂತ ಹೇಳಿದ್ರೆ, ಕಲೆಯನ್ನು ಉಳಿಸುವ ಜವಾಬ್ದಾರಿ ಯಾವಾಗ್ಲೂ ಇನ್ನೊಬ್ಬರದ್ದು, ಆ ಮನೋಭಾವ ಯಾವತ್ತೂ ಇರಬಾರದು.
1: ಹೌದು
0: ಅಲ್ವಾ? ಎರಡನೇದು, ಅದನ್ನು ಉಳಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನನ್ನಿಂದಲೇ ಪ್ರಾರಂಭ ಆಗ್ಬೇಕು, ಅದನ್ನು ಉಳಿಸಬಲ್ಲೆ ಅನ್ನೋ ವಿಶ್ವಾಸವೂ ನನ್ನಲ್ಲಿ ಇರಬೇಕು. ಆ ವಿಶ್ವಾಸದ್ರೆ ಅದಕ್ಕೆ ಪೂರಕವಾಗಿ ನಮ್ಗೆ ಪ್ರೋತ್ಸಾಹಿಸುವವರು, ಸಹಾಯ ಮಾಡುವವರು, ಅದರಲ್ಲಿ ಆಸಕ್ತಿ ಉಳ್ಳವರು ಸಮಾಜದಲ್ಲಿ ನಮ್ಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ ಅಂತಲ್ಲ, ಆ ಮೊದಲ ಹೆಜ್ಜೆ ನಮ್ಮಿಂದಲೇ ಪ್ರಾರಂಭ ಆಗ್ಬೇಕು.
1: ಹೌದು.
0: ಎರಡನೇದು, ಯಾವುದೇ ಕಲೆಯಾಗ್ಲಿ, ನೀವು ಶಾಲೆಯಲ್ಲಿ ಮಾತ್ರ ಅಲ್ಲ, ಶಾಲಾ ಕಾಲೇಜು ಬಿಟ್ಟು ಬೇರೆ ಬೇರೆ ಕಡೆ ಇಂಥ ಕಾರ್ಯಾರ ನೀವು ಹಾಕಿಕೊಳ್ಳೇಬೇಕು. ಆವಾಗ ಕೇವಲ ಶಾಲಾ ಮಕ್ಕಳು ಅಥವಾ ಶಿಕ್ಷಕರಲ್ಲ, ಹೆತ್ತವರು, ಊರಿನ ಜನರು ಇದರಲ್ಲಿ ಪಾಲ್ಗೊಳ್ಬೇಕು. ಅದರ ಬಗ್ಗೆ ಅವರು ಅವರಿಗೆ ಅರಿವಾಗಬೇಕು, ಅದನ್ನು ಹೇಗೆ ಉಳಿಸಬಹುದು ಅಂತ ಅವರ ಮನಸ್ಸಿಗೆ ಬರಬೇಕು. ಯಾಕೆಂದ್ರೆ ಇದು ಎಲ್ಲ ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ. ಸೊ ಇದರ ಬಗ್ಗೆ ಅವೇರ್ನೆಸ್ ಜನರಲ್ ಪಬ್ಲಿಕ್ಗೆ ಕೂಡ ಬರಬೇಕು. ಅದು ಬರಬೇಕಾದ್ರೆ ಇಂಥ ವರ್ಕ್ಶಾಪ್ಸ್ ನೀವು ಹಲವಾರು ಕಡೆ ಹಾಕಿಕೊಳ್ಳೇಬೇಕು. ಒಂದು. ಮತ್ತೆ ಈಗ ಕೆಲವು ಕಲೆ ಹೆಚ್ಚಾಗಿ ಇದು ನಾವು ದೇವಸ್ಥಾನದಲ್ಲಿ ನೋಡುವಂಥದ್ದು ಅಲ್ವಾ? ಆವಾಗ ದೇವಸ್ಥಾನದ ಆಡಳಿತ ವರ್ಗದವರು, ಜನರು ಎಲ್ಲ ಇದಕ್ಕೆ ಕೈಗೂಡಿಸಿದರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಇದು ನಮ್ಮ ಪೀಳಿಗೆಯಲ್ಲ, ಮುಂದಿನ ಹಲವಾರು ಪೀಳಿಗೆಗೆ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಅವಾಗ ಅಟ್ಲೀಸ್ಟ್ ಈಗ ಯಾವುದು ಒರಿಜಿನಲ್ ಉಳಿದಿದೆ ಅದನ್ನು ಕೂಡ ಉಳಿಸ್ಕೊಳ್ಳಬಹುದು ಅಂತ ನನ್ನ ಅನಿಸಿಕೆ.
1: ಆಗ್ಲೇ ಹೇಳಿದಿರಿ ಶಾಲಾ ಮಟ್ಟದಲ್ಲಿ ಮತ್ತು ಹೊರಗೆ ಕೂಡ ಇದಕ್ಕೆ ಒಂದಷ್ಟು ತರಗತಿಗಳಾಗಬೇಕು ಅಂತ. ನಮ್ಮಲ್ಲಿ ಈಗ ನೋಡಿದ್ರೆ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಡ್ರಾಯಿಂಗ್ ಏನು ಅಂತ ಹೇಳಿದ್ರೆ, ರೆಡಿಮೇಡ್ ಚಿತ್ರಗಳನ್ನ ಮಾಡಿ ಅದಕ್ಕೆ ಬಣ್ಣ ಬಳಿಯುವಂತದ್ದು ಬೇಸಿಕ್. ನಂತರ ಸ್ವಲ್ಪ ಮುಂದೆ ಹೋದ್ರೆ ಪೆನ್ಸಿಲ್ ಡ್ರಾಯಿಂಗ್ ಮತ್ತೆ ಬೇರೆ ಬೇರೆ ಡ್ರಾಯಿಂಗ್ ಗಳನ್ನ ಕಲಿಸ್ತಾರೆ. ಆದ್ರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಈ ರೀತಿಯ ನಮ್ಮ ಪುರಾತನ ಕಲೆಯಾದಂತಹ ಕಾವ್ಯ ಕಲೆಯನ್ನ ಅಳವಡಿಸುವ ಬಗ್ಗೆ ನೀವು ಏನ್ ಹೇಳ್ತೀರಿ?
0: ಅಳವಡಿಸಿಕೊಂಡ್ರೆ ತುಂಬಾ ಒಳ್ಳೇದು, ಇಲ್ಲ ಅಂತ ಹೇಳುದಿಲ್ಲ. ಈಗ ಸಾಧಾರಣ ಎಲ್ಲಾ ಶಾಲೆಯಲ್ಲಿ ಕಲಾ ಶಿಕ್ಷಕರು ಮಕ್ಕಳಿಗೆ ನಮ್ಮ ಭಾರತೀಯ ಇಂತಹ ಕಲೆಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಮಕ್ಕಳು ಕಲಿತಾ ಇದ್ದಾರೆ. ಆದ್ರೆ ಅವರಿಗೂ ಒಂದು ಲಿಮಿಟೇಷನ್ಸ್ ಇರ್ತದೆ, ಯಾಕೆಂದ್ರೆ ಅವರಿಗೆ ಸಿಗುವಂತಹ ಏನು ಸಮಯ ಉಂಟು ಅದರಲ್ಲಿ ಎಲ್ಲ ಹೇಳಿಕೊಡೋದು ಸಾಧ್ಯ ಇಲ್ಲ. ಸೊ ಮುಂದಕ್ಕೆ ಈ ಮಕ್ಕಳಿಗೆ ಆಸಕ್ತಿ ಬೆಳೆದಲ್ಲಿ ಅವರು ಕಲಾಶಾಲೆಗಳಿಗೆ ಹೋಗಿ ಮತ್ತೆ ಇದನ್ನ ಅವರು ಆಯ್ಕೆಯನ್ನಾಗಿ ಇಟ್ಟುಕೊಂಡು ಮುಂದುವರ್ಸ್ಕೊಂಡು ಹೋಗ್ಬಹುದು.
1: ಈಗ ಮೇಡಮ್, ಇದನ್ನ ಈ ಒಂದು ಕಲೆಯನ್ನ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಲ್ಲಿ ಯಾವ ಪ್ರಯತ್ನಗಳನ್ನ ಮಾಡಬಹುದು ಅಂತ ಹೇಳ್ತೀರಿ?
0: ಮೊದಲನೆಯದಾಗಿ ಈ ಕಲೆಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ. ಮತ್ತೆ ಹೆಚ್ಚು ಹೆಚ್ಚು ಕಾವ್ಯ ಕಲೆಯಲ್ಲೇ ಪ್ರದರ್ಶನ ಆಗಬೇಕು.
1: ತುಂಬಾ ಕಡಿಮೆ ಇದೆ ಅಲ್ಲ,
0: ಅಂದ್ರೆ ಮಾಡುವವರೇ ಕಮ್ಮಿ ಅಲ್ಲ?
1: ಹೌದು,
0: ಮಾಡುವವರೇ ಕಮ್ಮಿ. ಅದೇನಾಗತ್ತಂತ ಹೇಳಿದ್ರೆ ಏಕವರ್ಣೀಯ ಚಿತ್ರ ಆದ್ರಿಂದ ಅದು ನೀವು ಬೇರೆ ಚಿತ್ರಗಳೊಟ್ಟಿಗೆ ಇದ್ರೆ ಇದು ಕಣ್ಣಿಗೆ ಕಾಣುದಿಲ್ಲ.
1: ಹೌದು,
0: ಅದಕ್ಕೆ ಸಹ ತುಂಬಾ ಕನ್ಸ್ಟ್ರೇಂಟ್ಸ್ ಉಂಟು ಅಲ್ವಾ?
1: ಹೌದು, ಖಂಡಿತ.
0: ಮತ್ತೆ ಅದರಲ್ಲಿ ನಿಮ್ಗೆ ಅಭಿರುಚಿ ಇದ್ರೆ ಮಾತ್ರ ಆ ಲೆವೆಲ್ಗೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಯಾರನ್ನಾದ್ರೂ ಫೋರ್ಸ್ ಮಾಡಿ ಇದನ್ನೇ ಮಾಡು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ನನ್ನ ಪ್ಯಾಷನ್, ಆದ್ರಿಂದ ನಾನು ಇಷ್ಟು ತನಕ 17 ವರ್ಷ ಆದ್ರೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಆ ಪ್ಯಾಷನ್ ಇದ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಅದು ಉಳಿಸ್ಬೇಕು ಅಂತ ಯಾರ್ಯಾರಿಗೂ ನಾವು ಫೋರ್ಸ್ ಮಾಡಿ ಕಲಾಕೃತಿ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
1: ಹೌದು. ಈಗ ನಿಮ್ಮ ಮನೆಯಲ್ಲಿ ಇದನ್ನ ಬಿಡಿಸಿದ್ದೀರಾ? ಹೇಗೆ?
0: ಗೋಡೆ ಮೇಲೆ ನಾನು ಖಂಡಿತ ಮಾಡಲಿಲ್ಲ, ನಾನು ಕ್ಯಾನ್ವಸಿನ ಮೇಲೆಯೇ ಮಾಡುದು. ಯಾಕೆಂದ್ರೆ ಗೋಡೆ ಮೇಲೆ ಮಾಡಬೇಕಾದ್ರೆ ತುಂಬಾ ಕನ್ಸ್ಟ್ರೇಂಟ್ಸ್ ಇರುತ್ತೆ. ಮತ್ತೆ ಈ ರೀತಿ ಮಾಡಿದ್ರೆ ನಾನು ಹೆಚ್ಚಾಗಿ ಆರ್ಡರ್ಸ್ ತೆಗೆದುಕೊಳ್ಳೋದು. ಸೊ ಇದಕ್ಕೆ ಬೇಡಿಕೆ ಬಹಳಷ್ಟು ಇದೆ. ಈಗ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ನನಗೆ ದೇಶ ವಿದೇಶಗಳಿಂದ ಆರ್ಡರ್ಸ್ ಬರ್ತದೆ, ಅದನ್ನು ಮಾಡಿ ಕೊಡೋದು ನಾನು. ಆವಾಗ 10 ಹಲವು ಹೋಗ್ತದಲ್ಲ, ಅದರ ಬಗ್ಗೆ ಅವೇರ್ನೆಸ್ ಆಗತ್ತೆ ಮತ್ತೆ ಜನರಿಗೂ ಇಷ್ಟವೂ ಆಗತ್ತೆ. ಸೊ ಗೋಡೆ ಮೇಲೆ ಮಾಡೋದಕ್ಕಿಂತ ನಾನು ಮೊದಲೇ ಹೇಳಿದ ಹಾಗೆ ನಾನು ಕ್ಯಾನ್ವಸ್ ಮೇಲೆ ಪ್ರಿಫರ್ ಮಾಡ್ತೇನೆ.
1: ಈಗ ಕಾವ್ಯ ಕಲೆಯಲ್ಲಿ ಯಾವೆಲ್ಲ ಚಿತ್ರಗಳನ್ನ ಮಾಡಬಹುದು ಅಂತ ಹೇಳ್ತೀರಿ ಹೊಸದಾಗಿ?
0: ಅದು ಆ ಆರ್ಟಿಸ್ಟ್ಗೆ ಬಿಟ್ಟದು, ಅವರ ಕ್ರಿಯೇಟಿವಿಟಿಗೆ ಏನು ನಿಲುಕ್ತದೆ ಅದು ಮಾಡುವಂಥದ್ದು. ನನಗೆ ಮಾತ್ರ ನಮ್ಮ ರಾಮಾಯಣ ಮಹಾಭಾರತ ನಾನು ಮೊದಲೇ ಹೇಳಿದ ಹಾಗೆ ಪುರಾಣಗಳಿಂದ ವಿಷಯವನ್ನು ಆಯ್ದು ಮಾಡಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಯಾಕೆಂದ್ರೆ ಎಷ್ಟು ಕಥೆಗಳು ಸಿಗ್ತವೆ ಅಂತ ಹೇಳಿದ್ರೆ ನನ್ನ ಈ ಒಂದು ಜನ್ಮದಲ್ಲಿ ಅದು ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಮತ್ತೆ ನಾವು ಕೇಳದ ಕಥೆಗಳು ಮತ್ತೆ ತುಂಬಾ ಮಕ್ಕಳಿಗೆ ವ್ಯಾಲ್ಯೂಸ್ ಇಂಪಾರ್ಟ್ ಮಾಡುವಂತ ಕಥೆಗಳೆಲ್ಲ ಇದೆ. ಸೊ ನಾನು ಹೆಚ್ಚಾಗಿ ಅಂತ ವಿಷಯಗಳನ್ನೇ ಆಯ್ದು ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ.
1: ಒಂದು ವಿಶೇಷ ಕಲೆ.
0: ಹೌದು,
1: ನಮ್ಮ ಸಾಂಪ್ರದಾಯಿಕ ಶೈಲಿಯ ಕಾವ್ಯ ಕಲೆಯ ಪರಿಚಯವನ್ನ ಮಾಡಿಕೊಟ್ರಿ. ಒಂದು ರೀತಿಯಲ್ಲಿ ಅಳಿದು ಹೋಗ್ತಾ ಇರುವಂತಹ ಒಂದು ಕಲೆಯನ್ನ ಮತ್ತೆ ಉಳಿಸುವಂತಹ ಪ್ರಯತ್ನದಲ್ಲಿ ನೀವಿದ್ದೀರಿ. ನಿಮ್ಮ ಎಲ್ಲ ಹೊಸ ಪ್ರಯತ್ನಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಕಾವ್ಯ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
3: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಹಾಸನ 102.2 FM.
5: ನಿಲ್ಲು, ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
6: ಬ್ರೋ, ಇದು ಹರಿದಿದೆ.
5: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
7: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
6: ವಾವ್, ಹೊಸ ನೋಟ್ ಸಿಗುತ್ತಾ?
5: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೆಳಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಸಾಹಿತಿ ಎಲ್ಎನ್ ಮುಕುಂದರಾಜ್ ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇಂದು ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಎಲ್ಎನ್ ಮುಕುಂದರಾಜ್ ಇವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. ಕೆಳಗರೆ ಈಗ ಒಂದು ಪ್ರಕಟಣೆ. ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿರುವ ಮೀರೈಸ್ ಫೌಂಡೇಶನ್ ನಿರ್ವಹಿಸುತ್ತಿರುವ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ತನ್ನ ಇನ್ಕ್ಯುಬೇಷನ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಉದ್ಯಮಶೀಲತೆಯ ಕನಸನ್ನು ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ಪ್ರವರ್ತಕರು ಮತ್ತು ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದಾಗಿರುತ್ತದೆ. ಕೃಷಿ, ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಬೌದ್ಧಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತದೆ. ಆಸಕ್ತರು www.meriiese.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಸ್ಕ್ ಸಹಿತ ಅರ್ಜಿಯನ್ನು ಸಲ್ಲಿಸಲು ಇಂದು ಕೊನೆಯ ದಿನವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448170794 ಅಥವಾ ಇಮೇಲ್ ceomirais@mcehasan.ac.in ಮೂಲಕ ಸಂಪರ್ಕಿಸಬಹುದಾಗಿರುತ್ತದೆ.
10: ಆತ್ಮೀಯ ಆಕಾಶವಾಣಿ ಕೇಳುಗರೆ,
11: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
10: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
11: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
10: ಈ ಕಾರ್ಯಕ್ರಮದ ಪ್ರಾಯೋಜಕರು
11: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
4: ಕೆಳಗರೆ ಮತ್ತೊಂದು ಪ್ರಕಟಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಈ ಹಿಂದೆ ಮುದ್ರಿತವಾಗಿರುವ, ಹಾಲಿ ಲಭ್ಯವಿಲ್ಲದಿರುವ ಕೆಲವು ಪ್ರಮುಖ ಕೃತಿಗಳನ್ನು ಮರುಮುದ್ರಣ ಮಾಡುವ ಯೋಜನೆಯನ್ನು ಸಿದ್ದಪಡಿಸಿತ್ತು. ಈ ಮರುಮುದ್ರಿಸಬೇಕಾದ ಕೃತಿಗಳ ಸಂಬಂಧ ಸಾರ್ವಜನಿಕರಿಂದಲೂ ಕೋರಿಕೆ ಮತ್ತು ಅಭಿಪ್ರಾಯ ಪಡೆಯುವ ನಿಟ್ಟನಲ್ಲಿ ಅಭಿಪ್ರಾಯ ಸಂಗ್ರಹಿಸುವ ನಮೂನೆಯನ್ನು ಇಲಾಖೆಯ ವೆಬ್ಸೈಟ್ https://kannadasiri.karnataka.gov.in/ ಅಳವಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಆಕಾಶವಾಣಿ ಹಾಸನ, ಈಗ ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
12: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಮೆದುಳು ಚುರಕ್ಕೆ ಚಿಕಿತ್ಸೆ ಕುರಿತು ಡಾ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಇದೆ. ಕಾರ್ಯಕ್ರಮ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
13: ಇವತ್ತು ನಾವು ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಈ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆಯಲ್ಲಿ ಮಾಹಿತಿ ಪಡೆಯುತ್ತೇವೆ. ಅದೇ ರೀತಿ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೂಡ ಕೇಳ್ತೀವಿ. ಮೊದಲಿಗೆ
14: ಜೊತೆಗಿದ್ದಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು, ಕಣ್ಣಿನ ಸರ್ಜನ್ ಮತ್ತು ವಿಜ್ಞಾನಿಗಳು ಕೂಡ. ಸರ್ ನಮಸ್ಕಾರ.
15: ನಮಸ್ಕಾರ.
14: ಈಗ ನಾವು ಕಣ್ಣಿನ ಅದರ ದೃಷ್ಟಿಯನ್ನು ಉತ್ತಮಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನ ಈಗ ಬಂದಿದೆ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಆದರೆ ಖುದ್ದಾಗಿ ನಾವು ಯಾವಾಗ ಅನುಭವಕ್ಕೆ ಅಥವಾ ನಮಗೆ ನೇರವಾಗಿ ವೈದ್ಯರು ಹೇಳಿದಾಗ ಗೊತ್ತಾಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈ ಸಾಂಪ್ರದಾಯಿಕ ರೀತಿಯಲ್ಲಿ ಮೊದಲು ಹೆಂಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರು, ಆಧುನಿಕ ರೀತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ನೋದನ್ನ ನೋಡೋಣ. ಮೊದಲಿಗೆ ತಾವು ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನು ಯಾವ್ಯಾವ ರೀತಿ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅದ್ರ ಬಗ್ಗೆ ಹೇಳಿ ಸರ್.
15: ನಾವು ಹಿಸ್ಟಾರಿಕಲಿ ತಗೊಂಡ್ರೆ, ನಾನು ಹೇಳೋದು ಒಂದು ಕ್ಲೋಸ್ ಟು ಅರೌಂಡ್ 2000 ಹಿಂದಿಂದ ಶುರು ಮಾಡಿದ್ರು. ನಮ್ಮ ಚರಕ ಶುಶ್ರುತ ಟೈಮಿಂದ ನಾವು ಇವತ್ತವರೆಗೂ ತಗೊಂಡ್ರೆ, ಅವರ ಚರಕ ಸಮಿತದಲ್ಲೇ ಬರೆದಿದ್ದಾರೆ ಕಣ್ಣಿನ ಕಣ್ಣಿನ ಸರ್ಜರಿ ಹೇಗೆ ಮಾಡೋದು, ಹೇಗೆ ನಾವು ಪರೆ ತೆಗೆಯೋದು ಅಂತ. ಅದ್ರ ಹಿಂದೆ ಹೋದ್ರೆ ಈಜಿಪ್ಟಲ್ಲಿ ಪಿರಮಿಡ್ ಅಲ್ಲಿ ಈ ಸರ್ಜರಿನ ಕೆತ್ತಿದ್ದಾರೆ ಪಿರಮಿಡ್ ಅಲ್ಲಿ. ಹೌ ದೇ ವರ್ ಡೂಯಿಂಗ್ ಸರ್ಜರಿ ಅಂತ ಅಂದ್ರೆ, ನಮ್ಮ ಈ ಸರ್ಜರಿ ಇಟ್ಸ್ ನಾಟ್ ವಾಟ್ ವಿ ಫೌಂಡ್ ಲಾಸ್ಟ್ 20-50 years ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ 3000 years ಬ್ಯಾಕ್. ನಮ್ಮ ಪಿರಮಿಡ್ಸ್ ಇಂದನು ಬರುವಂತ ಇದ್ ಅಲ್ಲೂ ಬರೆದಿದ್ದಾರೆ. ಸೊ ಆವಾಗಿಂದ ಇವಾಗವರೆಗೂ ಟ್ರಾನ್ಸಿಷನ್ ಏನಾಯ್ತು ಅಂದ್ರೆ, ಫಸ್ಟ್ ಹ್ಯೂಮನ್ ಸ್ಕಿಲ್ ವಾಸ್ ಇನ್ವಾಲ್ವ್, ಅಂದ್ರೆ ನಮ್ ಸ್ಕಿಲ್ಡ್ ಇರುತ್ತಿತ್ತು ಬಟ್ ಕ್ರೂಡ್ ಆಗಿರ್ತಾ ಇತ್ತು. ಅಂದ್ರೆ ತೆಗೆಯೋದು, ನಮ್ಮ ಬಾಲ್ಯ ದೃಷ್ಟಿ ನಮ್ ಯಾವ ಸಣ್ಣ ಏಜ್ ಅಲ್ಲಿ ಇರ್ತಿತ್ತು ಆ ದೃಷ್ಟಿ ಬರ್ತಿರ್ಲಿಲ್ಲ. ಬಟ್ ಓವರ್ ಟೈಮ್ ಟೆಕ್ನಾಲಜಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಬೆಟರ್, ನಮ್ಮ ಪರ್ಫೆಕ್ಟ್ ವಿಷನ್ ಅನ್ನೋದು ನಾವು ಹೇಳ್ತೀವಲ್ಲ, ನಾನು ಚಿಕ್ಕದಿರುವಾಗಿರ್ಬೇಕಾಗಿತ್ತು, 10 ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಮ್ಮ ಬರ್ತಾ ಕಮ್ಮಿ ಆಯಿತು. ಬಟ್ ನೀವು 60 ಆದಾಗ ಇಮ್ಯಾಜಿನ್, ನಾನು ಮಾಡೋ ಸರ್ಜರಿ ಅದೇ 10 ಬಾಲ್ಯ ದೃಷ್ಟಿ ಕೊಟ್ಟರೆ ಯಾವ ಥರ ಇರ್ಬೋದು. ಇವತ್ತಿನ ದಿನ ದಟ್ ಈಸ್ ವಾಟ್ ಇಟ್ ಇಸ್. ಇವತ್ತು ನೋಡಿ ನೀವು, ಈಗ ನಮ್ಮ ಬಿಗ್ ಮೀಟಿಂಗ್ಸ್ ಅಲ್ಲಿ ನೋಡಿ, ಅಥವಾ ದೊಡ್ಡ ದೊಡ್ಡ ಕಾನ್ಫರೆನ್ಸಸ್ ಅಲ್ಲಿ ನೋಡಿ, ಅಥವಾ ನಮ್ಮ ಓನ್ ಪಾರ್ಲಿಮೆಂಟ್ ಅಲ್ಲಿ ನೋಡಿ, ಈಗ ವೆರಿ 75-80 ಆದವರು ವಿದೌಟ್ ಗ್ಲಾಸಸ್ ಇಟ್ಕೊಂಡು ಓದ್ತಾ ಇರ್ತಾರೆ. 45 ಇರೋರು ಓದ್ಲಿಕ್ಕಾಗಲ್ಲ. ಯಾಕಂದ್ರೆ ದೇರ್ ಆಲ್ ಈ ತರ ಅಡ್ವಾನ್ಸ್ ಸರ್ಜರೀಸ್ ಅಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೀಡ್ ಆಫ್ ಗ್ಲಾಸಸ್. ಮುಂಚೆ ಗ್ಲಾಸ್ ಹಾಕ್ತಿದ್ದೋನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇಟ್ ಗಿವ್ಸ್ ಯು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್.
14: ಅದೇ ಈಗ ನಾವು ಅಂತಿದ್ವಿ, ನಾವು ಚಿಕ್ಕವರಾಗಬೇಕಿತ್ತು ಅಂತ ಹೇಳ್ತೀವಿ, ಆದ್ರೆ ಕಣ್ಣಿನ ದೃಷ್ಟಿಯಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಚಿಕ್ಕವರಾಗಬಹುದು, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಂದ್ರೆ ಈಗ 16 ಹಿಂದಕ್ಕೆ ಹೋಲಿಕೆ ಮಾಡಿದಾಗ ಈಗ ತುಂಬಾನೇ ಸುಧಾರಣೆ ಆಗಿದೆ. ನಾವು ತುಂಬಾ ಹಿಂದೆ ಅಂತಂದ್ರೆ ಇತಿಹಾಸ ಕೇಳಲಿಕ್ಕೆ ಬಹಳ ಒಂಥರ ರೋಚಕವಾಗಿರುತ್ತೆ. ತಾವು ಹೇಳ್ತಾ ಇರೋ ವಿಷಯಗಳು ಆಗ್ಲೂ ಕೂಡ ಕಣ್ಣು ದೃಷ್ಟಿಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗತ್ತೆ. ಹೆಂಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳು ಆಗಿದ್ದಾವೆ, ಮನುಷ್ಯ ಸತತವಾಗಿ ಏನಾದರೂ ಒಂದು ಮಾಡ್ತಾನೆ ಬಂದಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನು ನಾವು ತಿಳ್ಕೊಂಡಂಗಾಯ್ತು. ಈಗ ಬಾಲ್ಯಾವಸ್ಥೆ ಥರ ವಯಸ್ಸು 60 ಹೆಂಗಾಗಿ ಕಾಣಬೇಕು ಅಂತಂದ್ರೆ, ಬಹುಶಃ ಈ ಕಣ್ಣಿನ ಸುಧಾರಣೆ ಹೇಗೆ ಆಗಿದೆ, ಏನೇನು ಮಾಡ್ತಾ ಇದ್ದೀರಾ
15: ಈಗ? ಈಗ ಲೇಸರ್ಸ್, ಈಗ ಮುಂಚೆ ಅರ್ಧ ಗಂಟೆ ಒಂದೊಂದ್ ಗಂಟೆ ಇದ್ದಿದ್ದೀಗ 4-6 ಮುಗಿಯುತ್ತೆ.
14: ನೋಡಿ,
15: ಪವರ್ ಕರೆಕ್ಷನ್ ಅನ್ನೋದು ಹೇಳ್ತೀವಿ ನಮ್ಮ ಈಗ 21-45-50 ಇರೋರ್ಗು, ನಮ್ ಗ್ಲಾಸ್ ಹಾಕ್ಬೇಡು ಅಂದ್ರೆ 2-2.5 ಅಂದ್ರೆ ನಿಮ್ಗೆ ನಾವು ಪ್ರೋಗ್ರಾಮ್ ಮುಗಿಸೋ ಅಷ್ಟೊತ್ತಿಗೆ ಒಂದ್ 3 ಜನಕ್ಕೆ ಸರ್ಜರಿ
14: ಆಗಿರುತ್ತೆ.
15: ಆ ತರ ಡೈನಮಿಕ್ಸ್ ಬಂದಿದೆ
14: ನೋಡಿ. ಅದೇ ಆ ಕಾರಣಕ್ಕಾಗಿನೇ ಒಂದೇ ಸಲಕ್ಕೆ 100 ಜನರ ಸರ್ಜರಿಗಳನ್ನ ಮಾಡಿ ದಾಖಲೆ ಮಾಡಿದಂತಹ ಕಣ್ಣಿನ ತಜ್ಞ ಮೋದಿಯವರು ನೆನಪಾಗ್ತಾರೆ.
15: ಹೌದು, ಆ ಕಾಲದಲ್ಲಿ ಅವರು ಬಹಳ ಕಷ್ಟಪಟ್ಟು ಶ್ರಮೆ ಪಟ್ಟಿದ್ರು. ಆ ಕಾಲದಲ್ಲಿ ಟೆಕ್ನಾಲಜೀಸ್ ಬೇರೆ ಇತ್ತು. ಇವತ್ತಿನ ದಿನ ಅವ್ರು ಇದ್ದಿದ್ರೆ ಡಬಲ್ ಸೇಮ್ ಅಮೌಂಟ್ ಆಗ್ತಿತ್ತು ಅನ್ಸುತ್ತೆ.
14: ಸರ್, ಈಗ ಈ ಲೇಸರ್ ಚಿಕಿತ್ಸೆ AI ತಂತ್ರಜ್ಞಾನದ ಮೂಲಕವಾಗಿನೂ ಕೂಡ ಕಣ್ಣಿನ ಸರ್ಜರಿಯನ್ನ ಮಾಡಬಹುದೇನೋ ಅಂತ ನಿಮ್ಮಿಂದ ಈಗ ತಿಳ್ಕೋಬೇಕು. ಏನು ಸರ್
15: ಈಗ ಇವತ್ತು ಇವತ್ತಿನ ದಿನ ಲೇಸರ್ಸ್ ಯಾವ ತರ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ, ಸೇಫ್ಟಿ ನೆಟ್ ಅನ್ನೋದು ಹೇಳ್ತೀವಿ ನಾವು. ಸೇಫ್ಟಿ ನೆಟ್ ಡ್ರಿವನ್ ಬೈ ಮೋರ್ ಆಫ್ ಹೌ ಗುಡ್ ದ ಲೇಸರ್ ವಿದೌಟ್ ಡ್ಯಾಮೇಜಿಂಗ್ ಅನ್ವಾಂಟೆಡ್ ಸ್ಟ್ರಕ್ಚರ್ಸ್, ಅದೊಂದು. ಆಮೇಲೆ ಎಲ್ಲಾನು ಇಮೇಜ್ ಬೇಸ್ಡ್, ಎಲ್ಲ ನೀವು AI ಅದು ಇದು ಎಲ್ಲ ಹಾಕ್ಬಿಟ್ಟು ಇಟ್ಸ್ ಆಲ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪ್ರಿಡಿಕ್ಟೇಬಲ್. ಪ್ರಿಡಿಕ್ಟೇಬಲ್ ಅಂದ್ರೆ ಯಾರು ದೇವರಲ್ಲ. ಒಂದು ನಮ್ ಕಣ್ಣಿನ ಮೇಲೆ ನಾವು ಮಾಡ್ಕೊಂಡಾಗ್ಲೂ ನಮ್ ವಿ ಮೇ ಗೋ ರಾಂಗ್, ಬಟ್ ಏನಂದ್ರೆ ಪ್ರಿಡಿಕ್ಟೇಬಿಲಿಟಿ ಹ್ಯಾಸ್ ಇನ್ಕ್ರೀಸ್ಡ್ ಅ ಗ್ರೇಟ್ ಡೀಲ್ ಅಂಡ್ ಮೆಷಿನ್ಸ್ ಹ್ಯಾವ್ ಬಿಕಮ್ ವೆರಿ ಸ್ಮಾರ್ಟ್ ನೌ.
14: ಈಗ ಒಂದ್ 4-5 ನಿಮಿಷದಲ್ಲೇನೆ ಸರ್ಜರಿ ಮಾಡಬಹುದಂತ ವಿಷಯ ಹೇಳ್ತಾ ಇದ್ರಿ. ಸರ್ಜರಿನೂ ಮುಗಿದು ಬಿಡುತ್ತೆ, ಆದ್ರೆ ಆ ರೋಗಿ ಕೂಡಲೇ ಮನೆಗೆ ಹೋಗಿ ಮತ್ತೆ ಎಂದಿನಂತೆ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದಾ? ಅವನ ಗುಣಮುಖ ಆಗುವಿಕೆ ಸಮಯದ ಬಗ್ಗೆ ನಾವು ಭಯ ಪಟ್ಕೊಳ್ತೀವಿ.
15: ಅದೇ ನಮ್ಗೆ ಹೇಳ್ತಾರೆ ಬಂದವರು, ಸರ್ ಇದು ಬೇಗ ಆಗತ್ತೆ ಬಟ್ ನಾನು ಗುಣಮುಖ ಆಗೋದು ಯಾವಾಗ? ನೆಸ್ತೆ ಮೋಸ್ಟ್ ಆಫ್ ಇಟ್, ಬಿಕಾಸ್ ಮುಂಚೆ 8-10 mm ಕಣ್ಣಲ್ಲಿ ಓಪನ್ ಮಾಡಿ ತೆಗಿತಾ ಇದ್ವಿ, ಇವತ್ತು ಹಾರ್ಡ್ಲಿ 2-1.5-2 mm ಅಂದ್ರೆ ನಮ್ಮ ಪೆನ್ ಟಿಪ್ಪಷ್ಟು ದೊಡ್ಡ ಇನ್ಸಿಷನ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಇನ್ಸಿಷನ್ ಅಲ್ಲಿ ಸರ್ಜರಿ ಆಗೋಗ್ಬಿಡುತ್ತೆ. ಅವಾಗ ಏನಂದ್ರೆ ಇಮ್ಯಾಜಿನ್ ಹೀಲಿಂಗೇ ಇರೋದಿಲ್ಲ. ನಾವು ಲೇಸರ್ ಮಾಡ್ತೀವಿ ಪವರ್ ಕರೆಕ್ಷನ್ಗೆ, ಅದು ಹಾಗೆ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ. ಹಾರ್ಡ್ಲಿ ಏನು ಇದಿಲ್ದೇನೆ ದೇ ಕಮ್ ಬ್ಯಾಕ್ ಟು ವರ್ಕ್ ವೆರಿ ಫಾಸ್ಟ್
14: ಅಲ್ವಾ? ಹಾಗಾಗಿ ಗಾಯನೇ ಆಗಲ್ಲ ಅಂತಂದ್ಮೇಲೆ ಅದಕ್ಕೆ ಯಾಕೆ ಬಹಳ ಸಮಯ ಬೇಕು?
15: ಹೌದು, ಈಗ ಮುಂಚೆ ಒಂದು ಆಪರೇಷನ್ ಆದ್ರೆ ಒಂದೊಂದು ತಿಂಗಳು ಕತ್ಲೆ ಕೋಣೆಯಲ್ಲಿ ಅದು ಇದು ಕುಟ್ಕೊಂಡಿರೋರು ಏನು ಕೆಲಸ ಮಾಡ್ತಿರ್ಲಿಲ್ಲ, ಒಂದ್ ರೀತಿಯಲ್ಲಿ ರೆಸ್ಟ್ ಆಗೋದು ಅವರೆಲ್ಲರಿಗೂ ವಯಸ್ಸಾದವ್ರಿಗೆ. ಬಟ್ ಇವತ್ ಆ ತರ ಇಲ್ಲ, ಇವತ್ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನೆಕ್ಸ್ಟ್ ದಿನ ಅವರೇ ಕಾರ್ ಓಡಿಸ್ಕೊಂಡ್ ಬರ್ತಾರೆ. ಆಮೇಲೆ ಕೆಲವರು ಐ ಆಪರೇಟೆಡ್ ಆನ್ ಅ ಸರ್ಜನ್, ಅವರು ಸರ್ಜರಿ ಮಾಡಿ ನೆಕ್ಸ್ಟ್ ದಿನ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನನ್ಗೇನ್ ರೆಸ್ಟ್ ಬೇಡ, ನೆಕ್ಸ್ಟ್ ದಿನ ಅವರೇ ಒಳ್ಳೆ ಸರ್ಜರಿ ಮಾಡಿದ್ರು. ಸೊ ದಿಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್.
14: ಈಗ ಸರ್ಜರಿ ಹೆಂಗೆ ಅಂದ್ರೆ, ಇವಾಗ ಸ್ಪೆಕ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಖಕ್ಕೆ, ಒಳ್ಳೆ ಅಂದ ಅದು ಇರಬೇಕು ಅಂತ ಹೇಳಿ ಅಂತಾರೆ ಕೆಲವರು. ಆಮೇಲೆ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ, ನೀವೆಲ್ಲ ಗ್ಲಾಸನ್ನೇ ಹಾಕಬಾರ್ದು ಆ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಏನಂದ್ರೆ, ರೋಗಿಗೆ ಗ್ಲಾಸ್ ಹಾಕಿದ್ರೇನೆ ಏನೋ ಒಂಥರ ರಕ್ಷಣೆ ಇದ್ದಂಗಿರುತ್ತೆ, ಅದೇ ಇರಲಿ ಅಂತ ಕೆಲವರು ಅಂತಾರೆ. ಇಲ್ಲ, ನನಗೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ಗಳೇ ಹಾಕ್ಬಿಡ್ಬೇಕು ಅಂತೇಳಿ. ಈ ಇದರ ಒಂದು ಅನುಭವ ಮತ್ತೆ ಇದರ ಸುರಕ್ಷತೆ ಅದ್ರ ಬಗ್ಗೆ ಹೇಳಿ ಸರ್.
15: ಈಗ ಗ್ಲಾಸಸ್ ಅನ್ನೋದು ಎಷ್ಟೇ ನಮ್ಗೆ ಒಂಥರ ಕವಚ ಇದ್ದಾಗ ಇದ್ರೂ ಇಟ್ ಇಸ್ ಅ ಹ್ಯಾಂಡಿಕ್ಯಾಪ್. ಈಗ ನೀವು ನಾವು ಸ್ಕೂಲ್ಗೆ ಹೋಗುವಾಗ ನಿಮ್ ಸ್ಕೂಲ್ ಫೋಟೋ ನೋಡಿ, ಯಾರೋ ಒಬ್ಬ ಗ್ಲಾಸ್ ಹಾಕ್ತಿದ್ದ, ಇಬ್ರು ಹಾಕ್ತಿದ್ದ, ಅವನ್ನ ಒಳ್ಳೆ ನಾವು ಏನೇನೋ ಅವನ್ನ ಹಿಯಾಳಿಸ್ತಿದ್ವಿ, ಸೋಡಾ ಗ್ಲಾಸ್ ಓದಿದ್ ಅಂತ. ಇವತ್ ನೋಡಿ, ಇಬ್ರು ಗ್ಲಾಸ್ ಹಾಕಲ್ಲ, ಉಳ್ದವರೆಲ್ಲ ಗ್ಲಾಸ್ ಹಾಕಿರ್ತಾರೆ. ಸೊ ಅದು ಏನಂದ್ರೆ, ನಮ್ ಬಾಡಿ ಇಸ್ ಗೆಟಿಂಗ್ ಹ್ಯಾಂಡಿಕ್ಯಾಪ್. ಇನ್ನೊಂದು, ಗ್ಲಾಸ್ ಹಾಕ್ದಾಗ ವಿಷನ್ ಕ್ಲಿಯರ್ ಇದ್ರೂ ಇಟ್ ಈಸ್ ನಾಟ್ ದ ಪರ್ಫೆಕ್ಟ್ ವಿಷನ್ ವಾಟ್ ಯು ಹ್ಯಾವ್ ಟು ಸಿ. ಕಾಂಟ್ರಾಸ್ಟ್ ಲೋ ಇರುತ್ತೆ, ಮ್ಯಾಗ್ನಿಫಿಕೇಶನ್ ಇರುತ್ತೆ, ನಾವು ನೋಡೋದು ನೀವು ನೋಡೋದು ಮ್ಯಾಗ್ನಿಫಿಕೇಶನ್ಸ್ ಅಲ್ಲಿ ಬೇರೆ ಇರುತ್ತೆ. ಮೂರನೇ, ಕಲರ್ ವೇರಿಯಬಿಲಿಟೀಸ್ ಇರುತ್ತೆ, ಕಾಂಟ್ರಾಸ್ಟ್ ವೇರಿಯಬಿಲಿಟಿ ಇರುತ್ತೆ, ನೈಟ್ ಅಲ್ಲಿ ವಿಷನ್ ಬೇರಿಯರ್ಸ್ ಇರುತ್ತೆ. ಸೊ ವೆನ್ ಯು ಡೂ ಇಟ್ ಇನ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ವೇ, ನಿಮ್ಗೆಲ್ಲ ನಾನು ಹೇಳಿದ್ನಲ್ಲ ಈ ಪಾಯಿಂಟ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ನಮ್ ಈ ಕವಚ ಇದ್ರೂ ಯು ಫೀಲ್ ಲೈಕ್ ಯುವರ್ ಇಂಟೆಲೆಕ್ಚುಯಲ್ ಫೀಲ್ ಬರುತ್ತೆ ಅದು ಬರುತ್ತೆ ಅಂತ, ಬಟ್ ಇದ್ರೂ ಯು ಆರ್ ನಾಟ್ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ. ಯುವರ್ ವರ್ಲ್ಡ್ ಇಸ್ ಆಲ್ವೇಸ್ ಅ ಡಿಸ್ಟಾರ್ಟೆಡ್ ಕಂಪೇರ್ ಟು ವಾಟ್ ಯು ಥಿಂಕ್. ಅಂದ್ರೆ ನಮ್ ಅನ್ಕೊಂಡಿರೋದ್ಕಿಂತ ನಾವು ಡಿಸ್ಟಾರ್ಟೆಡ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ.
14: ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತುಂಬಾ ಒಳ್ಳೇದಂತೀರಾ?
15: ಕಾಂಟ್ಯಾಕ್ಟ್ ಲೆನ್ಸ್ ಸಿ ಡಿಪೆಂಡ್ಸ್ ಆನ್ ದ ಪರ್ಸನ್. ಕಾಂಟ್ಯಾಕ್ಟ್ ಲೆನ್ಸಸ್ ಗೆಟ್ಸ್ ಮಚ್ ಬೆಟರ್ ವಿಷನ್. ಗ್ಲಾಸಸ್ ಅಲ್ಲಿ ತುಂಬಾ ದಿ ಹೋಲ್ ಮ್ಯಾಗ್ನಿಫಿಕೇಶನ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ. ಲೇಸರ್ಸ್ ಈಗ ಬಂದಿದಾವೆ, ಅಡ್ವಾನ್ಸ್ ಲೇಸರ್ಸ್, ಇದರಲ್ಲಿ ಬಹಳ ಕಮ್ಮಿ.
14: ಹಾಗಾದ್ರೆ ಬರೋ ದಿನಗಳಲ್ಲಿ ಈ ಹೇಗೆ ಬದಲಾವಣೆ ಆಗ್ತಾ ಆಗ್ತಾ ಬಂತು, ಇನ್ನು ಏನು ಬದಲಾವಣೆ ಆಗತ್ತೋ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಎಲ್ಲ ವಿಜ್ಞಾನಿಗಳು, ಸತತವಾಗಿ ಏನಾದರೂ ಒಂದು ಪ್ರಯೋಗದಲ್ಲಿ ತೊಡಗಿರ್ತೀರಿ. ಈಗ ತಾನೇ ಕೇಳ್ಪಟ್ಟೆ ತಾವು ಈ ವಿಷಯವನ್ನು ಹೇಳಿಕ್ ಹೊರಟಿದ್ರಿ ಏನಂದ್ರೆ, ಒಂದು ಕಣ್ಣೀರಿನಲ್ಲಿ ಆ ಒಂದು ಹನಿನಲ್ಲಿ ಪರೀಕ್ಷೆ ಮಾಡಿ ಆ ಕಣ್ಣಿಗೆ ಏನ್ ರೋಗ ಬಂದಿದೆ ಅದನ್ನ ತಿಳಿಸಬಹುದಂತ.
15: ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ, ನಮ್ಮ ಬಾಡಿಯಲ್ಲಿ ಇರೋದು ಎಲ್ಲ ಸೆಕ್ರೀಟ್ ಆಗುತ್ತೆ, ಕಣ್ಣೀರು, ಸ್ವೆಟ್, ಸಲೈವ, ಬ್ಲಡ್, ಎಲ್ಲಾ ಕಡೆಯಲ್ಲೂ ಯೂರಿನ್, ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಕ್ರೀಟ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಏನೇನ್ ಸೆಕ್ರೀಟ್ ಆಗುತ್ತೆ ಅಲ್ಲಿ ಪಿಕಪ್ ಮಾಡಬಹುದು, ಕಣ್ಣೀರಿಂದನು ಹಾಗೆ ಎಲ್ಲಾ ರೀತಿಯಿಂದ ಪಿಕಪ್ ಮಾಡಬಹುದು. ನಮ್ಮ ಅಲ್ಝೈಮರ್ಸ್, ಡಿಮೆನ್ಷಿಯಾ ಅಂತ ಹೇಳ್ತೀವಿ ಇವಾಗ, ಪಾರ್ಕಿನ್ಸನ್, ಅಲ್ಝೈಮರ್ಸ್ ಪ್ರೋಟೀನ್ಸ್ ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಟೀನ್ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ರಿಯಲ್ ಆಗೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗೋದನ್ನ ಪ್ರೋಟೋಕಾಲ್ ಪ್ರಾಜೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಲೈಕ್ ಯುವರ್ ನೆಕ್ಸ್ಟ್ ಬ್ಲಡ್ ಅಂದ್ರೆ ಇಟ್ ಇಸ್ ಈಸಿಯರ್ ಆಲ್ಸೋ.
14: ಈಸಿಯರ್ ಅಲ್ವಾ? ನೋಡಿ, ನಾವು ರಕ್ತ ಪರೀಕ್ಷೆ ಅಂತ ಹೇಳ್ತೀವಿ ಇವಾಗ, ಕಣ್ಣಿನ ಆರೋಗ್ಯಕ್ಕೆ ಕಣ್ಣೀರಿನ ಪರೀಕ್ಷೆ. ಒಟ್ಟು ಮಾತಾಡ್ತಾ ಹೋದ್ರೆ ತುಂಬಾನೇ ವಿಸ್ತಾರ ಆಗತ್ತೆ ವಿಷಯ. ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆದಂಗಾದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ವಿಶೇಷವಾಗಿ ಕಣ್ಣಿನ ದೃಷ್ಟಿ ವಿಷಯದಲ್ಲಿ ಜನರು ಕೂಡ ಜಾಗೃತರಾಗ್ತಾ ಇದ್ದಾರೆ. ಕಣ್ಣು ದಾನ ಬಹಳ ದೊಡ್ಡದು ಅಂತಲೂ ಹೇಳ್ತಾರೆ, ಮತ್ತು ಕಣ್ಣು ದೃಷ್ಟಿ ಅನಾದಿ ಕಾಲದಿಂದ ಹೇಗೆ ಪ್ರಯೋಗ ಮಾಡ್ತಾ ಬಂದರು ಹಾಗೆ ಈಗಲೂ ಕೂಡ ಅನೇಕ ಪ್ರಯೋಗಗಳು ನಡೀತಾ ಇವೆ. ಈ ವಿಷಯದಲ್ಲಿ ತಾವು ಉತ್ತಮವಾದಂತಹ ಸಂಕ್ಷಿಪ್ತವಾಗಿ ಉತ್ತಮ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
15: ನಮಸ್ಕಾರ. ನಮಸ್ಕಾರ.
13: ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಇದುವರೆಗೆ ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಮಾಹಿತಿ ಪಡೆದಿರಿ. ಈಗ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ.
14: ಸಾಮಾನ್ಯವಾಗಿ ಮೆದುಳು ಅಂತಂದಾಗ ಯೋಚನೆಗೆ ಸಂಬಂಧಪಟ್ಟಿದ್ದ ಹಾಗೆ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದ್ರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂತಹ ಕೆಲವು ಕಾಯಿಲೆಗಳು ಬರ್ತವೆ. ಅದರಲ್ಲಿ ಮೆದುಳು ಜ್ವರ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. ಸಿಪಿ ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ.
16: ಸರ್ ನಮಸ್ಕಾರ.
14: ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್, ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದ್ರೆ ಏನು ಸರ್?
16: ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದರೆಗಳಂತೀವಲ್ಲ, ಒಂದು ಲೇಯರ್ಸ್. ಮೆದುಳಿನ ಸುತ್ತಲೂ ಒಂದು ಮೂರು ಲೇಯರ್ ಇರುತ್ತೆ ಸರ್, ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ, ಅದು ಡಿಫೆನ್ಸ್ ಮೆಕ್ಯಾನಿಸಂ. ಅದಲ್ಲದೆ ಹಲವಾರು ಇದಾವೆ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದರ ಜೊತೆಗೆ ವಿತ್ ಇನ್ ದ ಬ್ರೈನ್, ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ ಗಳಿದೆ, ಅದನ್ನೆಲ್ಲ ನಮ್ಮ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರು ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಂಡ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗುತ್ತೆ, ತುಂಬಾ ಸೀರಿಯಸ್ ಆಗುತ್ತೆ, ಒಂದು ಜೀವ ಹೋಗುತ್ತೆ. ಎರಡನೇದು ಬದುಕುಳಿದ್ರು ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವೇನ್ ಹೇಳ್ತೀವಿ, ಸಿಕ್ವೆಲ್ ಅಂತ ಹೇಳ್ತೀವಿ. ಅದು ತೊಂದರೆ ಬಿಟ್ಟು ಹೋಗುತ್ತೆ, ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರಬಹುದು. ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು. ಕೆಲವು ಮಕ್ಕಳು ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಬದುಕಿರ್ತಾರೆ, ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ
14: ಮಕ್ಕಳಿಗೆ, ಸಮಸ್ಯೆ ಜಾಸ್ತಿ
16: ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ.
14: ಓಕೆ, ಏನು ಸರ್ ಈ ರೀತಿಯಾದಂತಹ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು
16: ಸರ್? ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ ಮೂರ್ ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಬಹಳ ಅಪರೂಪ. ನಾವು ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮ್ಯೂಕರ್ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮಲ್ಲಿ ತುಂಬಾ ಪೇಪರ್ ಅಲ್ಲಿ ಬರ್ತಿತ್ತು. ಅದು ಯಾವಾಗ ಬಂತು ಅಂದ್ರೆ ಸ್ಟಿರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ. ಯಾರಿಗಾದ್ರೂ ಇಮ್ಯುನಿಟಿ ಕಮ್ಮಿ ಇದ್ರೆ, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಯಾವ್ದೋ ಒಂದು ಬೇರೆ ಕಾಯಿಲೆಗೆ ತುಂಬಾ ಸ್ಟಿರಾಯ್ಡ್ ತಗೊಂಡಿರ್ತಾರೆ. ಆದ್ರೆ ದಿನನಿತ್ಯ ನೋಡೋದು ಯಾವ್ದಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್. ಟಿವಿ ಟಿವಿನೂ ತುಂಬಾ ಕಡಿಮೆ ಆಗಿದೆ. ನಮ್ಮ ದೇಶದಲ್ಲಿ ಇದು ಟಿಬಿ ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ, ಆದ್ರೂ ಅದು ಇನ್ನ ಇದೆ.
14: ಟಿಬಿ ಸಾಮಾನ್ಯ ನಾವು ಲಂಗ್ಸ್ ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಮೆದುಳು ಜ್ವರಕ್ಕೂ ಕೂಡ ಟಿಬಿ ಅದೂ ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ನೀವು ತಾವು ಹೇಳಿದ್ರಿ. ಈಗ ಸರ್ ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗೆ ಇರೋದು ಅಂತಾರಲ್ಲ, ಅದೇನು ಅರ್ಥ?
16: ಅದು ಜ್ವರ ನೆತ್ತಿಗೆ ಇರೋದು ಅಂತ ಹೇಳಿದ್ರೆ, ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರೈಲ್ ಡೆಲಿರಿಯಂ ಅಂತ ಹೇಳ್ತೀವಿ, ಒಂಥರ ಪ್ರೆಗ್ನೆ ತಪ್ಪದಂಗ್ ಮಾಡ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರೈಲ್ ಸೀಜರ್ ಅಂತ ಹೇಳ್ತಾರೆ, ಅಂದ್ರೆ ಫಿಟ್ಸ್ ಬರುತ್ತೆ.
14: ಓಕೆ,
16: ಜ್ವರ ಅಲ್ಲ.
14: ಅಲ್ಲ ಅದು ಬೇರೆ, ಅಂದ್ರೆ ಜ್ವರ ಜಾಸ್ತಿ ಆಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಅದಕ್ಕೆ ಯಾವ್ದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಹೇಳಿ ತಾವೆಲ್ಲ ವೈದ್ಯರು ಕೂಡ ಅದು ಆ ವಿಷಯವನ್ನು ಹೇಳ್ತೀರಿ. ಸರ್ ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ ಅದಕ್ಕೆ ಕ್ರಮ ಏನು
16: ಸರ್? ಕೆಲವು ಲಕ್ಷಣಗಳಿದೆ ಸರ್, ಪ್ರತಿಯೊಂದು ಜ್ವರನು ಮೆದುಳು ಜ್ವರ ಆಗಲ್ಲ. ಜ್ವರ ಬಂದರೆ ಮೆದುಳು ಜ್ವರ ಅಂತ ಅನ್ಕೊಂಡ್ಬಾರ್ದು, ಆದ್ರೆ ಕೆಲವು ಲಕ್ಷಣಗಳಿದೆ, ಇದನ್ನು ಗುರುತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು ಜ್ವರ, ಜ್ವರದ ಜೊತೆಗೆ ವಾಂತಿ, ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ ಕುಡಿದ್ಬಿಟ್ಟವರಂಗಿರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರಿಲ್ಲ, ಸುಸ್ತಾಗ್ತದೆ ಅಂತ ಭ್ರಮಣೆನೆ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕೆಟ್ಟಾಗಿ ನಿಮ್ಗೆ ಅನ್ಸ್ಬೋದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವುದೇ ತಂದೆ ತಾಯಿಗಳು ಗೊತ್ತಾಗುತ್ತೆ ನನ್ ಮಗು ಯಾವತ್ತೂ ಈ ತರ ಇರಲಿಲ್ಲ ಅಂತ. ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗುತ್ತೆ. ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ, ದದ್ದೆಗಳೇನ್ ಬರುತ್ತೆ ಅದನ್ನ ಸ್ವಲ್ಪ ಅಮ್ಕದ್ರೆ ಅದ್ ಕೆಂಪಗಿರೋದು ಕಣ್ಮರೆ ಆಗುತ್ತೆ ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಆದ್ರೆ ಜನ ತಂದೆ ತಾಯಿಗಳೇನ್ ತಿಳ್ಕೊಬೇಕಂದ್ರೆ ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತಂದ್ರೆ ಅದ್ರ ಜೊತೆಗೆ ಜ್ವರ, ಈ ತರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಸರ್ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು ಚಿಹ್ನೆಗಳಿರ್ತವೆ, ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವು ಇದೆ, ಬೆಳಕು ನೋಡೋದ್ರ ಆಗ್ತಿಲ್ಲ, ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ, ಕತ್ತು ತುಂಬಾ ಟೈಟ್ ಆದಂಗೆ ಆಗಿರುತ್ತೆ, ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕಾಲಲ್ಲಿ ಪರೀಕ್ಷೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನ್ ಇದೆಲ್ಲ ಮಾಡಿ ಇನ್ನ ಸ್ವಲ್ಪ ಏನೋ ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಆ ಬೆನ್ನಿನ ಮೂಳೆಗಳ ವರ್ಟಿಬ್ರಾ ಅಂತ ಏನ್ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡಿ, ಒಂದು 5 ನಿ ಇಲ್ಲ ಅಂದ್ರೆ 10 ನಿ ಅಷ್ಟೇ, ಆಯ್ತಾ, ಅದನ್ನ ತುಂಬಾ ಕಮ್ಮಿ 1 ml ಮ್ಯಾಕ್ಸಿಮಮ್. ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ಗೆ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನು ಬಂದಿದೆ ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾತರ ಬ್ಯಾಕ್ಟೀರಿಯಾ ಇರ್ಬೋದು, ಯಾತರ ವೈರಸ್ ಅಂತ ಇರ್ಬೋದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ.
14: ಈ ರೀತಿಯಾದಂತಹ ಪರೀಕ್ಷೆಗಳನ್ನ ನಾವು ಎಲ್ಲಾ ಕಡೆ ಮಾಡಬಹುದಾ?
16: ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು. ಈಗ
14: ಹರಡುವ ಮಾರ್ಗ ಹೇಗೆ, ಇದು ಏನಾರ ಇನ್ನೊಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದಾ?
16: ಸರ್, ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು, ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೆ ಹೋಗಿ ಅಲ್ಲಿಂದ ಮೆದುಳಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ಆಂಟಿಬೇದಿ ಅಥವಾ ಏನೋ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತೀವಲ್ಲ, ಅದರಿಂದನೂ ಆಗೋ ಸಾಧ್ಯತೆ ಇದೆ, ಆದ್ರೆ ಬಹಳ ಕಮ್ಮಿ. ಆದ್ರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನ್ ಹೇಳ್ತೀವಿ, ಮೈನ್ ರೂಟ್ ಏನಂದ್ರೆ ಗಾಳಿಯಿಂದ ಬರೋಂಥದ್ದು.
14: ಓಹೋ, ಅಂದ್ರೆ ಈಗ ಸಾಂಕ್ರಾಮಿಕ ಆದಾಗೂ ಆ ಸಾಧ್ಯತೆಗಳು ಇವೆ ಅಂತ ಅನ್ನಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದ್ ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡುವಂತ ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ತಿರಕ್ಕೆ ಹೋಗಿ ತಂದೆ ತಾಯಿಗಳು ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುಗೆ ಬಂತಲ್ಲ, ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈ ನೆಗಡಿ ಬಂದಂಗೆ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ?
16: ಒಬ್ರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ಬರಿಗೆ ಮೆದುಳು ಜ್ವರ ಬರಲ್ಲ,
14: ಬಟ್ ಜ್ವರ
16: ಇನ್ಫೆಕ್ಷನ್ ಬರುತ್ತೆ.
14: ಇನ್ಫೆಕ್ಷನ್
16: ಆಗುತ್ತೆ, ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು ಅಥವಾ ನೆತ್ತಿಗೇರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಪಾಶ್ಚಾತ್ಯ ದೇಶಗಳಲ್ಲಿ ಲೆಕ್ಕ ತಗೊಂಡ್ರೆ 100,000 ಜನ ದೊಡ್ಡವರಲ್ಲಿ ತಗೊಂಡ್ರೆ 35-50 ಜನಕ್ಕಾಗುತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ, ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು.
14: ಹೌದು,
16: ಆಯ್ತಾ. ಆದ್ರೆ ಮಕ್ಕಳಲ್ಲಿ ಇದೇ 100,000 ಜನ ಮಕ್ಕಳು ತಗೊಂಡ್ರೆ ಸುಮಾರು 1,000 ಮಕ್ಕಳಿಗಾಗುತ್ತೆ.
14: ಅಂದ್ರೆ ಅವರಿಗೆ ಜಾಸ್ತಿ
16: ಮಕ್ಕಳಲ್ಲಿ ಜಾಸ್ತಿ ಆಗ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವ್ರಿನ್ನ ಚಿಕ್ಕವರು, ಮಕ್ಕಳು ಅಂದ್ರೆ ಆಗತಾನೆ ಹುಟ್ಟಿದ ನವಜಾತ ಶಿಶು ಮಗು ಆಗಿರಬಹುದು, 16 ವರ್ಷ 18 ವರ್ಷ ಅಂತ ಒಂದ್ ದೇಶದಲ್ಲಿ 16 ವರ್ಷ ಆದ್ಮೇಲೆ ಅಡಲ್ಟ್ ಅನ್ಕೊಳ್ತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ, ಇವರಲ್ಲಿ ಆಗ ಸಾಧ್ಯತೆ ಹೆಚ್ಚು.
14: ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ?
16: ಆಗ್ಬೋದು ಸರ್, ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ ಅವ್ರದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ, ಅವಾಗ ಏನಾದ್ರು ಇವಳ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟಾಯ್ತಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ.
14: ವಯಸ್ಸಾದವರಿಗೂ
16: ಇದು ಆಗೋ ಸಾಧ್ಯತೆ ಇದೆ, ಅವಾಗ ಅವ್ರಿಗೂ ಆಗ ತೊಂದರೆಗಳು ಜಾಸ್ತಿ ಆಗುತ್ತೆ.
14: ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ ಮುಂಜಾಗ್ರತೆ ಆಗ್ಲಿ ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ, ಏನೇನು ಮಾಡಬೇಕು ಸರ್, ಯಾವ ರೀತಿ?
16: ಸರ್, ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ ಹೋಗಿ ನಾವು ಔಷಧಿ ತಗೊಂಡು ಇದೆಲ್ಲ ಆಗುತ್ತೆ, ಅದು ತಪ್ಪು ಅಂತ ಹೇಳೋದು ಕಷ್ಟ, ಯಾಕೆಂದ್ರೆ ಎಷ್ಟೊಂದ್ ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದರ ಬಗ್ಗೆ ಗಮನ ಹರಿಸ್ಬೇಕು, ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸಿಕೊಂಡು ಸಂಶಯ ಬಂದ್ರೆ ಇದು ಚಿಕಿತ್ಸೆ ಎಲ್ಲಿದೆಯೋ ಆ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳೋದು.
14: ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ, ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನ ತಗೋಬೇಕಾಗತ್ತೆ.
16: ಹೌದು ಸರ್,
14: ಕೂಡಲೇ ವೈದ್ಯರು ಕೂಡ ಸಿಗಲ್ಲ, ಅಥವಾ ಯಾವ್ದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕು ಪ್ಲೇಸಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟ್ ಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು ಆರಾಮ್ ಆದ್ರೆ ಆರಾಮ್.
16: ಹೌದು ಸರ್,
14: ಸ್ವಲ್ಪ ಮತ್ತೆ ಮತ್ತೆ ಏನಾದ್ರೂ ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತ.
16: ಇದು ಏನಕ್ಕೆ ಮುಖ್ಯ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ, ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ, ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯುತ್ತೆ, ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಬ್ಯಾಕ್ಟೀರಿಯಾ ಏನಿದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ, ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು, ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು UK ಅಲ್ಲಿ ಇದ್ದಾಗ ಏನಾಗ್ತಿತ್ತು, ಲಂಡನ್ ಅಲ್ಲಿ ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡಿದಾರೆ ಅಂದ್ರೆ, ಅವ್ರೇನಾದ್ರು ದದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ಬಂದ್ಬಿಡ್ತಾರೆ, ಕ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳದಷ್ಟೇ, ನಾನು ಇದು ನೋಡಿದೀನಿ, ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗು ಜ್ವರ ಇಲ್ಲಿ ಇಲ್ಲದೆ ಹೋಗ್ಲಿ, ಸಂಶಯ ಬಂತ, ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕೆಂದ್ರೆ ಕೆಲಸದ ಇನ್ಫೆಕ್ಷನ್ ಹೋದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ ಆಗುತ್ತೆ, ಕಣ್ಣು ಮುಂದೆನೆ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ರೆ ಅದು ಟ್ರೀಟ್ಮೆಂಟ್ ಆಯ್ತು ಅಂತಾನೆ ಅನ್ಕೋಬಹುದು. ಇದು ಏನಕ್ಕೆ ಇದು ಒತ್ತೇಳ್ತಾ ಇದೀನಿ ಅಂದ್ರೆ, ಇಷ್ಟೊಂದ್ ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ಇನ್ನೊಬ್ಬ ದರ್ಗಾಗ ಹೋಗೋದು, ಯಾರೋ ಈ ತರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಯಾಕೆಂದ್ರೆ ಇಲ್ಲಿ ನಷ್ಟ ಜಾಸ್ತಿ. ಇಲ್ಲಿ ದಿಲೆ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು.
14: ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ರಿ, ಮೆದುಳು ಮತ್ತು ಬೆನ್ನು ಊರಿಯಾಗ್ಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡುವ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗತ್ತಲ್ಲ ಸರ್, ಆ ಸ್ಟ್ರೋಕ್ ಗೆ ಏನಾದ್ರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾರ ಇರುತ್ತಾ, ಸಂಬಂಧ ಇದೆಯಾ?
16: ಆಗ್ಬೋದು ಸರ್, ಕೆಲವು ಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತಾನು ಮಾಡಬಹುದು, ಅದು ಆಗ್ಬೋದು.
14: ಸೊ ಇದಕ್ಕೆ ಹೇಗೆ ಮತ್ತೆ ಈಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗ್ಲಿ ಅದನ್ನೆಲ್ಲ ತಗೋಬೇಕಾ? ಹೇಗೆ?
16: ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನು ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಆ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ. ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ, ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ.
14: ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತ ಹೇಳಿ ಲಸಿಕೆ ಯಾವುದು
16: ಸರ್? ಇದರಲ್ಲಿ ಒಂದು ನಿಮೋಕಾಕಲ್ಲು, ಒಂದು ಮೆನಿಂಜೋಕಾಕಲ್ಲು, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದೊಂದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್, ಅದೆಲ್ಲೇನಿದ್ರೂ ಆಗ್ಬಹುದು. ಇವಾಗ BCG ಹಾಕೋದು ಉದ್ದೇಶ ಏನಂದ್ರೆ TB ಮೆನಿಂಜೈಟಿಸ್ ಅಥವಾ ಸೀರಿಯಸ್ TB ಆಗದೇ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡೋದು. ಇದೇ ನಮಗೆ, ನಾನು ಹೊರಗಡೆ ಬೆಂಗಳೂರಿನ ಹೊರಗಡೆ ಹೋದಾಗ ಇದೇ ನಾವು ನೋಡ್ತೇವೆ. ಬೇಗ ಆಸ್ಪತ್ರೆಗೆ ಹೋಗಿರಲ್ಲ. ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ, ಎರಡನೇದು ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಊರು ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಂತಾರೆ, ಅಷ್ಟು ತುಂಬಾ ನಿಧಾನ ಆಗೋಗಿರುತ್ತೆ.
14: ತಾವ್ ಹೇಳಿದ್ರಲ್ಲ, 4-5 ತಾಸಿನಲ್ಲೇ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರ್ಬೇಕು ಅಂತ, ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರ್ಬೇಕಾಗತ್ತೆ ಅಂತನೋ ಒಂದು ಅಂಶ ಸರ್. ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ, ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್?
16: ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5 ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಲಸಿಕೆಗಳಲ್ಲಿ ಕೊಟ್ಟಿ ತಡೆಯುವಂತ ಮೆನಿಂಜೈಟಿಸ್ ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5 ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳನ್ನು ಇದನ್ನು ಆಚರಿಸುತ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮ ಹರಡಿ ಈ ಮೆದುಳು ಜ್ವರನ ನಿಲ್ಸಂತ ಕ್ರಮಗಳನ್ನು ಮಾಡ್ತಾ ಇದ್ದಾರೆ.
14: ಮಾಡ್ತಾ ಇದಾರಲ್ಲ, ಹೇಗೆ ಪೋಲಿಯೋ ಮುಕ್ತ ಕ್ಷಯಮುಕ್ತ ದೇಶ ಅಂತೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದೇ ರೀತಿ ಮೆನಿಂಜೈಟಿಸ್ ಮುಕ್ತ ದೇಶ ಆಗಬೇಕು, ಪ್ರಪಂಚದಿಂದನೇ ಇದನ್ನ
16: ಮಾಡಬೇಕಂತ ಹೇಳಿ,
14: ಇರಾಡಿಗೇಷನ್ ಮಾಡಬೇಕು ಅಂತ ಹೇಳಿ. ಸರಿ,
16: ಥ್ಯಾಂಕ್ ಯು ಸರ್, ಧನ್ಯವಾದ.
14: ವಿಶದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ
16: ಮೆನಿಂಜೈಟಿಸ್
14: ಅಂತೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದ್ರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ, ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ, ಬಹಳ ಸೂಕ್ಷ್ಮವಾದಂತಹ ಭಾಗ ಅದು. ಅದನ್ನು ರಕ್ಷಣೆ ಮಾಡ್ಕೋಬೇಕು, ರಕ್ಷಣೆ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು, ನಮ್ಗೆ ಏನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ. ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನ ಮಾಡಿಕೊಂಡು ನಾವು ಮುಂದುವರಿಬೇಕು. ಸದೃಢ ಭಾರತಕ್ಕೆ ಸದೃಢವಾಗಿ ಯೋಚನೆ ಮಾಡೋರು ಬೇಕಂತಾರಲ್ಲ, ಹಾಗೆ ಅದರ ರಕ್ಷಣೆ ಬಹಳ ಮುಖ್ಯ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
16: ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.
17: ಇದುವರೆಗೆ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ CP ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆ ಅವರು.
2: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರೀಕ್ಷಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆ

ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂತ ಹೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದ್ರೆ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ, ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನ ವೇಗಗೊಳಿಸತಕ್ಕಂತಹ ಎನಿ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 to 2019. ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 to 2024 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 to 31/3/2026 ಅವಧಿಯ PME ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟಮೊದಲಾಗಿ PM E-Drive ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ-ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನ ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನ ಹೊಂದಲಾಗಿದೆ. ಇನ್ನು ಮೂರನೇದಾಗಿ PM E-Drive ಯೋಜನೆಯು 14,000 ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನ ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನ ಆಧುನೀಕರಣಗೊಳಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಈ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನ ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನ ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಈ PME ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸತಕ್ಕಂಥದ್ದು. ಮೂರನೆಯದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನ ವಿಸ್ತರಿಸತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೆಯದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟಕುವಂತಹ ಬೆಲೆಯಲ್ಲಿ ಸಿಗುವಂತೆ ಮಾಡತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ PME ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 rupees ಗರಿಷ್ಠ 50,000 rupees ಸಹಾಯಧನವನ್ನು ನೀಡ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ
ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟ್ಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ, ಇ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟ್ಗೆ

0: ಸಾವಿರ ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PME ಡ್ರೈವ್ ಅಂತಕ್ಕಂಥ ಒಂದು ವೋಚರ್ ಅನ್ನು ನಾವು ಪಡೆಯಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PME ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ PMEDRIVE.HEAVY.INDUSTRIES.GOV.INಗೆ ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PME ಡ್ರೈವ್ ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥ ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1.60 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ದಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ವರ್ಷಗಳನ್ನು ಪೂರೈಸಿದೆ. ದೇಶದ ಅಭಿವೃದ್ದಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇದೀಗ ಮೂಡಿಬರಲಿದೆ.
4: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿ ಶಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಕೋಟಿಗೂ ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60 ಲಕ್ಷಕ್ಕೂ ಹೆಚ್ಚು ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12 ಲಕ್ಷ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು, 23 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ 16 ಲಕ್ಷ ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು ಯುವಕರನ್ನು ಉದ್ಯಮಕ್ಕೆ ಸಿದ್ಧ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
3: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು May 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು May 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ May 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಅಧಿಕಾರಾವಧಿ 4,398 ದಿನಗಳು. May 26, 2014 ಇಂದಿನ June 10, 2026 ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4,399 ದಿನಗಳು. ಇದು ಅವರನ್ನು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ಧಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ

0: 92,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು, ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಐಡಿಇಎಕ್ಸ್ ಹಾಗೂ ಎಂಎಸ್ಎಂಇ ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ ಸಮಗ್ರ ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಐಎಲ್ಸಿಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ದಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ದತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟಗಳ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ದಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಮೆಗಾಹೆಡ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಇನ್ನು ಮುಂದೆ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಎಂಕೆ ಜಯಶ್ರೀ ಅವರು ಹಾಡಿರುವ ಎಂ ಗೋಪಾಲಕೃಷ್ಣ ಅಡಿಗ ಅವರ ಒಂದು ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
4: ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕನ್ನಡ ಜಾಗೃತಿ ಸಮಿತಿಯ ನೂತನ ಸದಸ್ಯರಾಗಿ ನೇಮಕಗೊಂಡಿರುವ ಚೈತ್ರ ನಾಯಕರಹಳ್ಳಿ, ವಿಷ್ಣು ಪ್ರಕಾಶ್ ಎಂಎಲ್, ಕಲ್ಲಹಳ್ಳಿ ಹರೀಶ್, ಸೋಮನಾಯಕ್, ಕತ್ತಿ ಮಲ್ಲೇನಹಳ್ಳಿ ಪರಮೇಶ್ ಹಾಗೂ ಎಂಎಸ್ ದೊರೇಶ್ ಅವರಿಗೆ ಶುಭ ಕೋರುತ್ತಾರೆ ಡಾಕ್ಟರ್ ನಾಯಕರಹಳ್ಳಿ ಮಂಜೇಗೌಡ ಅಭಿಮಾನಿ ಬಳಗ, ಹಾಸನ.

ಇದುವರೆಗೂ ಭಾವಗೀತೆಗಳನ್ನ ಆಲಿಸಿದಿರಿ. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಸಾಹಿತಿ ಎಲ್ ಎನ್ ಮುಕುಂದರಾಜ್ ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಎಲ್ ಎನ್ ಮುಕುಂದರಾಜ್ ಇವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. ಈಗ ಸಮಯ 1:30:20. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಎ ಚಿತ್ರದ ಗೀತೆಯನ್ನ. ಗುರುಕಿರಣ್ ಅವರ ಸಂಗೀತವಿರುವ ಈ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 5:30 ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ 3ನೇ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವಕುಮಾರ್ ಜಾಗಟೆ, ಮಾಲೀಕರು ಜಾಗಟೇಸ್ ಮಿಸ್ಟ್ ರೆಸಾರ್ಟ್ ಬಿಸಿಲೆ ಹಾಗೂ ಜಾಗಟೇಸ್ ಜೆನ್ಸೆಟ್ ಬೆಂಗಳೂರು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಇಳಿಯರಾಜ ಮತ್ತು ನಂದಿತಾ ಅವರ ಸ್ವರಗಳಲ್ಲಿ ಮೂಡಿಬಂದಿರುವ ಆ ದಿನಗಳು ಚಿತ್ರದ ಈ ಗೀತೆಯನ್ನ. ಈ ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ ಇಳಿಯರಾಜ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಎಲ್ಎನ್ ಮುಕುಂದರಾಜ್ ಇವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಸಂದರ್ಶಿಸುತ್ತಾರೆ ಸುಜಾತ ಎಫ್ ತಳವಾರ್. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಆಪ್ತರಕ್ಷಕ ಚಿತ್ರದ ಈ ಗೀತೆಯನ್ನ. ಗೋತುರಿ ಅವರ ಗೀತೆಗೆ ದನಿಯಾಗಿದ್ದಾರೆ ಲಕ್ಷ್ಮೀ ನಟರಾಜ್. ಸ್ವರಕಲ್ಪನೆ ಗುರುಕಿರಣ್ ಅವರದ್ದು.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಕೆಳಗುರಿ ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯನ್ನ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಈ ಗೀತೆಯ ರಚನೆ ಚಿ ಉದಯಶಂಕರ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ವಿಷಯ ಚರ್ಮದ ಆರೋಗ್ಯ. ಈ ಕುರಿತು ಮಾತನಾಡುತ್ತಾರೆ ಡಾ ರಾಹುಲ್ ಹೆಚ್.ವಿ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್. ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿರುವ ಅಭಯ್ ಚಿತ್ರದ ಈ ಗೀತೆಯನ್ನ ವಿ ಹರಿಕೃಷ್ಣ ಅವರ ಸಂಗೀತಕ್ಕೆ ಕಂಠದಾನ ಮಾಡಿರುವ ಕಲಾವಿದರು ಸುನೀತಾ ಗೋಪರಾಜು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆಶಾ ಚಿತ್ರದ ಗೀತೆಯನ್ನ. ರಾಜ್ಕುಮಾರ್ ಭಾರತಿ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಈ ಗೀತೆಯ ರಚನೆ ಆರ್ ಎನ್ ಜಯಗೋಪಾಲ್ ಅವರದ್ದು. ಸ್ವರಕಲ್ಪನೆ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದು ಮಧ್ಯಾಹ್ನ 2:40 ಕೇಳಬಹುದು. ಆಕಾಶವಾಣಿ ಹಾಸನ, ಈಗ ಸಮಯ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ. ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಎಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
4: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಅವರು ಇದ್ದು ವಾಚ್ ಮಾಡ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟಾ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
5: ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಆಲಿಸಿ ಅಭಿಮನ್ಯು ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
1: ಈಗ ಕೇಳಿ ಹಂಸಲೇಖ ಅವರು ಬರೆದು ಸಂಗೀತ ನೀಡಿರುವ ನವತಾರೆ ಚಿತ್ರದ ಗೀತೆಯನ್ನ. ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅವಳಿ ಜವಳಿ ಚಿತ್ರದ ಈ ಗೀತೆಯನ್ನ. ಸತ್ಯಂ ಅವರ ಸ್ವರಕಲ್ಪನೆ ಇರುವ ಈ ಗೀತೆಯ ರಚನೆ ದೊಡ್ಡರಂಗೇಗೌಡ ಅವರದ್ದು. ಕಂಠದಾನ ಮಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಮ ಲಕ್ಷ್ಮಣ ಚಿತ್ರದ ಈ ಗೀತೆಯನ್ನ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಜಿ ಉದಯ ಶಂಕರ್. ಸಂಗೀತ ನೀಡಿದ್ದಾರೆ ರಾಜನ್ನಾಗೇಂದ್ರ.
3: ಮಾತು ಚೆನ್ನ ಮನ ಚೆನ್ನ ನಿನ್ನ ಈ ಕಪ್ಪಲ್ಲು ಚೆನ್ನ

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ, ಈಗ ಸಮಯ 3 ಗಂಟೆಗಳಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ ಪ್ರಸಾರವಾಗುವುದು.

0: ಸ್ಟುಡಿಯೋ ಸಮಯ ಸರಿಯಾಗಿ 5 ಗಂಟೆ. ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ರಮ್ಯಶ್ರೀ ಬಿ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಾಸನ.
2: ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558979.
0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಹುಲ್ ಹೆಚ್ ವಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತ ಎಫ್ ತಳವಾರ್.
4: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಹುಲ್ ಎಚ್ ವಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
5: ನಮಸ್ಕಾರ.
4: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮದ ಆರೋಗ್ಯ ರಕ್ಷಣೆ ಅಥವಾ ಆರೋಗ್ಯವಂತ ಚರ್ಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇ ಪ್ರಶ್ನೆ ಅದೇ ಇರುತ್ತೆ ಸರ್, ಆರೋಗ್ಯವಂತ ಚರ್ಮ ಅಂದ್ರೆ ಯಾವುದು? ಅಂದ್ರೆ ಚರ್ಮದ ಈ ಕಾಂಪ್ಲೆಕ್ಸ್ ಅಂತ ಏನ್ ಹೇಳ್ತೀವಿ, ಅದು ಎಲ್ಲರಿಗೂ ಒಂದೊಂದರ ಇರುತ್ತೆ. ಕೆಲವ್ರಿಗೆ ತೀರಾ ಬೆಳ್ಳಿಗೆ ಇರುತ್ತೆ, ಎಣ್ಣೆ ಗೆಂಪಿರುತ್ತೆ, ಎಣ್ಣೆ ಚರ್ಮ ಇರುತ್ತೆ, ಒಣ ಚರ್ಮ ಇರುತ್ತೆ. ಈ ತರ ವಿವಿಧ ಬಗೆಯಲ್ಲಿ ಒಬ್ಬೊಬ್ಬರಿಗೂ ಇರುವಂತಹ ಈ ಚರ್ಮಕ್ಕೆ ಏನೇನೋ ಸಣ್ಣ ಸಣ್ಣ ಕರೆಗಳಾಗುತ್ತೆ. ಒಂದೊಂದ್ ಏಜ್ಗೂ ಒಂದೊಂದಾಗುತ್ತೆ. ಅದು ಸ್ಕಿನ್ ಟ್ಯಾಗ್ಸ್ ಅಂತ ಹೇಳ್ತೀವಿ, ಗುಳ್ಳೆ ಆಗುತ್ತೆ, ಮೊಡವೆ ಆಗುತ್ತೆ. ಈ ತರ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಚರ್ಮ ಬದಲಾಗ್ತಾನೆ ಇರುತ್ತೆ, ಒಂದೇ ತರ ಇರಲ್ಲ. ಹುಟ್ಟಿದಾಗ ಮಗುವಿನ ಚರ್ಮ ಎಷ್ಟು ಮೃದುವಾಗಿ ಸೂಕ್ಷ್ಮವಾಗಿ ಹೊಳಪಿನಿಂದ ಕೂಡಿರುತ್ತೆ, ಆಮೇಲೆ ಬೆಳೀತಾ ಬೆಳೀತಾ ಅನೇಕ ಬದಲಾವಣೆಗಳಾಗುತ್ತೆ. ಅದು ಮಾಲಿನ್ಯದಿಂದಲೂ ಮತ್ತೆ ಆಹಾರದಿಂದಲೂ ಮತ್ತೆ ನಮ್ಮ ಚಟುವಟಿಕೆಗಳಿಂದಲೂ ಅನೇಕ ಬದಲಾವಣೆಗಳನ್ನ ನಮ್ಮ ಚರ್ಮ ಕಾಣುತ್ತೆ. ಆದ್ರೆ ಒಬ್ಬ ವೈದ್ಯರಾಗಿ ನೀವು ಆರೋಗ್ಯವಂತ ಚರ್ಮ ಅಂತ ಯಾವ್ದನ್ನ ಹೇಳ್ತೀರಾ?
5: ಸುಮಾರು ಜನರಿಗೆ ಚರ್ಮ ಅಂದ ತಕ್ಷಣನೇ ಬರೀ ಸುಂದರವಾಗಿ ಕಾಣೋ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಚರ್ಮ ದೇಹದ ಒಂದು ಬಹುದೊಡ್ಡ ಅಂಗ ಮೊದಲನೇದಾಗಿ. ಆಮೇಲೆ ಅದು ಬರೀ ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋದಲ್ದಲೆ ನಮಗೆ ಸೋಂಕುಗಳಿಂದ ರಕ್ಷಣೆ ಅಥವಾ ವಾತಾವರಣದಲ್ಲಿರುವ ಮಾಲಿನ್ಯಗಳಿಂದ ರಕ್ಷಣೆ ಅಥವಾ ನಮ್ಮ ದೇಹದಲ್ಲಿ ನೀರಿನ ಸಮತೋಲನವನ್ನು ಕಾಪಾಡೋದಕ್ಕೆ ಇದೆಲ್ಲದಕ್ಕೂ

0: ಮಧುಮೇಹ ಅನ್ಕೊಳ್ಳಿ ಅಥವಾ ಈಗ ಥೈರಾಯ್ಡ್ ಸಮಸ್ಯೆ ಅನ್ಕೊಳ್ಳಿ, ಒಬ್ಬೊಬ್ಬರಿಗೆ ಚರ್ಮದಲ್ಲಿ ಕಡಿತ ಶುರು ಆಗ್ತದೆ. ಆಮೇಲೆ ಮಧುಮೇಹ ಹೇಗೆ ಕಾಣಿಸ್ತದೆ, ಕುತ್ತಿಗೆಯಲ್ಲಿ ನರುಳ್ಳಿ ಬರೋದು, ಕುತ್ತಿಗೆ ಕಪ್ಪಾಗುವುದು, ಅಥವಾ ಕಾಲುಗಳಲ್ಲಿ ಸಣ್ಣ ಸಣ್ಣ ಮಚ್ಚೆಗಳು ಕಾಣಿಸ್ಕೊತವೆ. ಏನದು ಹೇಳುತ್ತೆ ಅಂದ್ರೆ ಇವರಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಆಗಿದೆ, ಇದನ್ನ ತಮ್ಮ ಚರ್ಮ ಎಚ್ಚರಿಸ್ತಿದೆ. ವೈದ್ಯರಾದ ನಾವು ಅದನ್ನ ಕಂಡುಹಿಡಿದು ತಕ್ಷಣ ಔಷಧೋಪಚಾರ ಶುರು ಮಾಡ್ತೀವಿ.
1: ಈ ತರ ನಮ್ಮ ದೇಹದ ಒಳಗೆ ಏನೇನು ಬದಲಾವಣೆಗಳಾಗ್ತಿದೆ ಅದೆಲ್ಲವೂ ಚರ್ಮದ ಮೂಲಕ ಗೊತ್ತಾಗುತ್ತೆ.
0: ಹೌದು, ಈಗ ಸಕ್ಕರೆ ಅಂಶ ಜಾಸ್ತಿ ಆದಾಗ ನಮ್ಮ ಬಾಡಿಲಿ ಎಪಿಡರ್ಮಿಸ್ ಡರ್ಮಿಸ್ ಅಂತ ಎರಡ್ ಲೇಯರ್ ಇರುತ್ತೆ. ಸಕ್ಕರೆ ಅಂಶ ಜಾಸ್ತಿ ಆದಾಗ ಡರ್ಮಿಸ್ ನಾರ್ಮಲ್ ಆಗಿ ಏನಿರುತ್ತೆ ಅದನ್ನ ಸ್ವಲ್ಪ ಬದಲಾವಣೆ ಮಾಡುತ್ತದೆ. ಡರ್ಮಿಸ್ ಬದಲಾವಣೆ ಆದಾಗ ಇನ್ಸುಲಿನ್ ಅಂತ ಮಾನವನಲ್ಲಿ ಏನಿರುತ್ತೆ ಅದು ನಾರ್ಮಲ್ ಆಗಿ ಕೆಲಸ ಮಾಡಕ್ಕಾಗಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಕಂಡೀಷನ್ ಬರ್ತದೆ. ತುಂಬಾ ದಪ್ಪ ಆದಾಗ ಅಥವಾ ಏನಾದರೂ ಮಹಿಳೆಯರಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅನ್ನೋ ಕಾಯಿಲೆ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಎನ್ನುವುದು ಉಂಟಾಗ್ತದೆ. ಅವಾಗ ಏನಾಗ್ತದೆ, ಇನ್ಸುಲಿನ್ ಅನ್ನೋದು ನಮ್ಮ ಚರ್ಮದ ಮೇಲೆ ಆಕ್ಟ್ ಮಾಡಕ್ಕಾಗಲ್ಲ. ನಮ್ಮ ಚರ್ಮದ ಮೇಲೆ ಆಕ್ಟ್ ಮಾಡಕ್ಕಾಗ್ದಲೆ ತುಂಬಾ ಇನ್ಸುಲಿನ್ ಅದ್ರ ಮೇಲೆ ಹೋಗ್ತದೆ. ಅವಾಗ ನಮ್ ಚರ್ಮ ಎರಡ್ ಮೂರ್ ಪಟ್ಟು ಬೆಳೀತದೆ. ಆ ಎರಡ್ ಮೂರ್ ಪಟ್ಟು ಬೆಳೆದಾಗ ನಮಗೆ ಈ ಕುತ್ತಿಗೆ ಭಾಗದಲ್ಲಿ ಕಪ್ಪ ಕಾಣಿಸ್ಕೊಳ್ಳೋದು ಅಥವಾ ಕಂಕ್ಳಲ್ಲಿ ಕಪ್ಪ ಕಾಣಿಸ್ಕೊಳ್ಳೋದು ಅಥವಾ ನಮ್ಮ ತೋಳ್ ಸಂದಿಲಿ ಕಪ್ಪ ಕಾಣಿಸ್ಕೊಳ್ಳೋದು ಈ ತರ ಇದಾಗ್ತದೆ. ಇದನ್ನ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಕರಿತೀವಿ. ಸೊ ಇದು ಒಂದು ಡಯಾಬಿಟಿಸ್ ನ ಮೊದಲನೇ ಹಂತ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಇವೆಲ್ಲ ಲಿಂಕ್ಡ್ ಅಸೋಸಿಯೇಷನ್ಸ್.
1: ವೈದ್ಯರು ನೀವು ಹಾಗೆ ಹೇಳ್ತೀರಿ, ಆದ್ರೆ ಸೌಂದರ್ಯವರ್ಧಕ ಕಂಪನಿಗಳು ಅಥವಾ ಸೌಂದರ್ಯ ಚಿಕಿತ್ಸಕರು ಅವ್ರು ಇದನ್ನ ಬೇರೆ ಹೇಳ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಕ್ರೀಮ್ ಅನ್ನ ಬಳಸಿನೋ, ನಿಮ್ಗೆ ಗೊತ್ತಿರುತ್ತೆ ಬಹಳಷ್ಟು ವಿಡಿಯೋಗಳನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತೀವಿ. ನೀವು ಇದನ್ನ ಹಚ್ಕೊಂಡ್ರೆ ಆ ಕಪ್ಪಿರೋದೆಲ್ಲ ಕ್ಲೀನ್ ಆಗ್ಬಿಡುತ್ತೆ ನಿಮ್ಗೆ. ಅಂದ್ರೆ ಈಗ ಅಂಡರ್ ಆರ್ಮ್ ಹೇಳಿದ್ರಿ ನೀವು, ಕಂಕುಳಲ್ಲಿ ಕಪ್ಪಾಗುವಂತದ್ದು, ಅದನ್ನು ಕೂಡ ಹೋಗ್ಲಾಡ್ಸಕ್ಕೆ ಅದನ್ನ ಹಚ್ಕೊಳ್ಳಿ, ಇದನ್ನ ಹಚ್ಕೊಳ್ಳಿ, ಆ ಕ್ರೀಮ್ ಹಚ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ಸುಮಾರು ಇದೆಲ್ಲ ಲಭ್ಯ ಇದೆ ಈಗ ಪ್ರಾಡಕ್ಟ್ಗಳು. ಆದ್ರೆ ವೈದ್ಯರಾಗಿ ನೀವು ವೈಜ್ಞಾನಿಕವಾಗಿ ಹೀಗೆ ಹೇಳ್ತೀರಾ. ಸರ್, ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ಚರ್ಮಕ್ಕೆ ಹಲವಾರು ತರದ ಸಮಸ್ಯೆಗಳು ಬರುತ್ತೆ, ಆದ್ರೆ ಎಲ್ಲರೂ ಆಸ್ಪತ್ರೆಗೆ ಹೋಗಲ್ಲ, ಅವು ಕಾಲಾಂತರದಲ್ಲಿ ತಾವ್ ತಾವೇ ಸರಿ ಹೋಗ್ತವೆ. ಈಗ ಚರ್ಮದ ಮೇಲೆ ಬರ್ತಾ ಇರುವಂತ ಒಂದು ನರುಳಿ ಅಂತ ಏನ್ ಹೇಳ್ತೀವಿ, ಟ್ಯಾಗ್ಸ್ ಅಂತ ಹೇಳ್ತಾರೆ, ವಾರ್ಡ್ಸ್ ಅಂತ ಹೇಳ್ತಾರೆ, ಏನಾದ್ರೂ ವ್ಯತ್ಯಾಸ ಇದೆಯಾ ಅದಕ್ಕೆ?
0: ಸ್ಕಿನ್ ಟ್ಯಾಗ್ಸ್ ಅನ್ನೋದು ಬೇರೆ, ವಾರ್ಡ್ಸ್ ಅನ್ನೋದು ಬೇರೆ. ಅದು ವೈದ್ಯರು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಜನಸಾಮಾನ್ಯರು ಏನ್ ಅನ್ಕೋಬಿಡ್ತಾರೆ, ಈ ಸ್ಕಿನ್ ಟ್ಯಾಗ್ಸ್ ನೇ ವಾರ್ಡ್ಸ್ ಅನ್ಕೋತಾರೆ. ಈ ಸ್ಕಿನ್ ಟ್ಯಾಗ್ಸ್ ಅನ್ನೋದು ಈಗ ಅದೇ ಹೇಳಿದ್ನಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಬರುವಂತದ್ದು ಕುತ್ತಿಗೆಯಲ್ಲಿ ಕಾಣಿಸ್ಕೋಬಹುದು ಅಥವಾ ಒಂದೊಂದ್ಸತಿ ಮುಖದಲ್ಲೂ ಕಾಣಿಸ್ಕೋಬಹುದು. ಇನ್ನೊಂದು ಕಾರಣ, ತುಂಬಾ ಬಿಸಿಲಿಗೆ ಹೋಗೋದ್ರಿಂದ ನಮ್ಮಲ್ಲೂ ಸಣ್ಣ ಸಣ್ಣ ಗುಳ್ಳೆಗಳು ಮುಖದ ಮೇಲೆ ಎದಳ್ತದೆ, ಅದನ್ನು ನಾವು ಟಿಪಿಎನ್ಸ್ ಅಂತೀವಿ. ಆದ್ಮೇಲೆ ವಾರ್ಡ್ಸ್ ಅಂದ್ರೆ ಇದೊಂದು ವೈರಲ್ ಇನ್ಫೆಕ್ಷನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಇನ್ಫೆಕ್ಷನ್ ಇಂದ ಆಗುವಂತದ್ದು. ಇದು ಹೇಗ್ ಬರುತ್ತೆ ಅಂದ್ರೆ, ಒಬ್ಬರಿಂದ ಒಬ್ಬರಿಗೆ ಒಂದು ಟವಲ್ಸ್ ಶೇರ್ ಮಾಡೋದು ಅಥವಾ ರೇಸರ್ ಬ್ಲೇಡ್ ಗಳನ್ನ ಶೇರ್ ಮಾಡೋದು, ಇದರಿಂದ ಆಗೋ ಸಮಸ್ಯೆಗಳು ವಾರ್ಡ್ಸ್ ಅಂತ. ಸೊ ಎಲ್ಲ ಒಂದೇ ಅಲ್ಲ, ವಾರ್ಡ್ಸ್ ಆದಾಗ ಅದೊಂದು ವೈರಲ್ ಇನ್ಫೆಕ್ಷನ್. ಸೊ ರೋಗಿಗಳು ನಮ್ಮ ಹತ್ರ ಬಂದು ಸೂಕ್ತವಾದ ಚಿಕಿತ್ಸೆ ಪಡೆದುಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ.
1: ಸರ್, ಈಗ ಜನ ಹೇಗೆ ಕಂಡುಹಿಡ್ಕೋಬೇಕು, ಇದು ವಾರ್ಡ್ ಇದು ವೈರಲ್ ಇನ್ಫೆಕ್ಷನ್ ಮತ್ತೆ ಇದು ಟ್ಯಾಗ್ ಇದು ಬೇರೆ ಅಂತ ಹೇಗೆ ಕಂಡುಹಿಡಿಯಕಾಗುತ್ತೆ? ಈಗ ಕೆಲವರು ಸರ್ ತುಂಬಾ ಕಾನ್ಸಿಯಸ್ ಆಗಿರೋರು ಆಸ್ಪತ್ರೆಗೆ ಬರ್ತಾರೆ, ಏನಿದು ಮುಖಕ್ಕೆ ಹಿಂಗಾಗಿದೆ ಅಂತ. ಕೆಲವರು ತಾನೇ ಹೋಗುತ್ತೆ ಬಿಡು, ಏನೋ ವ್ಯತ್ಯಾಸ ಆಗಿರುತ್ತೆ, ಮಾಲ್ ನ್ಯೂಟ್ರಿಷನ್ ಆಗಿರುತ್ತೆ, ಆ ತರದ್ ಅನ್ಕೊಂಡು ಬರೋದೇ ಇಲ್ಲ. ಆ ತನ್ನಿಂದ ತಾನೇ ಹೋಗುತ್ತಾ ವಾರ್ಡ್ಸು?
0: ವಾರ್ಡ್ಸು ಕಾಲಾಂತರವಾಗಿ ನಿಧಾನಕ್ಕೆ ಕಡಿಮೆ ಆಗ್ತದೆ, ಬಟ್ ಈ ಸ್ಕಿನ್ ಟ್ಯಾಗ್ಗಳು ಏನಾಗ್ತದೆ, ಇದು ಹೋಗಲ್ಲ, ಇದನ್ನ ನಾವು ರಿಮೂವ್ ಮಾಡಲೇಬೇಕು. ಆಮೇಲೆ ಏನಾಗ್ತದೆ, ಇದು ಆರೋಗ್ಯಕ್ಕೆ ಏನು ಹಾನಿ ಮಾಡಲ್ಲ, ಬರೀ ಸೌಂದರ್ಯ ವರ್ಧಕ ಚಿಕಿತ್ಸೆ ಅಷ್ಟೇ. ಇದು ನೋಡಕ್ ಚೆನ್ನಾಗಿ ಕಾಣಿಸಲ್ಲ, ರೋಗಿಗಳಿಗೆ ಹಿಂಸೆ ಆಗ್ತಾ ಇದೆ ಅಂದಾಗ ಸ್ವಲ್ಪ ನಮ್ಮ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡಿ ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳೋದು ಉತ್ತಮ. ಈ ವೈರಲ್ ವಾಟ್ಸ್
1: ಹೇಗೆ ಸರ್, ಅದನ್ನ ಔಷಧಿ ಮೂಲಕ ತೆಗಿತೀರಾ ಅಥವಾ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಅಂದ್ರಲ್ಲ, ಏನ್ ಚಿಕಿತ್ಸೆ ಇದೆ ಅದಕ್ಕೆ?
0: ಜನಗಳು ಏನ್ ಮಾಡ್ಬಿಡ್ತಾರೆ, ಎಲ್ಲದಕ್ಕೂ ಔಷಧಿ ಸಿಗತ್ತೆ ಅನ್ಕೊಂಡು ಮೆಡಿಕಲ್ ಸ್ಟೋರಿಗೆ ಹೋಗ್ತಾರೆ. ವಾರ್ಡ್ಸ್ ಆಗ್ಲಿ ಏನೇ ಆಗ್ಲಿ, ಏನೇನೋ ನಾವು ವೈರಲ್ ಇನ್ಫೆಕ್ಷನ್ ಹಾಕೋ ಸ್ಟ್ರಾಂಗ್ ಆಗಿರೋಂತ ಔಷಧಿಯನ್ನು ಕುತ್ತಿಗೆ ಮೇಲೆ ಹಾಕೋಬಿಟ್ಟು ಗಾಯ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇಲ್ಲ, ಅದನ್ನ ಔಷಧಿಯಿಂದ ರಿಮೂವ್ ಮಾಡಕ್ ಆಗಲ್ಲ, ಅದನ್ನ ಸ್ವಲ್ಪ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ, ಅದರಿಂದನೇ ಅದನ್ನ ರಿಮೂವ್ ಮಾಡಕ್ಕಾಗೋದು. ಹಾಗಾಗಿ ಏನೇ ಮುಖದಲ್ಲಿ ಏನಾದ್ರು ಗುಳ್ಳೆಗಳು ಕಾಣಿಸ್ಕೊಂಡ್ರೆ ಅಥವಾ ಅದೇ ವೈರಲ್ ಇನ್ಫೆಕ್ಷನ್ ಆಗ್ಲಿ ಅದು ನಾರ್ಮಲ್ ಸ್ಕಿನ್ ಟ್ಯಾಗ್ ಆಗ್ಲಿ, ಒಂದ್ಸತಿ ಚರ್ಮ ರೋಗ ತಜ್ಞರನ್ನು ಭೇಟಿ ಮಾಡುವುದು ತುಂಬಾ ಅವಶ್ಯಕತೆ ಇದೆ.
1: ಈಗ ಮನೇಲೆ ಪೇಸ್ಟ್ ಹಚ್ಕೊಳ್ಳೋದು, ಆಮೇಲೆ ಇನ್ನೇನೋ ಸೋಡಾ ಇನ್ನೇನಕ್ಕೋ ಬೆರೆಸಿ ಹಚ್ಕೊಳ್ಳೋದು, ಕೂದಲು ತಗೊಂಡು ಕಟ್ ಮಾಡ್ಕೊಳ್ಳುವಂತದ್ದು, ಇದೆಲ್ಲ
0: ತಪ್ಪು ಪದ್ಧತಿ. ಅದೇನಾಗ್ಬಿಡುತ್ತೆ, ಆಮೇಲೆ ಒಬ್ಬರು ಒಂದ್ಸತಿ ಹೋದ್ರು ಅದ್ರ

0: ಕಲೆ ಉಳಿದು ಬಿಡತ್ತೆ.
1: ಬೆಳ್ಳುಳ್ಳಿ ಉಜ್ಕೊಂಡ್ಬಿಡೋದು,
0: ಬೆಳ್ಳುಳ್ಳಿ ಉಜ್ಜಿ ಕಲೆ ಉಳಿದು ಬಿಡುತ್ತೆ, ಆ ಸ್ಕಿಂಟಾಗಿ ಹೋಗ್ಬಿಡತ್ತೆ, ಕಲೆ ಉಳಿದು ಬಿಡತ್ತೆ ತುಂಬಾ.
1: ಅದು ಮತ್ತೆ ಬರುತ್ತಾ ಸರ್? ಅಂದ್ರೆ ಒಂದ್ಸರ್ತಿ ನೀವು ಹೇಳಿದ್ರಿ ಅಲ್ಲ ಅದಕ್ಕೆ ಚಿಕಿತ್ಸೆ, ಅದ್ ತಗೊಂಡ್ಮೇಲೆ ಮತ್ತೆ ಮತ್ತೆ ಬರ್ಬಹುದಾ?
0: ಇಲ್ಲ, ಅದೇ ಮೂಲ ಸಮಸ್ಯೆಯನ್ನು ಕಂಡಿಡ್ಕೊಂಡು ಅದನ್ನ ಚಿಕಿತ್ಸೆ ತಗೋಬೇಕು. ಈಗ ಅದೇ ಹೇಳಿದ್ನಲ್ಲ, ಈಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ವ್ಯಾಯಾಮ, ಪ್ರಾಣಾಯಾಮ ಅಥವಾ ಚಟುವಟಿಕೆಗಳು ಜಾಸ್ತಿ ಮಾಡುವುದು, ಅಥವಾ ಈ ವೈರಲ್ ಇನ್ಫೆಕ್ಷನ್ ಅಂದಾಗ ನಾವು ಅದೇ ಹೇಳಿದ್ದೆ, ಈಗ ಬೇರೆ ರೇಜರ್ ಬ್ಲೇಡ್ಸ್ ನೆಲ್ಲ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು, ಶೇರ್ ಮಾಡಬೇಡ್ದು, ಆಮೇಲೆ ಬೇರೆ ಟವಲ್ಸ್ ನೆಲ್ಲ ಶೇರ್ ಮಾಡಬೇಡ್ದು, ಇದನ್ನೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸೋದ್ರಿಂದ ಇವೆಲ್ಲ ಕೂಡ ಪಾಲಿಸ್ಕೋಬಹುದು.
1: ಇನ್ನ ಕೆಲವರು, ನಮ್ ತಾಯಿಗಿತ್ತು, ನಮ್ ತಂದೆಗಿತ್ತು, ಅದಕ್ಕೆ ನನಗ್ ಬಂದಿದೆ, ಆ ತರದ್ದು ಹೇಳ್ತಾರೆ, ಅದು ಇದೆಯಾ ಸರ್?
0: ಹೌದು, ಈಗ ಹ್ಯಾಕ್ಯಾಂಥೋಸಿಸ್ಗೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಹೇಳಿದೆ, ಅದೊಂದು ಕಾರಣ. ಅದ್ರ ಮೇಲೆ ಈ ಜೆನೆಟಿಕ್ ಅನ್ನೋದು ಒಂದು ಇದ್ದೇ ಇರುತ್ತದೆ. ಈಗ ಆಕ್ರೋಕೋಡನ್ ಆಗ್ಲಿ, ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗೋದಾಗ್ಲಿ, ಅವಕ್ಕೆಲ್ಲದಕ್ಕೂ ಜೆನೆಟಿಕ್ಸ್ ಅಂತ ಒಂದು ಕಾರಣ ಇದ್ದೇ ಇರುತ್ತದೆ. ಅಪ್ಪ ಅಮ್ಮ ಇದ್ದಾಗ ಆ ಜೀನ್ಸ್ ಒಂದೊಂದ್ಸತಿ ನಮಗೆ ಅದು ಕಪ್ಪಾಗಬೇಕು ಅಥವಾ ಇಲ್ಲಿ ಚರ್ಮದ ಮೇಲೆ ಗುಳ್ಳೆ ಬರೋದಕ್ಕೋ, ಅವೆಲ್ಲದಕ್ಕೂ ಕಾರಣ ಇದ್ದೇ ಇರುತ್ತದೆ.
1: ಚರ್ಮ ಹೊಳಪಿನಿಂದ ಕೂಡಿರಬೇಕು, ಚರ್ಮ ಚೆನ್ನಾಗಿರ್ಬೇಕು, ಕನ್ನಡಿಯಲ್ಲಿ ನೋಡ್ಕೊಂಡ ತಕ್ಷಣ ಸಂತೋಷ ಆಗ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಹಲವಾರು ಚರ್ಮಕ್ಕೆ ಸಂಬಂಧಿಸಿದಂತಹ ಲೋಷನ್ಗಳಿರ್ಬೋದು, ಕ್ರೀಮ್ಗಳಿರ್ಬೋದು, ಅದೆಲ್ಲ ಅವೈಲೇಬಲ್ ಇದೆ. ಈಗ ಒಂದು ಕ್ರೀಮ್ ಅನ್ನ ಬಳಸಬೇಕು ಅಂತಂದ್ರೆ ಡಾಕ್ಟರ್ ಅನ್ನ ಸಂಪರ್ಕಿಸಿ ತಗೋಬೇಕು ಅಂತ ಹೇಳ್ತಾರೆ, ಅದು ನಿಜನಾ?
0: ಖಂಡಿತ. ಈಗ ಏನಾಗ್ಬಿಡುತ್ತೆ, ತುಂಬಾ ಜನ ಈಗ ಮುಖದಲ್ಲಿ ಬೊಂಗು ಅಂತ ಬರ್ತಾರೆ, ಮೆಲಾಸ್ಮಾ ಅಂತೀವಿ, ಹೆಂಗಸರಲ್ಲಿ ಸಾಮಾನ್ಯವಾಗಿ ಕಾಣುತ್ತೆ, ಅದು ಪ್ರೆಗ್ನೆನ್ಸಿ ಆದ್ಮೇಲೆ ಜಾಸ್ತಿ ಆಗ್ತದೆ, ಅಥವಾ ಒಬ್ಬರೊಬ್ಬರಿಗೆ ಥೈರಾಯ್ಡ್ ಇದ್ದಾಗ ಅದು ಜಾಸ್ತಿ ಆಗ್ತದೆ. ಏನ್ ಮಾಡ್ತಾರೆ, ಮೆಡಿಕಲ್ ಸ್ಟೋರ್ಸ್ಗೆ ಹೋಗ್ಬಿಟ್ಟು ಸ್ಟೀರಾಯ್ಡ್ ಕ್ರೀಮ್ ಹಚ್ಚಿಬಿಡ್ತಾರೆ, ಓ ಚೆನ್ನಾಗಾಯ್ತು, ಒಂದು ವಾರ ಹಚ್ಚಿದ್ದೆ ಚೆನ್ನಾಗಾಯ್ತು ಅಂತ ಬಿಡೋದಿಲ್ಲ, ಕಂಟಿನ್ಯೂ ಮಾಡ್ತಾರೆ, ಎರಡು ವಾರ ಆಯ್ತು ಚೆನ್ನಾಗಾಯ್ತು ಅಂತ ಕಂಟಿನ್ಯೂ ಮಾಡ್ತಾರೆ. ಅದೊಂದು ಮೂರ್ ನಾಲ್ಕು ದಿನ ಬಿಟ್ಟು ನೋಡ್ತಾರೆ, ಯಾಕೋ ಕಪ್ ಮತ್ತೆ ಬರ್ತಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಆ ಸ್ಟೀರಾಯ್ಡ್ ಕ್ರೀಮ್ಸ್ ಏನ್ ಮಾಡುತ್ತೆ, ನಮ್ಮ ಚರ್ಮನ ತೆಳು ಮಾಡುತ್ತೆ, ತೆಳು ಮಾಡಿಬಿಟ್ಟು ಚರ್ಮನ ಹಾಳು ಮಾಡಿಬಿಡತ್ತೆ. ಒಂದು ವರ್ಷ ಎರಡು ವರ್ಷ ಹೀಗೆಲ್ಲ ಹಚ್ಚಿಬಿಟ್ಟು ಆಮೇಲೆ ಯಾಕೆ ನನ್ನ ಚರ್ಮ ಹಿಂಗ್ ತೆಳು ಆಗ್ತಿದೆ, ಉರಿ ಬರೋಕ್ ಶುರು ಆಗ್ತದೆ ಮುಖ ಎಲ್ಲ, ಆಮೇಲೆ ಮುಖದಲ್ಲಿ ಗುಳ್ಳೆಗಳೆದಳಕ್ ಶುರು ಆಗ್ತದೆ, ಆಮೇಲೆ ಮುಖದಲ್ಲಿ ಕೂದಲು ಬರಕ್ ಶುರು ಆಗ್ತದೆ, ಇವೆಲ್ಲ ದುಷ್ಪರಿಣಾಮಗಳಾಗ್ತದೆ. ಇವೆಲ್ಲ ದುಷ್ಪರಿಣಾಮಗಳು ಆದ್ಮೇಲೆ ನಮ್ಮ ಡಾಕ್ಟರ್ಗಳ ಹತ್ರ ಬರ್ತಾರೆ. ಹಾಗಾಗಿ ಏನೇ ಕಲೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸತಿ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡುವುದು ತುಂಬಾ ಅವಶ್ಯಕತೆ ಇದೆ.
2: ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆಯ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9954555857.
1: ಸರ್, ಜೀವಿತಾವಧಿಯಲ್ಲಿ ಒಮ್ಮೆ ಆದ್ರೂ ಕಾಣಿಸ್ಕೊಳ್ಳುವಂತ ಸಮಸ್ಯೆ ಅಂತಂದ್ರೆ ಮೋಡವೆ ಅಲ್ವಾ? ಮೊಡವೆ ಒಡವೆ ಅಂತಾನು ಹೇಳ್ತಾರೆ. ಮೊಡವೆ ಒಂದೊಂದ್ ಸರ್ತಿ ಹರೆಯದಲ್ಲಿ ಚೆನ್ನಾಗೂ ಕಾಣಿಸುತ್ತೆ, ಒಂದು ಎರಡು ಆದಾಗ ಅದ್ರ ಮುಖ ತುಂಬಾ ಆಗೋದು, ಯಾಕೆ ಆ ಒಂದು ಸ್ಥಿತಿ ಬರುತ್ತೆ?
0: ಈಗ ಹೆಣ್ಣಲ್ಲಾಗ್ಲಿ ಗಂಡಲ್ಲಾಗ್ಲಿ ಒಂದು 14-15 ವರ್ಷ ಆದ್ಮೇಲೆ ಮಕ್ಕಳು ಏನ್ ಪ್ಯೂಬರ್ಟಿ ಸ್ಟೇಜ್ಗೆ ಬರ್ತಾರೆ, ಅವಾಗ ಬಾಡಿ ಒಳಗೆ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗ್ತದೆ. ಹಾರ್ಮೋನ್ ಲೆವೆಲ್ ಜಾಸ್ತಿ ಆದಾಗ ಅದು ಏನ್ ಮಾಡುತ್ತೆ, ಈ ಆಂಡ್ರೋಜನ್ ಹಾರ್ಮೋನ್ ಅನ್ನೋದು ಜಾಸ್ತಿ ಆದಾಗ ನಮ್ ಬೆವರು ಮತ್ತೆ ಎಣ್ಣೆ ಗ್ರಂಥಿಗಳ ಮೇಲೆ ಆಕ್ಟ್ ಮಾಡಿದಾಗ ಅದೇನ್ ಮಾಡುತ್ತೆ, ಅದನ್ನ ಬ್ಲಾಕ್ ಮಾಡುತ್ತೆ. ಆ ಎಣ್ಣೆ ಗ್ರಂಥಿ ಸುರಾಗವಾಗಿ ಏನ್ ಎಣ್ಣೆಗಳನ್ನ ನಮ್ಮ ಮುಖದ ಮೇಲೆ ಬರ್ತಾ ಇರುತ್ತೋ ಆ ಈ ಆಂಡ್ರೋಜನ್ಸ್ ಬಂದ್ಬಿಟ್ಟು ಅದನ್ನ ಬ್ಲಾಕ್ ಮಾಡ್ಬಿಡ್ತದೆ. ಆಂಡ್ರೋಜನ್ಸ್ ಬಂದು ಬ್ಲಾಕ್ ಮಾಡಿದಾಗ ಅಲ್ಲಲ್ಲಿ ಗುಳ್ಳೆಗಳು ಎದುರುಳೋದು ಸಾಮಾನ್ಯ ಆ ಏಜ್ ಅಲ್ಲಿ. ಈಗ ನಾವು 14-15 ವರ್ಷ ಆದ್ಮೇಲೆ, ಅಥವಾ ಒಬ್ಬರೊಬ್ಬರಿಗೆ ಈಗ ನಾನು ಅವಾಗ್ಲೇ ಹೇಳ್ದೆ ಹೆಂಗಸರಲ್ಲಿ ಈಗ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ ಇರ್ತದೆ, ಅವಾಗ ಮುಟ್ಟು ರೆಗ್ಯುಲರ್ ಆಗಿ ಆಗೋದಿಲ್ಲ, ಅದರಲ್ಲಿ ಒಂದ್ ತಿಂಗಳಿಗೆ ಆಗ್ಬೇಕಾಗಿರೋ ಮುಟ್ಟು 2 ತಿಂಗಳಾಗತ್ತೆ 3 ತಿಂಗಳಾಗ್ತದೆ ಆ ತರ ಆಗ್ತಾ ಇರತ್ತೆ. ಆ ಸಮಸ್ಯೆಗಳಿದ್ದಾಗ ಆ ಕಂಡೀಷನ್ ಗಳಲ್ಲೂ ಆಂಡ್ರೋಜನ್ ಲೆವೆಲ್ಸ್ ಜಾಸ್ತಿ ಇರ್ತದೆ, ಆವಾಗನು ನಮ್ಮ ಮುಖದ ಮೇಲೆ ಗುಳ್ಳೆ ಬರುವಂತದ್ದು, ಮುಖದ ಮೇಲೆ ಟಿಕ್ ಆಗಿ ಕೂದಲು ಬರುವಂತದ್ದು, ಇವೆಲ್ಲ ಕಾರಣಗಳು ಇರ್ತದೆ. ಸೊ ಇತ ಸಮಸ್ಯೆಗಳೆಲ್ಲ ಬಂದಾಗ ಒಂದ್ಸತಿ ನಮ್ಮನ್ ಕಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಮತ್ತೆ ಮನೆಯಲ್ಲಿ ಪ್ರತಿನಿತ್ಯವಾಗಿ ದಿನಕ್ಕೆ ಒಂದು 3 ಬಾರಿ ಮುಖ ತೊಳೆಯುವುದು ಅಥವಾ ಅದಕ್ಕೆ ತಕ್ಕ ಹಾಗೆ ಔಷಧೋಪಚಾರಗಳನ್ನು ಮಾಡ್ಕೊಳ್ಳೋದು, ಇದರಿಂದ ಮೊಡವೆಗಳು ಜಾಸ್ತಿ ಆಗದಿರಂಗೆ ಮೇಂಟೈನ್ ಮಾಡಬಹುದು.
1: ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಕಪ್ಪು ಚರ್ಮದವರು ಬೆಳ್ಳಗಾಗಕ್ಕೆ ಪ್ರಯತ್ನ ಮಾಡ್ತಾರೆ, ಬೆಳ್ಳಗಿರುವಂತಹ ಚರ್ಮದವರು ಇನ್ನೂ ಬೆಳ್ಳಗಾಗಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಬಹಳ ಸಹಜವಾಗಿ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ವೈದ್ಯರಾಗಿ ನೀವೇನು

0: ಹೇಳ್ತೀರಾ, ಕಪ್ಪು ಚರ್ಮದವರು ಬೆಳ್ಳಗಾಗ್ಬಹುದಾ? ಈಗ ನಾವು ಎಷ್ಟೋ ಆಡ್ಗಳಲ್ಲಿ ನೋಡ್ತೀವಿ, ಈಗ 7 ವಾರದಲ್ಲಿ ಬಳಸಿ, 4 ವಾರದಲ್ಲಿ ಬಳಸಿ ಹಿಂಗಾಗತ್ತೆ ಹಂಗಾಗತ್ತೆ, ಆಮೇಲೆ ಇದನ್ನ ಹಾಕಿದ್ರ ಹಂಗಾಗತ್ತೆ, ಹಾಲು ಹಾಕಿದ್ರ ಹಂಗಾಗತ್ತೆ, ಕೇಸರಿ ಬಳಸಿದ್ರೆ ಹಿಂಗಾಗತ್ತೆ, ಅದೆಲ್ಲ ಸತ್ಯನ ಸರ್?
1: ಇಲ್ಲ, ಕಪ್ಪು ಅಥವಾ ಬಿಳುಪು ನಾವು ಗಳಿಸಿದ್ದಲ್ಲ, ಅದು ನಮ್ಮ ಜೀನ್ಸ್ ಅಂತ ಏನ್ ಹೇಳಿದ್ವಿ ಅದರಿಂದಾನೇ ಬಂದಿರೋದು. ಸೊ ಈ ಕಪ್ಪು ಚರ್ಮ ಆರೋಗ್ಯ ಅಲ್ಲ ಅಂತ ಹೇಳೋದಲ್ಲ, ಕಪ್ಪು ಅಂದ್ರೂ ಲಕ್ಷಣ. ಹಾಗಾಗಿ ಕಪ್ಪು ಚರ್ಮದಲ್ಲಿ ಒಂಥರ ಸಮಸ್ಯೆಗಳಿರ್ತದೆ, ಬೆಳ್ಳುಗಿರುವ ಚರ್ಮದಲ್ಲಿ ಒಂಥರ ಸಮಸ್ಯೆಗಳಿರ್ತದೆ.
0: ಹೌದಾ? ಏನು?
1: ಈಗ ನೋಡಿ, ಕಪ್ಪು ಚರ್ಮ ಅಂದ್ರೆ ನಾವು ಸ್ಕಿನ್ ಫಿನೋಟೈಪ್ಸ್ ಅಂತ ಹೇಳ್ತೀವಿ. ನಮ್ಮ ಇಂಡಿಯನ್ ಸ್ಕಿನ್ ಫಿನೋಟೈಪ್ಸ್ ಒಂದು 4 ಅಥವಾ 5 ಅಂತ ಬರ್ತದೆ. ಅವಾಗ ನಾವೇನ್ ಹೇಳ್ತೀವಿ, ನಮ್ಮ ಚರ್ಮ ಬಿಸಿಲಿಗೆ ಹೇಗ್ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಬದಲಾಗ್ತದೆ. ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇರುವ ಸ್ಕಿನ್ಗಳು ಸ್ಕಿನ್ ಟೈಪ್ 1 ಅಥವಾ ಸ್ಕಿನ್ ಟೈಪ್ 2 ಇರ್ತದೆ. ಅವ್ರ ಸ್ಕಿನ್ ಬೇರೆ ತರ ರಿಯಾಕ್ಟ್ ಮಾಡ್ತಾರೆ, ನಮ್ಮ ಸ್ಕಿನ್ಗಳು ಬೇರೆ ತರ ರಿಯಾಕ್ಟ್ ಮಾಡ್ತವೆ. ಕಪ್ಪು ಒಂದು ರೀತಿ ಒಳ್ಳೇದು, ಅದು ಒಂಥರ ಸೂರ್ಯನ ಬೆಳಕಿಂದ ರಕ್ಷಣೆ. ಈಗ ಕಪ್ಪು ಚರ್ಮ ಇದ್ದಾಗ ಸೂರ್ಯನ ಬೆಳಕಿನಿಂದ ನಮಗೆ ಬರ್ನ್ ಆಗೋಲ್ಲ, ಅದು ಜಸ್ಟ್ ಟ್ಯಾನಿಂಗ್ ಅಂತ ಕಾಣಿಸ್ಕೊಳ್ತದೆ. ಈ 4 ಅಥವಾ 5 ಸ್ಕಿನ್ ಫಿನೋಟೈಪ್ಸ್ ಅಲ್ಲಿ ಇರೋರಿಗೆ ಸ್ಕಿನ್ ಟ್ಯಾನ್ ಆಗ್ತದೆ. ಯಾಕೆ ಅಂದ್ರೆ ಅದು ಒಂಥರ ಸೂರ್ಯನಿಂದ ರಕ್ಷಣೆ, ಹಾನಿಕಾರಕ UVA ರೇಸ್ ಅಥವಾ UVB ರೇಸ್ ಅಂತ ಏನ್ ಹೇಳ್ತೀವಿ ಅದರಿಂದ ರಕ್ಷಣೆ ಕೊಡಕ್ಕೆ ನಮ್ಮ ಮೆಲನೋಸೈಟ್ಸ್ ಜಾಸ್ತಿ ಮಾಡ್ಕೊಂಡದು, ಅದು ಸ್ಕಿನ್ ಟ್ಯಾನ್ ಆಗ್ತದೆ. ಈಗ ಬಿಳಿ ಚರ್ಮದಲ್ಲಿ ಏನಾಗ್ತದೆ, ಚರ್ಮ ಬರ್ನ್ ಆಗ್ಬಿಡ್ತದೆ. 5ರಿಂದ ಎಷ್ಟು ಬಾರಿ ನಮ್ ಸ್ಕಿನ್ ಬರ್ನ್ಸ್ ಏನಾದ್ರು ಆದ್ರೆ ಸ್ಕಿನ್ ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ ಗಳಿರ್ತದೆ. ಸೊ ಹಾಗಾಗಿ ಕಪ್ಪು ಚರ್ಮ ಮನುಷ್ಯನಿಗೆ ಕೊಟ್ಟಿರುವ ಒಂದು ರೀತಿಯ ವರ ಅಂತಾನೆ ಹೇಳ್ಬೋದು.
0: ಈಗ ನಮ್ಮ ಚರ್ಮದ ಬಣ್ಣವನ್ನ ನಾವು ಬೇರೆ ಬೇರೆ ಕೃತಕ ಉತ್ಪನ್ನಗಳನ್ನ ಬಳಸಿ ಬದಲಾವಣೆ ಮಾಡ್ಕೊಳ್ಳೋದು ಸತ್ಯನ ಸುಳ್ಳ?
1: ಅದು ಕಪ್ಪು ಬಣ್ಣನ ಪೂರ್ತಿ ಬಿಳಿ ಮಾಡ್ಬಿಡ್ತೀವಿ ಅನ್ನೋದು ತಪ್ಪು ಕಲ್ಪನೆ.
0: ಬೆಳ್ಳಗಿರೋರು ಇನ್ನೂ ಬೆಳ್ಳಗಾಗಲ್ಲ,
1: ಬೆಳ್ಳಗಿರೋರು ಅದನ್ನ ಮೇಂಟೈನ್ ಮಾಡ್ಕೊಬಹುದು, ಅದಕ್ಕಿಂತ ಇನ್ನೂ ಸೌಂದರ್ಯ ಬರ್ತಾರೆ.
0: ಸಾಧ್ಯ ಇಲ್ಲ. ಮತ್ತೆ ಸರಿ, ಗರ್ಭಿಣಿಯರು ಕೇಸರಿಯನ್ನ ತಿಂದ್ರೆ ಮತ್ತೆ ಆಪಲ್ ಅನ್ನು ತಿಂದ್ರೆ ಬೆಳ್ಳಗಿರೋ ಮಕ್ಕಳನ್ನು ಪಡಿಬಹುದು ಅನ್ನುವಂಥದ್ದು ಚಾಲ್ತಿಲಿದೆ ಮಾತು, ಅದು ನಿಜನಾ ಸುಳ್ಳ?
1: ಅದು ಆಂಟಿ ಆಕ್ಸಿಡೆಂಟ್ಸ್ ಒಂದು ಮಟ್ಟಕ್ಕೆ ಚರ್ಮಕ್ಕೆ ಒಂದು ನೈಸರ್ಗಿಕ ತ್ವಚೆಯನ್ನು ಕೊಡ್ತದೆ. ಮಗುವಿನ ಕಲರ್ನ ಹೇಳೋದು ತಂದೆ ತಾಯಿಯರ ಜೀನ್ಸ್, ಅವರ ಜೀನ್ಸ್ ಹೇಗಿರುತ್ತೆ ಅದು ಮಗುವಿನ ಬಣ್ಣವನ್ನು ನಿರ್ಧರಿಸುತ್ತೆ. ಈಗೇನು ಪೌಷ್ಟಿಕಾಂಶ, ಆಪಲ್ ತಿಂದ್ರೆ, ಕೇಸರಿ ತಿಂದ್ರೆ ಬೆಳ್ಳುಗಾಗ, ಈಗ ರಾಗಿ ತಿಂದ್ರೆ ಕಪ್ಪಗಾಗುತ್ತೆ ಅನ್ನೋದು ಅವೆಲ್ಲ ಅಷ್ಟು ತಪ್ಪು ಕಲ್ಪನೆ.
0: ಸರ್, ಈಗ ನೀವೇ ಮಾತಾಡ್ತಾ ಹೇಳಿದ್ರಿ, ಸಹಜವಾಗಿ ಮನುಷ್ಯಂಗೆ ಒಂದಿಲ್ಲ ಒಂದು ಚರ್ಮದ ಸಮಸ್ಯೆ ಜೀವಿತಾವಧಿನಲ್ಲಿ ಬಂದೇ ಬರುತ್ತೆ. ಅದರಲ್ಲಿ ಬಹಳ ಈ ಸಣ್ಣ ಒಂದು ಮೊಡವೆ ಆಗೋದು ಹೋಗೋದು, ಆಮೇಲೆ ಈ ವಾರ್ಡ್ಸ್ ಬಗ್ಗೆ ಹೇಳಿದ್ರಿ, ಆಮೇಲೆ ಸ್ಕಿನ್ ಟ್ಯಾಗ್ಸ್ ಬಗ್ಗೆ ಹೇಳಿದ್ರಿ, ಅವೆಲ್ಲ ಬರೋದು ಹೋಗೋದು ಬಹಳ ಸಹಜ. ಇನ್ನ ತುರಿಕೆ, ಅಲರ್ಜಿ ಅಂತೇನು ಹೇಳ್ತೀವಿ, ಅಲರ್ಜಿ ಯಾವ ಯಾವ ಕಾರಣಗಳಿಗೆ ಆಗ್ಬಹುದು?
1: ಈಗ ಮೈಯಲ್ಲಿ ಕಡಿತ ಅನ್ನೋದಕ್ಕೆ ಸುಮಾರು ಕಾರಣಗಳಿರ್ತವೆ, ಎಲ್ಲ ಕಡಿತಗಳು ಒಂದೇ ಕಾರಣಗಳಿರೋದಿಲ್ಲ. ಫಂಗಲ್ ಇನ್ಫೆಕ್ಷನ್ಸ್ಗಳಿಂದ ಮೈಯಲ್ಲಿ ಕಡಿತ ಉಂಟಾಗ್ಬೋದು, ಅಥವಾ ಅಲರ್ಜಿಗಳಾಗ್ಬೋದು. ಅಲರ್ಜಿಗಳಂದ್ರೆ ಏನಾದರೂ ಆಚೆ ಕಡೆಯಿಂದ ಬಂದ ವಸ್ತು ನಮ್ಮ ಬಾಡಿಯೊಳಗೆ ರಿಯಾಕ್ಷನ್ ಮಾಡಿ ಅದನ್ನ ಅಲರ್ಜಿ ಉತ್ಪಾದನೆ ಮಾಡುತ್ತೆ, ದ ಅಲರ್ಜಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಇಂಥದ್ದು ಹಲವಾರು ಕಾರಣಗಳಿರ್ತವೆ. ಈಗ ಫಂಗಲ್ ಇನ್ಫೆಕ್ಷನ್ಸ್ ಅಂತ ತಗೊಳ್ಳೋದಾದ್ರೆ, ಬೇಸಿಗೆ ಕಾಲದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ತುಂಬಾ ಹೆಚ್ಚು ಬೆವರ್ತೀವಿ, ಅವಾಗ ಏನಾಗ್ತದೆ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗಿರೋದ್ರಿಂದ ಫಂಗಲ್ ಇನ್ಫೆಕ್ಷನ್ಸ್ಗೆ ಅದು ತುಂಬಾ ದಾರಿ ಮಾಡಿಕೊಡ್ತದೆ. ಅವಾಗ ಏನಾಗ್ತದೆ, ಚರ್ಮದಲ್ಲಿ ವೃತ್ತಾಕಾರದ ಮಚ್ಚೆಗಳಾಗ್ತದೆ, ಕೆಂಪು ವೃತ್ತಾಕಾರದ ಮಚ್ಚೆಗಳು, ಮಧ್ಯದಲ್ಲಿ ಏನೂ ಇರಲ್ಲ, ಸುತ್ತ ಕೆಂಪು ವೃತ್ತಾಕಾರದ ಮಚ್ಚೆಗಳಿರ್ತವೆ, ಇದನ್ನ ನಾವು ಟೀನಿಯಾ ಕಾರ್ಪೋರಿಸ್ ಅಂತ ಹೇಳ್ತೀವಿ. ಅದಕ್ಕೆ ಕರೆಕ್ಟ್ ಆಗಿ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಿಕೊಂಡು ನಮ್ಮ ಡಾಕ್ಟರ್ಸ್ಗಳನ್ನ ಭೇಟಿ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇದು ಕಡಿಮೆ ಆಗ್ತದೆ. ಮತ್ತೆ ಮೈಯಲ್ಲಿ ಕಡಿತ ಇನ್ನೊಂದು ಹೇಳೋದಾದ್ರೆ, ನಾನು ಆವಾಗಲೇ ಹೇಳಿದೆ, ಡಯಾಬಿಟೀಸ್ ಇದ್ದಾಗ, ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ, ಅಥವಾ ಥೈರಾಯ್ಡ್ ಇದ್ದಾಗ, ತುಂಬಾ ಜನಕ್ಕೆ ಏನಾಗುತ್ತೆ ಮೈಯಲ್ಲೆಲ್ಲ ಕಡತ ಅಂತ ಬರ್ತಾರೆ. ಅವಾಗ ಏನಾಗುತ್ತೆ, ನಾವು ಒಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ ನೋಡಿದಾಗ ಒಂದು ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಇಲ್ಲ ಅಂದ್ರೆ ಥೈರಾಯ್ಡ್ ಲೆವೆಲ್ಸ್ ಜಾಸ್ತಿ ಇರುತ್ತದೆ, ಇಲ್ಲ ಅಂದ್ರೆ ಅದು ಒಂದೊಂದ್ಸತಿ ಲಿವರ್ ಸಮಸ್ಯೆ ಜಾಸ್ತಿ ಇರೋರಿಗೂ ಮೈಯಲ್ಲೆಲ್ಲ ಕಡಿತ
0: ಕಾಣಿಸ್ತದೆ,
1: ಇದು ಒಂದು ಕಾರಣ. ಆಮೇಲೆ ಮೈಯಲ್ಲಿ ದಪ್ಪು ಕೆಂಪು ಪಿತ್ತಗಾದ್ರೆ ಅಂತ ಆಗ್ತದೆ, ಇದನ್ನ ಅಲ್ಟಿಕೇರಿಯಾ ಅಂತ ನಾವು ಕರಿತೀವಿ. ಈ ಅಲ್ಟಿಕೇರಿಯಾಗಳಿಗೂ ಕಾರಣ ಸುಮಾರು ಇರ್ತದೆ, ಒಂದು ಊಟ ತಿಂಡಿಗಳಿಂದ ಆಗ್ಲಿ, ಇಲ್ಲ ಅಂದ್ರೆ ನಾವು ಬಿಸಿಲಿನಿಂದ ಆಗ್ಲಿ, ಅಥವಾ ಇಲ್ಲಿಂದ ನಾವು ಏನಾದರೂ ಗಿಡಗಳ ಹತ್ರ ಹೋದಾಗ ಆಗ್ಲಿ, ಇದೆಲ್ಲ ಕಾರಣಗಳು ಇರ್ತದೆ. ಒಬ್ಬರೊಬ್ಬರಿಗೆ ಆಟೋ ಇಮ್ಯೂನ್ ಅಲ್ಟಿಕೇರಿಯಾ ಅಂತ ಆಗ್ತದೆ, ಅವಾಗ ನಮಗೆ ಅದು ಕಾರಣಗಳೇ ಗೊತ್ತಾಗಲ್ಲ, ಒಂದ್ 2 ತಿಂಗಳು 3 ತಿಂಗಳು 1 ವರ್ಷಗಳಿಂದ ನರಳ್ತಾರೆ, ಕಾರಣಗಳೇ ಗೊತ್ತಾಗಲ್ಲ. ಇಂಥ ಅಲ್ಟಿಕೇರಿಯಾ ಬಂದಾಗೆಲ್ಲ ನಾವು ಅವರಿಗೆ ಒಂದು ಸಜೆಷನ್ ಏನ್ ಕೊಡ್ತೀವಿ ಅಂದ್ರೆ, ದಿನ ಒಂದು ಡೈರಿ ಮೇಂಟೈನ್ ಮಾಡಿ. ಈಗ ಫುಡ್ ಡೈರಿ ಆಗ್ಲಿ, ಪ್ರತಿದಿನ ಏನ್ ತಿಂದ್ರಿ, ಬೆಳಿಗ್ಗೆ ಏನ್ ತಿಂದ್ರಿ,

0: ಮಧ್ಯಾಹ್ನ ಎಂತೇಂದ್ರಿ, ರಾತ್ರಿ ಏನು ಊಟ ಮಾಡಿದ್ರಿ, ಇದೊಂದು ಡೈರಿ ಮಾಡ್ಕೊಳ್ಳಿ. ಆ ದಿನ ತಿಂದಾಗ ಏನು ತಿಂದಾಗ ಏನು ಬಂತು ಅನ್ನೋದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆ ಡೈರಿ ಮಾಡ್ಕೊಂಡಾಗ್ಲೂ ಒಬ್ಬೊಬ್ಬರಿಗೆ ಉತ್ತಮ ಆಗೋಲ್ಲ. ಫುಡ್ ಡೈರಿ ಮಾಡ್ಕೊಂಡು ಎಲ್ಲ ನೋಡಿ ಏನೇ ತಿಂದ್ರು ಬರ್ತಾ ಇದೆ ಡಾಕ್ಟ್ರೆ, ಅಥವಾ ಈಗ ಸುಮ್ಮನೆ ಮನೇಲಿ ಇದ್ರೂ ನನಗೆ ಈ ತರ ಪಿದ್ದಗಾದ್ರೆ ಬರ್ತಿದೆ ಅಂದಾಗ ಇದನ್ನ ಆಟೋ ಇಮ್ಯೂನ್ ಅರ್ಟಿಕೇರಿಯಾ ಅಂತೀವಿ. ಇದಕ್ಕೆ ಏನು ಕಾರಣಗಳು ಗೊತ್ತಿರಲ್ಲ, ಮೈಯೊಳಗಿಂತನೇ IgE ಲೆವೆಲ್ಸ್ ಜಾಸ್ತಿ ಇರ್ತದೆ, ಅದು ಆಂಟಿಬಾಡೀಸ್ ಮ್ಯಾಟ್ ಸೆಲ್ಸ್ ವಿರುದ್ಧ ಅಟ್ಯಾಕ್ ಮಾಡಿ ಮೈಯಲ್ಲಿ ಅರ್ಟಿಕೇರಿಯಾ ಅಂತ ಕಾಣಿಸ್ತದೆ. ಇದಕ್ಕೆ ಆದ ಬೇರೆ ಟ್ರೀಟ್ಮೆಂಟ್ಗಳು ಇರ್ತದೆ. ಅದಕ್ಕಾಗಿ ಒಂದ್ಸತಿ ನಮ್ಮ ಡಾಕ್ಟರ್ ಭೇಟಿ ಮಾಡಿ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳೋದು ಉತ್ತಮ.
1: ಈಗ ಮನೆಯಲ್ಲಿ ಮನೆ ಮದ್ದುಗಳು ಅಂತ ಮಾಡ್ಕೋತಾರೆ, ಈಗ ಪಿತ್ತಗಾದ್ರಿ ಅಂತ ಹೇಳಿದ್ರು, ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಅಥವಾ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಆಗತ್ತೆ ಅಂತ ಮನೆ ಮದ್ದು ಮಾಡೋರೆಲ್ಲ ಅದ್ ಹೇಳ್ತಾರೆ. ಸ್ವಲ್ಪ ದೇಹವನ್ನ ತಂಪು ಮಾಡುವಂತ ಆಹಾರ ಪದಾರ್ಥಗಳನ್ನು ಕೊಟ್ಟು ಅದನ್ನೆಲ್ಲ ಮನೆಯಲ್ಲಿ ಟ್ರೈ ಮಾಡ್ತಾರೆ, ಆದ್ರೆ ವೈದ್ಯರನ್ನ ಕಾಣೋದು ಹೆಚ್ಚು ಒಳ್ಳೇದು.
0: ಹೌದು, ಈಗ ಬರೀ ಪಿತ್ತ ಜಾಸ್ತಿ ಆಗಿ ಮಾತ್ರ ಇದು ಬಂದಿದೆ ಅಂತ ಹೇಳಕ್ಕಾಗಲ್ಲ. ನಾನು ಹೇಳ್ದಂಗೆ ಇದಕ್ಕೆ ಹಲವಾರು ಕಾರಣಗಳಿದ್ದೇ ಇರುತ್ತೆ, ಅದನ್ನ ಒಂದ್ಸತಿ ಸೂಕ್ಷ್ಮವಾಗಿ ಸಮಾಲೋಚನೆ ಮಾಡಿ ಅದನ್ನ ಪರಿಹಾರ ಕಂಡುಕೊಳ್ಳೋದು ಉತ್ತಮ.
1: ಬಹಳ ಒಳ್ಳೇದು ಅಂತ ಹೇಳ್ತೀರ.
2: ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945585589.
1: ಇವೆಲ್ಲ ಬಹಳ ಸಾಮಾನ್ಯ ಸಮಸ್ಯೆಗಳು, ಎಲ್ಲರಿಗೂ ಯಾವತ್ತಾದ್ರೂ ಜೀವನ ಅನುಭವದಲ್ಲಿ ಒಂದ್ಸರ್ತಿ ಆದ್ರೂ ಅವ್ರ ಅನುಭವಕ್ಕೆ ಬಂದಿರುತ್ತೆ, ಅವರು ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ, ಎಲ್ಲ ಸರಿ. ಈಗ ಈ ಉಷ್ಣಾಂಶ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಚರ್ಮಕ್ಕೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ನಿಜನಾ ಅದು?
0: ಹೌದು, ಉಷ್ಣಾಂಶ ಜಾಸ್ತಿ ಆದಾಗ ಬೆವರು ಜಾಸ್ತಿ ಆಗ್ತದೆ. ಬೆವರು ಜಾಸ್ತಿ ಆದಾಗ ನಾನು ಹೇಳಿದಾಗೆ ಒಂದು ಫಂಗಲ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಕಂಡು ಬರ್ತದೆ. ಆಮೇಲೆ ಇತ್ತೀಚೆಗೆ ಬೆವರು ಗುಳ್ಳೆಗಳು ಅಂತ ಶುರು ಆಗ್ತದೆ. ಅದೇನಾಗತ್ತೆ, ನಮ್ಮ ಬೆವರು ಗ್ರಂಥಿಗಳು ಬೆವರನ್ನ ಉತ್ಪಾದನೆ ಮಾಡಬೇಕಾದ್ರೆ ತುಂಬಾ ಬೆವರು ಜಾಸ್ತಿ ಆದಾಗ ಮಧ್ಯ ಮಧ್ಯದಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆದಾಗಲೇ ಆಗುವ ಸ್ಥಿತಿನ ಮಲೇರಿಯಾ ಅಂತೀವಿ, ಅಥವಾ ಬೆವರು ಗುಳ್ಳೆಗಳು ಅಂತೀವಿ. ಅದೇನಾಗುತ್ತೆ, ಮೈಯಲ್ಲೆಲ್ಲ ಒಂದು ಕೆಂಪು ಕೆಂಪು ಗುಳ್ಳೆಗಳಾಗಿ ಕಾಣಿಸ್ಕೊಳ್ತದೆ. ಇದು ಜಾಸ್ತಿ ನಮ್ಮ ಚೆಸ್ಟ್ ಅಥವಾ ಬೆನ್ನಿನಲ್ಲಿ ಕಾಣಿಸ್ಕೊಳ್ತದೆ. ಅವಾಗ ನಾವು ಕೇಳ್ತೀವಿ, ಹೇಗೆ ಸ್ನಾನ ಮಾಡ್ತೀರಾ ಈ ಬೇಸಿಗೆಗಾಲದಲ್ಲೂ ಅಂದಾಗ ಜನರುಗಳು, ಸರ್ ನಾವು ಬಿಸಿನೀರಲ್ಲೇ ಸ್ನಾನ ಮಾಡ್ತೀವಿ ಸರ್. ಇಲ್ಲ, ಬಿಸಿನೀರಲ್ಲಿ ಮಾಡಬೇಡಿ, ಸ್ವಲ್ಪ ಬೆಚ್ಚಗಿರೋ ನೀರು ಅಥವಾ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡ್ರೆ ಇದು ಉತ್ತಮ ಆಗ್ತದೆ. ಆಮೇಲೆ ಅವ್ರು ಮಾಡಿದ ತಕ್ಷಣನೇ ಅದು ತುಂಬಾ ಜನರಿಗೆ ಗುಣವಾಗ್ಬಿಡ್ತದೆ. ಆಮೇಲೆ ಇನ್ನೊಂದು ಫಂಗಲ್ ಸೋಂಕುಗಳು, ಇದೆಲ್ಲ ಉಷ್ಣಾಂಶ ಜಾಸ್ತಿ ಇರುವ ಜಾಗದಲ್ಲಿ ಜಾಸ್ತಿ ಆಗ್ತದೆ. ಮತ್ತೆ ಚಳಿಗಾಲ ಬಂದಾಗ ಉಷ್ಣಾಂಶ ಕಡಿಮೆ ಆದಾಗ ಬೇರೆ ಬೇರೆ ತರ ಕಾಯಿಲೆಗಳು ಬರ್ತದೆ. ಉಷ್ಣಾಂಶ ಕಡಿಮೆ ಆದಾಗ ಏನಾಗ್ತದೆ, ಬಾಡಿಯಲ್ಲಿ ನಮ್ಮ ಚರ್ಮ
1: ಒಣಗಕ್
0: ಶುರು ಆಗ್ತದೆ,
1: ಎಣ್ಣೆ ಅಂಶ
0: ಕಡಿಮೆ ಆಗ್ತದೆ. ಎಣ್ಣೆ ಅಂಶ ಕಡಿಮೆ ಆದಾಗ ಏನಾಗ್ತದೆ, ಮೈಯಲ್ಲಿ ತುರ್ಕೆಗಳು ಜಾಸ್ತಿ ಆಗ್ತದೆ, ಡ್ರೈನೆಸ್ ಆಗ್ಬಿಡ್ತದೆ. ಅದರಲ್ಲಿ ಮತ್ತೆ ಈಗ ಒಬ್ಬೊಬ್ಬರಿಗೆ ಅಟೋಪಿಕ್ ಡರ್ಮಟೈಟಿಸ್ ಅಂತ ಇರುತ್ತೆ, ಅದು ಸಣ್ಣ ಮಕ್ಕಳಿಂದನೇ ಇರುತ್ತೆ, ಅವರಿಗೆ ಚರ್ಮ ಸ್ವಲ್ಪ ಸೂಕ್ಷ್ಮವಾಗಿರ್ತದೆ, ಅದಕ್ಕೆ ರೆಗ್ಯುಲರ್ ಮಾಯಿಶ್ಚರೈಸೇಷನ್ ಅವೆಲ್ಲ ಬೇಕಾಗ್ತಾ ಇರುತ್ತೆ. ಈಗ ಚಳಿಗಾಲದಲ್ಲಿ ಏನಾಗ್ತದೆ, ನಮ್ಮ ಚರ್ಮ ಒಣವಾಗ್ಬಿಡುತ್ತೆ, ಮತ್ತೆ ಅವಾಗ ಏನಾಗ್ತದೆ, ಕಡಿತಗಳು ಶುರು ಆಗ್ತದೆ. ಇದನ್ನ ಎಕ್ಸಿಮಾ ಅಂತಾನು ಹೇಳ್ತೀವಿ, ಈ ಎಕ್ಸಿಮಾಗಳು ಉಲ್ಬಣವಾಗ್ತದೆ. ಇನ್ನೊಂದು ಸೋರಿಯಾಸಿಸ್ ಕಾಯಿಲೆ, ಏನು ಉಷ್ಣಾಂಶ ಕಡಿಮೆ ಆದಾಗ ಸೋರಿಯಾಸಿಸ್ ಕಾಯಿಲೆ ಈ ಚಳಿಗಾಲದಲ್ಲಿ ತುಂಬಾ ಜಾಸ್ತಿ ಆಗ್ತದೆ. ಇಂತ ಹಲವಾರು ಈಗ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಗಳಂತೀವಿ, ಅಟೋಪಿಕ್ ಡರ್ಮಟೈಟಿಸ್ ಆಗ್ಲಿ, ಅಥವಾ ಏಸ್ಟಿಯಾಟೋಟಿಕ್ ಎಕ್ಸಿಮಾ ಅಂತೀವಿ. ಈಗ ಜಾಸ್ತಿ ಏನಾಗುತ್ತೆ, ಕಾಲ್ಗಳಲ್ಲಿ ಎಣ್ಣೆ ಅಂಶ ಇರಬೇಕು. ನಮ್ಮ ಕಾಲುಗಳಲ್ಲಿ ಉತ್ತಮ ಎಣ್ಣೆ ಅಂಶ ಇದ್ದಾಗ ಅದು ಕಡಿತ ಆಗ್ಲಿ ಏನು ಕಾಣಿಸ್ಕೊಳ್ಳಿಲ್ಲ. ವಯಸ್ಸಾಗ್ತಾ ಆಗ್ತಾ ಮತ್ತು ಈ ಚಳಿಗಾಲದಲ್ಲಿ ಎಣ್ಣೆ ಅಂಶ ಕಡಿಮೆ ಆದ ತಕ್ಷಣನೇ ಇಲ್ಲಿ ಕಾಲಲ್ಲಿ ಕಡಿತಗಳು ಶುರು ಆಗ್ತದೆ, ಅದು ಕಾಲಿನ ಮುಂಭಾಗದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಇದು ಇದನ್ನ ಏಸ್ಟಿಯಾಟೋಟಿಕ್ ಎಕ್ಸಿಮಾ ಅಂತೀವಿ. ಅದಕ್ಕೆ ಉತ್ತಮ ಪರಿಹಾರ ಎಣ್ಣೆ ಅಂಶನ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ತಾರೆ ನಮ್ಮ ಜನಗಳು, ಕಡಿತ ಜಾಸ್ತಿ ಆಗ್ತಿದೆ ಅಂದಾಗ ಈ ಕಲ್ಲಲ್ಲಿ ತಿಕ್ಕುವುದು, ಅದು ಲೂಫಾಸದಲ್ಲಿ ತಿಕ್ಕುವುದು, ಓ ಏನೋ ನೊಚ್ಚಗಾಗತ್ತೆ, ಕಡಿತ ಕಡಿಮೆ ಆಗ್ತಾ ಇದೆ ಅಂತ ಖುಷಿ ಆಗ್ತಾ ಅದನ್ನ ಜಾಸ್ತಿ ಮಾಡ್ತಾರೆ. ಅದನ್ನ ಮಾಡಿ ಮಾಡಿ ಮಾಡಿ ಚರ್ಮ ಇನ್ನೂ ಹಾಳಾಗಕ್ ಶುರು ಆಗ್ತದೆ, ಎಣ್ಣೆ ಅಂಶ ಕಡಿಮೆ ಆಗ್ತದೆ, ಅದಿನ್ನೂ ರೋಗ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಇಂಥ ಮನೆ ಮದ್ದುಗಳನ್ನೆಲ್ಲ ಮಾಡ್ಕೋಬೇಡ್ದು. ತಕ್ಷಣ ಈ ಚಳಿಗಾಲದಲ್ಲಿ ಮೈಗೆಲ್ಲ ಮಾಯಿಶ್ಚರೈಸೇಷನ್ ಮಾಡ್ಕೊಳ್ಳೋದ್ರಿಂದ ದೇಹದ ಎಣ್ಣೆ ಅಂಶಗಳನ್ನೆಲ್ಲ ಚೆನ್ನಾಗಿ ಇಟ್ಕೋಬಹುದು.
1: ಇನ್ನು ಅನೇಕ ವಿಷಯಗಳು, ಸಣ್ಣ ಸಣ್ಣ ವಿಷಯಗಳು, ಇದು ಜನಸಾಮಾನ್ಯರಿಗೆ ಆತಂಕ ಇರುತ್ತೆ ಅಥವಾ ಅವ್ರ ಮನಸ್ಸಲ್ಲಿ ಡೌಟ್ಸ್ ಇರುತ್ತೆ, ಸಂದೇಹಗಳಿರುತ್ತೆ, ಅದನ್ನೆಲ್ಲ ನಾನು

0: ಬೇಕು ನಿಮಗೆ, ಆದರೆ ನಮ್ಮ ಸಮಯಾವಕಾಶ ಇಲ್ಲ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಮುಗಿಸೋದಕ್ಕೂ ಮೊದಲು ಸರ್, ಒಂದು ಈಗ ನಾವು ಎಲ್ಲ ಕಡೆಯಿಂದನೂ ಕೇಳ್ತಾ ಇದ್ದೀವಿ, ಈಗ ನಾವು ಬಳಸುವ ಮಾರ್ಕೆಟಲ್ಲಿ ಸಿಗುವಂಥ ಅನೇಕ ಕ್ರೀಮ್ಗಳಿರ್ಬೋದು, ಲೋಷನ್ಗಳಿರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಅದೆಲ್ಲದರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಸಣ್ಣ ಸಣ್ಣ ಕಾಯಿಲೆಗಳು ಅಷ್ಟೇ ಅಲ್ಲ, ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ಅದಕ್ಕೆ?
1: ಹೌದು, ಅದಕ್ಕೇನೆ ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲಾ ಔಷಧಿಗಳು ಉತ್ತಮವಲ್ಲ. ಕೆಲವುಗಳು ರಿಸರ್ಚ್ಗಳಾಗ್ತಾ ಇದೆ, ಅದರಲ್ಲಿ ಒಂದು ಕಾರ್ಸಿನೋಜನ್ಸ್ ಅನ್ನೋದು ಕಾಣ್ತಾ ಇದೆ. ಅದಕ್ಕೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾಹಿತಿಯನ್ನು ಪಡೆದುಕೊಂಡು ಅದ ಕ್ರೀಮ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ತ್ವಚೆಯನ್ನು ಚೆನ್ನಾಗಿಡ್ಕೊಬಹುದು. ಈಗ ಮೊನ್ಮೊನ್ನೆ ನೀವು ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ, ಈಗ ಸನ್ಸ್ಕ್ರೀನ್ ಬಳಸೋದ್ರಿಂದ ಅಥವಾ ಒಂದೊಂದು ಕಂಪನಿ ಪ್ರಾಡಕ್ಟ್ಸ್ ಅಲ್ಲಿ ಕಾರ್ಸಿನೋಜೆನಿಕ್ ಸಬ್ಸ್ಟೆನ್ಸ್ ಇರ್ತದೆ ಅಂತ ಕೇಳ್ಪಟ್ಟಿದ್ದೀರಾ. ಹೌದು, ಅದರಲ್ಲಿ ಒಂದೊಂದು ಅಂಶ, ಎಲ್ಲಾ ಸನ್ಸ್ಕ್ರೀನ್ಸ್ಗಳು ನಿಮಗೆ ಕಾರ್ಸಿನೋಜೆನಿಕ್ ಅಲ್ಲ. ಸನ್ಸ್ಕ್ರೀನ್ಸ್ ಅಂದ್ರೆ ಅದರಲ್ಲಿ ಹಲವಾರು ಮತ್ತೆ ಇಂಗ್ರೀಡಿಯೆಂಟ್ಸ್ ಗಳಿರ್ತದೆ, ಅದರಲ್ಲಿ ಒಂದು ಅಂಶ ಇಲ್ಲಿವರೆಗೂ ಅದು ಕಾರ್ಸಿನೋಜೆನಿಕ್ ಅಂತ ಹೇಳಲ್ಪಟ್ಟಿದೆ. ಅದನ್ನು ಬಿಟ್ಟು ಬಟ್ ಸನ್ಸ್ಕ್ರೀನ್ ಬಳಸೋದು ಅತ್ಯವಶ್ಯಕ. ಹೌದು,
0: ಮತ್ತೆ ಸನ್ಸ್ಕ್ರೀನ್ ಬಳಸೋದ್ರಿಂದ ಈ ವೈಟಮಿನ್ ಡಿ ಕೊರತೆ ಆಗ್ತಿದೆ ಅಂತ ಹೇಳ್ತಾರಲ್ಲ.
1: ಇಲ್ಲ, ವೈಟಮಿನ್ ಡಿ ಕೊರತೆ ಸನ್ಸ್ಕ್ರೀನ್ ಬಳಸೋದ್ರಿಂದ ಆಗೋಲ್ಲ. ಬೇಕಾದ್ರೆ ವೈಟಮಿನ್ ಡಿ,
0: ಯಾಕಂದ್ರೆ ಅದನ್ನ ಚರ್ಮದೊಳಗೆ ಅದನ್ನ ಹೀರಕ್ಕೆ ಬಿಡಲ್ವಂತೆ.
1: ಇಲ್ಲ, ಇದು ತಪ್ಪು ಕಲ್ಪನೆ. ಮತ್ತೆ ವೈಟಮಿನ್ ಡಿನ ನಮ್ಮ ಆಹಾರಗಳಲ್ಲಿ ಜಾಸ್ತಿ ಮಾಡ್ಕೋಬಹುದು, ಹಾಗಾಗಿ ಸನ್ಸ್ಕ್ರೀನ್ ಅನ್ನೋದು ಅತ್ಯವಶ್ಯಕ. ಗಂಡಸರಾಗ್ಲಿ, ಹೆಂಗಸರಾಗ್ಲಿ, ಸಣ್ಣ ಮಕ್ಕಳಾಗ್ಲಿ, ಈ ಸನ್ಸ್ಕ್ರೀನ್ ಅನ್ನೋದು ತುಂಬಾ ಅವಶ್ಯಕ.
0: ತುಂಬಾ ಧನ್ಯವಾದಗಳು. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮಾತಾಡಿಸ್ತೀನಿ ನಾನು. ನಮಸ್ಕಾರ.
1: ನಮಸ್ತೆ ಮೇಡಮ್.
2: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆಯ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579.
3: ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಚರ್ಮದ ಆರೋಗ್ಯದ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಹುಲ್ ಹೆಚ್ವಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
4: ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
3: ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು, ನೆಲದಲ್ಲೇ ಅಡಗಿದ ರೈತನಿಗೆ ಮತ್ತು

ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

0: ಆಕಾಶವಾಣಿ ಹಾಸನ.
1: ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಮೂರನೇ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವಕುಮಾರ್ ಜಾಗಟೆ, ಮಾಲೀಕರು ಜಾಗಟೇಸ್ ಮಿಸ್ಟ್ ರೆಸಾರ್ಟ್ ಬಿಸಿಲೆ ಹಾಗೂ ಜಾಗಟೇಸ್ ಜೆನ್ಸೆಟ್ ಬೆಂಗಳೂರು.
0: ಇಂದಿನ ಸಂಚಿಕೆಯಲ್ಲಿ ಆಂಧ್ರಪ್ರದೇಶದ ಅರಕು ಕಾಫಿ ಎಫ್ಪಿಒನ ಸಲಹೆಗಾರರಾದ ಸತ್ಯನಾರಾಯಣ ಹಾಗೂ ಸ್ಥಳೀಯ ಉದ್ಯಮಿ ಹಾಗೂ ಕಾಫಿ ಬೆಳೆಗಾರರಾದ ಜಾಗಟೇ ಶಿವಕುಮಾರ್ ಅವರ ಮಾತುಗಳನ್ನು ಆಲಿಸಬಹುದು. ಮೊದಲಿಗೆ ಆಲಿಸಿ ಆಂಧ್ರಪ್ರದೇಶದ ಅರಕು ಕಾಫಿ ಎಫ್ಪಿಒನ ಸಲಹೆಗಾರರಾದ ಸತ್ಯನಾರಾಯಣ ಅವರ ಮಾತುಗಳನ್ನು.
2: ಮೈ ಬೆಸ್ಟ್ ವಿಶಸ್ ಟು ಹತ್ತೂರು ವೆಸ್ಟರ್ನ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್, ದಿಸ್ ಇಸ್ ಅ ವೆರಿ ಗುಡ್ ಡೇ. ಮುಖ್ಯಂಗಾ ಇನ್ ಆಂಧ್ರಪ್ರದೇಶ್ ಅವರ್ ಏರಿಯಾ ವಿನ್ ಕಂಪೇರಿಸನ್ ಟು ಆಂಧ್ರಪ್ರದೇಶ್ ಅಂಡ್ ಕೇರಳ, ಪರ್ಟಿಕ್ಯುಲರ್ಲಿ ಕಾಫಿ ರೀಜನ್ ಇನ್ ಓನ್ಲಿ ವಿಶಾಖಪಟ್ಟಣಂಲೋ ಸಮ್ ಟ್ರೈಬಲ್ ಏರಿಯಾ ಪಾಡೇರು ಅರಕು, ದಟ್ಸ್ ಅ ವೆರಿ ವೆರಿ ಡೀಪ್ ಫಾರೆಸ್ಟ್ ಏರಿಯಾ ಅಂಡ್ ರಿಮೋಟ್ ಫಾರೆಸ್ಟ್ ಏರಿಯಾ ಇನ್ ಡಾಮಿನೇಟಿಂಗ್ ಬೈ ದ ಮಾವೋಯಿಸ್ಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್. ಸೊ ಫಾರ್ ಲಾಸ್ಟ್ 5 years, since 19 decades to 13 years, where is simultaneously coffee is growing in our area, 18 or 20, same Maoist also developing in our area, both. But last 5 years, Maoist was dominated. In our area, tribal farmers, very small holders, the 2 to 3 acres they have. They don't have any proper knowledge, particularly cultivation also. They're following the many ancient farmer practices. The farmer don't want go for field at least monthly once or bi-monthly once. He will go before harvesting. What the tree gives fruit, he will collect it and dry it, sold out it. He don't want bother about get the good yield material from their plantations. But our coffee sold out so far in mixed with Karnataka coffee. But Andhra coffee, so far they don't know particularly bond or name. But when you want go for Delhi, other places, selling to our coffee, they ask it. The Karnataka coffee, or Kerala coffee, Tamil Nadu coffee. But Andhra coffee, they don't know other side, in north side and that. Everyone have name in Karnataka coffee. Since Karnataka is saying this is a traditional coffee. But last 10 years, 2015 onwards, like our NGOs, with support of government officers, our coffee board chairman like, double engine growth, our sideman and CEO, this is really think our coffee. So like double engine growth peoples, or who are dedicated to farmers, they are supported as NGOs or FPOs. Now last 10 to 15 years, in small tribal area, they don't have any knowledge on the FPOs and legals, other things. Now formed 150 above FPOs, the small tribal farmers. Around, I think, 11 mandals or 12 mandals people, around 130,000 families is there. Now farmed 150 FPOs. Every 1,000 farmers now farmed one FPO. Now we are trying to get the our coffee and specialty coffee like Arku coffee and others. But infrastructure is very low, our area. Coffee board here available. So mostly focusing on coffee board, traditional area and other area. Our area also focusing, but my farmers was unable to get the schemes from coffee board. Even very afraid of go to the people or coffee board employees and ask for the schemes, other things. So my people facing very difficulties, problems. But even the last 10 years, because of FPOs, now we are selling, we are producing my coffee with good qualities. We are avoiding all the impurities. We don't know, earlier we don't know how to pick the coffee also. Some farmers you don't know, and it is true, some farmers cutting the trees, like Arabica trees, they don't know how to harvesting the coffee. But now we avoid the, all the problems. Our farmers now producing the good coffee, open the outlets internationally with support of some other NGOs, other things, Arco Coffee, name of Arco Coffee. Most of coffee from our area, our farmers, our young people like me, they come out to and promoting the our coffee. We opened the outlets throughout India and other areas. In some Arco Coffee also opened, our GCC, Cooperative Society, opened one outlet at Parliament. So jointly, we are trying to getting the creating brand our Arco Coffee. Collectively, when it is possible, our farmers, like your peoples, jointly collecting, make a effort. Now we are getting the good profit and other things. Now we are able to select our coffee and own Andhra coffee, Arco coffee. Earlier, we are totally depending on Bengaluru market. Now we are creating our own company. It is particularly due to our collectiveness, our FPOs, because of all our officers, this is the become a true, realized our dream. In our area, we form the 5 FPOs. We choose the 1,000 farmers. We form the 2018 one FPO, Mathota FPO. Mathota means our garden. Mathota means our garden. From the one FPO, 2018, but that time we don't know how to carry forward the our activities. We don't know roadmap, other things, zero knowledge on coffee. But with support of NABARD, NABARD make some support to the our FPOs. They asked us to promote the FPO. Then we will start the FPO, but we don't know how to take it forward. But we form the FPO. We create the awareness among the tribal farmers at village level. We take it. First year, we didn't sell out single coffee. Second one, farmers also is not giving faith. Farmers also not believing on our NGO. Our people who are selected the directors like that, they're not believing that. After 2 years, continuation make a efforts, the farmer is believing that they're ready to give the material. We're taking the material, we're approaching the some local people or local buyers. We don't know who are buying from other side. We're procuring 20 tons coffee. The suddenly COVID is announced. Government's declared COVID. Everyone has stopped it. Vehicle stopped it, procuring stopped it, bank stopped, everyone stopped it. Our directors procuring the coffee on credit base. But around 8 months, we was unable to sell out the coffee. Farmers every day coming to the office, they ask the price. Our is the small old farmers are 30,000, 20,000. If you got it, they survive in the 1 year, their family. So we faced many difficulties that time. But even though we don't step back, we learn many things. Next year onwards also, we start the coffee business. Then we are particularly FPO things. We thought it, how can go different way? But general market, traditional market is there. So what is the innovative things? Then we will start at organic farming. 500 farmers, our FPO, we started the NPOP certification. Simultaneously, we are procuring the coffee, we are selling out. But after 3 years, we got to NPOP certification. Later, we got to NOP certification. Then you will go to Delhi in biopec, organic particularly, organic products, food products. Every year in Delhi, internationally, exhibition is there. Then we will went and exhibited our products, our certificate. Then much more buyers asked us. Many buyers approached me. They are giving offer at least 30 to 40 rupees extra money. So we are tie up with 3-4 companies. Then you were solely we are selling out our produce. Later, we are procuring 10 acres site at nearby the Chintapilli. Arranged the wet coffee pulping unit, dryer, solar dryers, vehicles, other things with support of Horticulture Department, NABARD and Coffee Board. Every company people come into our area, in our FPO, discussion with, in our pageants with Board of Directors. That is the FPO collective capacity. If I not form the FPO, I am not able to just call to Coffee Board people or CEO. I was unable to call the coffee board CEO. But now I am directly make a call to CEO. Many peoples. But this is our collective efforts. Now particularly earlier, before formation of FPOs, our people totally depending on the local village aggregators, middlemen. Getting the amount also very low. Middlemen not follow the fair price, not follow the accuracy weighings, not follow the on-time payment. Everything, every step, the middleman cheating the tribal farmers. Farmers also not interesting to the go for more extension in coffee. Once farmer, the FPOs, since 5 years, we did very hard work. Later, now farmer getting the good price. good marketing, everything. Our FPO, every day evening, we have a 2 vehicles. In coffee season, we engage the 1 more 5 vehicles. Every day evening, our vehicles go to the tribal area, villages. Then evening, 5 o'clock to 10 o'clock, we procure the coffee fruits. Farmers every day season, while season, they go to the coffee plantation, they procure the coffee fruits. That fruits, our FPO vehicle will go to directly every night, then procuring the by paying 90 rupees to 130 rupees coffee fruits. But Karnataka is good. There is a Karnataka coffee is AAA when comparison to our area, AAA, AI, everything is okay, good quality. But our area, parameters, quality parameters, AAA is very less, A less, B less, but only quality is good. So we are utilizing this thing. We are giving the same price in comparing to Karnataka. Every day we are procuring coffee fruits. Our FPO established wet pulping unit. Every day we are pulping and drying it. We are selling to more price. This is the FPO concept. Not only coffee, remaining thing also. So this is our FPO success. Now our FPOs, earlier we are waiting for the sold out 100 kg coffee or 1 lakh turnover. But now our FPOs reached around 50 crores business turnover. Second thing is our FPOs directly every coffee season before, they declare the coffee price like government, GCC, other coffee, other things. We declare our price. We declare our own price to the our farmers. So remaining people also follow our price. So we are declaring the coffee price more than market price. Because of we have organic certification. So we have chance to get the 30 to 40 rupees, etc. So we are declaring the more price. So remaining people also have to follow the our price. It is creating the good impact in our area. So this is our FPO success story. So now our FPO, tribal FPO, board of directors and members also, no one more 10th class above. But they are now selling their products to directly national, international companies, other organic, other most companies who are best companies in India, we are selling our products to them. So this is only because of FPOs. But FPO is not easy. It is very difficult. But board of directors, farmers, shareholders, 3 years, at least 3 years, keep faith each other, believing each other, maintaining the transparency. These are the 3 things. First 3 years, we have to work hardly by together, believing each other. These things most important. Otherwise, once we get it the money, problems will start. Transparency will damage. So, I request to board of directors and shareholders. But believe in each other. Initially, shareholders also need to more support to the FPO directors. It is not easy. So, product and other things. Thank you, sir.
0: ಇದುವರೆಗೆ ಆಂಧ್ರಪ್ರದೇಶದ ಅರಕು ಕಾಫಿ ಎಫ್ಪಿಒನ ಸಲಹೆಗಾರರಾದ ಸತ್ಯನಾರಾಯಣ ಅವರ ಮಾತುಗಳನ್ನು ಆಲಿಸಿದಿರಿ. ಇನ್ನು ಮುಂದೆ ಆಲಿಸೋಣ ಸ್ಥಳೀಯ ಉದ್ಯಮಿ ಹಾಗೂ ಕಾಫಿ ಬೆಳೆಗಾರರಾದ ಜಾಗಟೆ ಶಿವಕುಮಾರ್ ಅವರ ಮಾತುಗಳನ್ನು.
3: ಈ ಒಂದು ನಮ್ಮ ಮಲೆನಾಡು ಭಾಗದಲ್ಲಿ, ಅದು ಈ ಸಕಲೇಶ್ಪುರ ಭಾಗದಲ್ಲಿ ಒಂದು ಆರ್ಗನೈಸೇಷನ್ ನಡೆಸಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಒಂದು ಭಾರಿ ಕಷ್ಟದ ಕೆಲಸ. ಯಾಕೆಂದರೆ ಇಲ್ಲಿ ಯಾರೂ ದಡ್ಡರಿಲ್ಲ, ಯಾರೂ ಅತಿ ಬುದ್ಧಿವಂತರಿಲ್ಲ, ಎಲ್ಲ ಬುದ್ಧಿವಂತರೇ. ಇದು ನಾನು ತುಂಬ ವರ್ಷದಿಂದ ನೋಡಿದ್ದೀನಿ. ನಾನು 1994 ಬೆಂಗಳೂರು ಹೋಗಿ ಮಲೆನಾಡು ಸಂಘ ಅಂತ ಹೇಳಿ ಸ್ಥಾಪನೆ ಮಾಡಿದ್ವಿ. ಅದು ಏರು ಪೇರುಗಳು ಕಂಡು ಏನೇನೋ ಆಯಿತು, ಲಾಸ್ಟಿಗೆ ಹೇಗೋ ಇದೆ. ಯಾಕೆಂದರೆ ಯಾರು ದಡ್ಡರು ಇಲ್ಲ, ಯಾರು ಬುದ್ಧಿವಂತರಿಲ್ಲ, ಈ ಥರ ಕಂಡೀಷನಲ್ಲಿ ನಾವು ಬೆಳೆದವರು. ಯಾಕೆಂತೇಳಿದರೆ ಇಲ್ಲಿ ಯಾವ ನ್ಯೂನತೆ ಇಲ್ಲ ನಮ್ಮ ಈ ಏರಿಯಾದಲ್ಲಿ, ಮಲೆನಾಡಲ್ಲಿ. ಇಲ್ಲಿನ ನೀರಿದೆಯಲ್ಲ, ಇದು ಭಾರಿ ಚೆನ್ನಾಗಿದೆ. ಹಾಗೆ ಇಲ್ಲಿನ ಪರಿಸರ ಮತ್ತು ಮನುಷ್ಯರು ಸಾಮಾನ್ಯವಾಗಿ ಎಲ್ಲರೂ ಚೆನ್ನಾಗಿದ್ದಾರೆ. ಹಾಗಾಗಿ ನಾವು ಒಂಥರ ಸುಖಪುರುಷ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಪ್ರಪಂಚ ತುಂಬ ದೇಶಗಳನ್ನು ನೋಡಿದ್ದೀನಿ. ನಾನು ಹೇಳ್ತಾ ಇರ್ತೇನೆ ಇಲ್ಲಿ ಜನಗಳಿಗೆ, ನಾವೇ ಸುಖಪುರುಷರು ಅಂತೇಳಿ. ಇಲ್ಲಿ ಏನಂದರೆ ಅತಿಯಾಗಿ ದುಡ್ಡು ಯಾರಿಗೂ ಇಲ್ಲ, ಆ ದುಡ್ಡು ಇರೋದು ಬೇಡ, ಅದು ಇದ್ದರೆ ಪ್ರಾಬ್ಲಮ್. ಅದು ಈ ಥರ ಕಂಡೀಷನಲ್ಲಿ ಅದು ಆ ದುಡ್ಡು ಆದಂಗೆ ಏನಾಗಿದೆ ಮನುಷ್ಯನಿಗೆ, ನಾನು ಬಿಸ್ನೆಸ್ ಮಾಡ್ತೇನೆ. ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂದರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಬೇಕು ಅಂತೇಳಿದರೆ ದುಡ್ಡು ಹಾಕ್ತಾ ಇರಬೇಕು, ಹಾಕ್ತಾ ಇರಬೇಕು, ಹಾಕ್ತಾ ಇರಬೇಕು. ಹಾಗೇನದು ಇದರಲ್ಲಿ ಶಾಂತಿಯೇ ಇಲ್ಲ ಅಲ್ಲಿ, ಆಯಿತಾ. ಆದರೆ ಇಲ್ಲಿ ರೈತರಲ್ಲಿ ಹೇಗೆ ಅಂದರೆ, ಓಹ್ ನಾನು ಈ ವರ್ಷ ಒಂದು 100 ಚೀಲ ಕುಡಿದೆ, ಒಂದು 500 ಸಾವಿರ ಹಾಕ್ತಿದ್ದಾರೆ, 2 ಚೀಲ ಒಂದು 10 ಚೀಲ ಜಾಸ್ತಿ ಬೆಳೆದ್ರೂ ಅವರು ವರ್ಷ ಇಡೀ ಖುಷಿ ಇರ್ತಾರೆ. ಏ ನಾನು 10 ಚೀಲ ಬೆಳೆದಿದ್ದೀನಿ ಜಾಸ್ತಿ ಅಂತೇಳಿ. ಹೀಗಿರಾಗ ನಾವೊಂದು ಸುಖಪುರುಷರು ಹೇಳಬೇಕು ಅಂತಾದರೆ ಈ ಏರಿಯಾದ ಜನಗಳು ಹೆಲ್ತ್ ಎಲ್ಲೋ ಇತ್ತೀಚೆಗೆ ಸಣ್ಣ ಸಣ್ಣ ಹೆಲ್ತ್ ಪ್ರಾಬ್ಲಮ್ಸ್ ಬಿಟ್ಟರೆ, ಯಾಕೆಂದರೆ ಅತಿಯಾದ ದುಡ್ಡಾಗಿದ್ದರಿಂದಲೂ ಒಂದು ಪ್ರಾಬ್ಲಮ್ಮು. ಯಾಕೆಂದರೆ ನಾವೀಗ ಮೊದಲೇನು ಮಾಡಿದೆ, ಅನ್ನ ಸಾರು ಅವು ಇವು ತಿಂತಾ ಇದ್ವಿ, ತರಕಾರಿ ತಿಂತಾ ಇದ್ವಿ, ಈಗೆಲ್ಲ ಏನಾಗಿದೆ ಸಿಟಿಯಿಂದ ಕೆಲವು ಐಟಮ್ಸ್ ಎಲ್ಲ ತಂದು ತಿನ್ನೋದ್ರಿಂದ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗುತ್ತೆ. ನಿಜವಾಗಿ ನಾವು ಹಳ್ಳಿ ಫುಡ್ಡನ್ನೇ ತಿಂದರೆ ಯಾವ ಸಮಸ್ಯೆನೂ ಬರ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಮೊದಲು ಭತ್ತ ಬೆಳಿಬೇಕಾದ್ರೆ ನಾವು ನ್ಯಾಚುರಲಾಗಿ ಬೆಳಿತಿದ್ವಿ, ಈಗ ಔಷಧಿ ಜಾಸ್ತಿ ಹೊಡಿತೀವಿ. ಇಂಥದ್ದೆಲ್ಲ ಇರೋದ್ರಿಂದ ಕೆಲವು ಪ್ರಾಬ್ಲಮ್ಸ್ ಬಿಟ್ಟರೆ ನಾವು ಸುಖಪುರುಷರೇ. ಹಾಗಾಗಿ ಈಗ ಪ್ರಸ್ತುತ ನಮಗೆ ಈ ಥರ ಆರ್ಗನೈಸೇಷನ್ ನಾವು ತುಂಬ ವರ್ಷದಿಂದ ಯೋಚನೆ ಮಾಡ್ತಿದ್ವಿ. ಸಕಲೇಶ್ಪುರಕ್ಕೆ ಹೋಗಿ ಬೆಂಗಳೂರಲ್ಲಿ ಹೋಗಿ ಆ ಕಾಲದಲ್ಲಿ 1994 ನಾವು ಸಂಘ ಮಾಡಬೇಕು ಅಂತ ಮಾಡಿದ್ವಿ. ಹಾಗೆ ಯಾರು ಸಂಘ ಮಾಡಿಲ್ಲಲ್ಲ ಅಂತ ಮಾಡಿ ಹೋಗಿದ್ರಂತೆ, ನಾವು ಮಾಡಬೇಕು ಅಂತ ಮಾಡಿದ್ವಿ. ಒಂದು 70% ಸಕ್ಸಸ್ ಆಗಿದೆ. ಹಾಗೆ ಈಗ ನಾನು ಇಲ್ಲೊಂದು ಯಾವುದೋ ಒಂದು ಸಂಘ ಮಾಡಬೇಕು ಅಂತ ಮಾಡಿದೆ. ಇಲ್ಲೇನು ಆಲೆ ಕಾರಿಡಾರ್ ಅಂತ ಆಯಿತು, ಮಲೆನಾಡು ಜನಜಾಗೃತಿ ವೇದಿಕೆ ಅಂತೇಳಿ ಒಂದು ಸಂಘ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ. ಯಾಕೆಂದರೆ ರೈತರಿಗೆ ಸಮಸ್ಯೆ ಬಂದಾಗ ಮಾತ್ರ ನಾವು ಅದನ್ನು ಸ್ಪಂದಿಸಬೇಕು ಹೊರತು, ನಾವು ಸುಮ್ಮನೆ ನಾನೊಂದು ದೊಡ್ಡ ಜನ ಆಗಬೇಕು, ನಾನೊಂದು ಸಂಘದ ಅಧ್ಯಕ್ಷ, ನಾವು ಕಾರ್ಯದರ್ಶಿ ಅಂತ ಹೇಳ್ಕೊಳ್ಳೋಕೆ ಆಗಬಾರ್ದು. ಅದು ಆ ಸಮಸ್ಯೆ ಬಂದಾಗ ಮಾತ್ರ ನಾವು ಅದನ್ನು ಸ್ಪಂದಿಸ್ತಾ ಹೋಗಬೇಕು. ನಾವು ಒಂದು ಅಧ್ಯಕ್ಷ ಆಗೋದು ಅಧ್ಯಕ್ಷ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡೋದು ಆ ಥರ ಆಗಬಾರ್ದು. ಯಾಕೆಂದರೆ ನಮ್ಮಿಂದ ಏನು ಒಂದು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಹೊರಟ್ರೆ ಮಾತ್ರ ಸಂಘ ಸಂಸ್ಥೆಗಳು ಮೇಲೆ ಬರ್ತವೆ. ಹಾಗೆ ನಾವು ಪ್ರಮುಖ ವ್ಯಕ್ತಿಗಳಾಗಬೇಕು ಅಂತ ಹೋದರೆ ಆಗಲ್ಲ. ಹಾಗಾಗಿ ಈ ಒಂದು ಫೆಡರೇಷನಲ್ಲಿ ಆ್ಯಕ್ಚುಲಿ ನಾವು ತುಂಬ ಹಿಂದಿದ್ದೀವಿ. ಹೇಳಬೇಕಂತಂದರೆ ನೀವು ಯಾವುದೋ ಕೋಆಪ್ರೇಟಿವ್ ಸೊಸೈಟಿಗಳು, ಸಿರಿಸಿ ತಗೊಳ್ಳಿ, ಪುತ್ತೂರು ತಗೊಳ್ಳಿ, ಅವೆಲ್ಲ ಅಂತಾರಾಷ್ಟ್ರೀಯ ಲೆವೆಲ್ಗೆ ಹೋಗಿದ್ದಾವೆ. ನಾವೀಗ ಯೋಚನೆ ಮಾಡ್ತಿದ್ದೀವಿ ಅಷ್ಟೇ ಈ ಫೆಡರೇಷನ್ ಮಾಡಬೇಕು ಅಂತೇಳಿ. ನಮ್ಮ ಈ ನ್ಯಾಯಮೂರ್ತಿಗಳು ಸ್ವಲ್ಪ ಸಪೋರ್ಟ್ ಮಾಡಿ ಅವ್ರ ಊರಿಗೆ ಬಂದು ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಬಂದು ಬಂದು ಧೈರ್ಯ ಕೊಡ್ತಿದ್ದಾರೆ. ಹಾಗಾಗಿ ನಮ್ಮ ಹುಡುಗರು ಎಲ್ಲ ಧೈರ್ಯ ತಗೊಂಡಿದ್ದಾರೆ ಈಗ ಹೇಳಿದಾಗೆ. ಸೊ ಧೈರ್ಯ ಬಂದಿದೆ. ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ನೀವು ಮಾಡಿ ಏನೇ ನಾನು ಕೊಡ್ತೇನೆ ಬಿಡ್ತೇನೆ, ಫಸ್ಟ್ ಹೇಳ್ತೇನೆ ನೀವು ಮಾಡಿ ಏನಿದ್ರು ನನ್ನ ಸಪೋರ್ಟ್ ಇದೆ ಅಂತೇಳಿ. ಮಿನಿಮಮ್ ಸಪೋರ್ಟ್ ಅಂತೂ ನಾನು ಎಲ್ಲ ಕಾರ್ಯಕ್ರಮಕ್ಕೆ ಮಾಡ್ತಾ ಬಂದಿದ್ದೀನಿ. ಫೈನಾನ್ಸಿಯಲ್ ಯಾವುದಾದ್ರಾದರೂ ಅಡ್ವೈಸ್ ಎಲ್ಲಾದರೂ ಏನಾದರೂ ನಾನು ಕೇಳಿದ್ರೆ ಗ್ಯಾರಂಟಿ ಮಾಡ್ತೇನೆ. ಈಗೇನಾಗಿದೆ, ನಾವು ಈ ಥರ ಸಂಘ ಸಂಸ್ಥೆಗಳನ್ನು ಇನ್ನು ಬೆಳೆಸೋಣ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಅಧ್ಯಕ್ಷ ಆದರೆ ಏ ಅವನೇನು ಮಾಡ್ತಾನೆ ಬಿಡೋ ಅಂತೇಳಿ, ಏ ಅವನು ಮುಂದೆ ಬಂದಿದ್ದಾನೆ, ಈ ಸುಧಾಕರ್ ಅಂತವ್ರು ಮುಂದೆ ಬಂದಿದ್ದಾರೆ, ಅವರು ಫಸ್ಟ್ ಟೈಮ್ ಪಬ್ಲಿಕ್ ಲೈಫಲ್ಲಿ ನಾನು ತಿಳಿದಂಗೆ ಅಧ್ಯಕ್ಷ ಆಗಿ ಒಂದು ಪಬ್ಲಿಕ್ ಲೈಫಲ್ಲಿ ಇವತ್ತು ಲೀಡರ್ಶಿಪ್ ತಗೊಂಡಿದ್ದಾರೆ. ನಾವು ಅವರನ್ನು ಸಪೋರ್ಟ್ ಮಾಡಬೇಕು. ಸಿ ಏನೋ ಪ್ರಾಬ್ಲಮ್ಸ್ ಇದ್ದರೆ ಮೀಟಿಂಗ್ಸಲ್ಲಿ ಬಂದು ಡಿಸ್ಕಸ್ ಮಾಡಿ ಹಿಂಗೆ ನೀವು ಮಾಡಿದ್ದೀರಾ ಇದೊಂದು ತಿದ್ದುಕೊಳ್ಳಿ ಅಂತೇಳಿ ನಾವು ಅದನ್ನು ಆರ್ಗೊಂಡು ಮುಟ್ಟಿನಲ್ಲಿ ಹೋಗಬೇಕು ಹೊರತು ನಾವು ಅದನ್ನು ಹೋಗಿ ಪಬ್ಲಿಕಲ್ಲಿ ಮಾತಾಡೋದು ಅವನೇನು ಮಾತಾಡ್ದ ಹಂಗೆ ಮಾತಾಡ್ದ ಯಾವುದೇ ಒಂದು ಡಿಸ್ಕ್ರಿಪ್ಷನ್ಸ್ ಏನೇ ಪ್ರಾಬ್ಲಮ್ಸ್ ಇದ್ದರು ಒಂದು ಮೀಟಿಂಗ್ ಬಂದು ಅದನ್ನು ಗಲಾಟೆ ಮಾಡ್ತಾಳೆ. ಹಿಂಗೆ ಹಿಂಗೆ ನೋಡಿ ನಿಮ್ಮೊಂದು ಗಮನಕ್ಕೆತರ್ತಿದ್ದೀನಿ, ಈ ಥರ ನನಗೆ ಅನಿಸಿದೆ, ಈ ಥರ ತಗೊಂಡು ಅದೇ ಥರ ನಾವು ಒಂದು ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷರಾದವರಾಗಲಿ ಸದಸ್ಯರಾದರೋ ನೀವು ಹೇಳೋದು ನಿಮ್ಮ ಅಡ್ವೈಸ್ ಕರೆಕ್ಟ್ ಇದೆ. ನಾವು ಆಮನ್ನು ಬಿಟ್ಟು ಕೆಲಸ ಮಾಡಿದಾಗ ಮಾತ್ರ ನಮ್ಮ ಕೆಲಸಗಳು ನಡೀತಾ ಬಿಟ್ಟರೆ ಸಂಘ ಸಂಸ್ಥೆಗಳು ಅಲ್ಲದೆ ನಡೆಯೋಕ್ಕೆ ಚಾನ್ಸೇ ಇಲ್ಲ. ಆಮಂದು ಫುಲ್ 100% ಬಿಡಬೇಕು. ನಾವು ಯಾವಾಗಲೂ ದೊಡ್ಡ ವ್ಯಕ್ತಿ ಒಂದು ಅಧ್ಯಕ್ಷ ಆದ ಕೂಡಲೇ ನಾನು ಲೈಫ್ ಲಾಂಗ್ ಅಧ್ಯಕ್ಷ ಆಗಬೇಕು, ನಾನು ಲೈಫ್ ಲಾಂಗ್ ಸೆಕ್ರೆಟರಿ ಆಗಬೇಕು, ಲೈಫ್ ಲಾಂಗ್ ಡೈರೆಕ್ಟರ್ ಆಗಬೇಕು ಅನ್ನೋದನ್ನು ಬಿಟ್ಬಿಡ್ಬೇಕು. ನಮಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ ಅಂತೇಳಿದರೆ ತುಂಬ ಯಂಗ್ಸ್ಟರ್ಸು ಈಗೇನಾಗುತ್ತೆ, ಈಗ ನೋಡಿ ಇವತ್ತು ಶುರು ಮಾಡಿದ್ವಿ, ಈಗ ಅಧ್ಯಕ್ಷರು ಹೇಳಿದರು, ದಿನೇಶ್ ಅವರು ಹೇಳಿದರು, ಈಗ ನೀವು 105 ಜನ ಆಗಿದ್ದೀರಾ, ಈಗ ಇಮಿಡಿಯೇಟ್ ಮೆಂಬರ್ಶಿಪ್ ಕೊಡಬೇಡಿ, ಅದು ಡಿಮ್ಯಾಂಡಲ್ಲಿ ಹೋಗಲಿ ಅಂತೇಳಿ. ಹಾಗೆ ಅದು ಮುಂದೆ ಒಂದ್ಸರಿ ನಡೆಸ್ಕೊಂಡು ಕರೆಕ್ಟ್ ಹೋದಾಗ ಗೊತ್ತಾಗುತ್ತೆ. ಆದರೆ ನಾನು ಹೇಳೋದು ಎಷ್ಟು ಜನ ಬರ್ತಾರೆ ಅವ್ರಿಗೆ ಮೆಂಬರ್ಶಿಪ್ ಕೊಡಿ, ಗ್ಯಾರಂಟಿ ಒಂದು ಒಳ್ಳೆ ರೀತಿಲಿ ಹೋಗುತ್ತೆ. ಹಾಗೆ ನನ್ನೊಂದು ತಲೆಯಲ್ಲಿ ಯಾವತ್ತೂ ಓಡ್ತಾ ಇದೆ ಹೆತ್ತೂರು ಬಗ್ಗೆ. ಇದೇನಾಗಿದೆ ಅಂದರೆ ನಮ್ಮ ಒಬ್ಬರು ದೇಶದವರತ್ತೆ ಬಿಸ್ನೆಸ್ ಶುರು ಮಾಡೋಕ್ಕೆ ಹೇಳ್ರು, ಹೆತ್ತೂರು ಅನ್ನೋದು ಎಲ್ಲೂ ಇಲ್ಲ ಬೆಂಗಳೂರಲ್ಲಿ, ಹೆತ್ತೂರು ಅನ್ನೋದು ಎಲ್ಲೂ ಇಲ್ಲ, ಇಲ್ಲಿ ಓದೋರೆಲ್ಲ ಮೂಲೆ ಕೂತ್ಬಿಟ್ಟಿದ್ದಾರೆ ಹೆತ್ತೂರಿನವರು. ಆಯಿತಾ, ನಾನು ಒಂದು ಕಾಲದಲ್ಲಿ ಜಗಾಟ ಅನ್ನೋ ಒಂದು ಜಾಗಟ್ಟೆ ಅಂತ ಮಾಡಿದೆ. ಯಾಕೆಂತೇಳಿದ್ರೆ ನಮ್ಮೂರಲ್ಲಿ ದೇವರಿಗೆ ಜಾಗಟೆ ಹೊಡಿತಾರೆ, ಅದನ್ನು ನಾನು ಕರೆಕ್ಷನ್ ಮಾಡಿಕೊಂಡೆ ಜಾಗಟೆ ಅಂತ. ಈಗಲೂ ನಮ್ಮೂರಲ್ಲಿ ಕೇಳಿದರೆ ಯಾರು ಏ ಜಾಗಟೆ ಶಿವಕುಮಾರ್, ಏ ನಿಮ್ಮೂರು ಜಾಗಟ ಮರೆ, ನೀನೇನು ಜಾಗಟೆ ಅನ್ನೋದು ನನ್ನ ಬ್ರ್ಯಾಂಡಿಗಾಗಿ ನಾನು ಮಾಡ್ಕೊಂಡಿದ್ದೆ ಹೊರತು ನಾನೀಗ ಜಾಗಟೆ ಅನ್ನೋದು ಇದಕ್ಕೆ ಅರ್ಥ ಆಯ್ತು. ನಮ್ಮೂರು ಏನಂತ ದೇವರಿಗೆ ಜಾಗಟೆನೇ ಹೊಡೆಯೋದು, ವಾದ್ಯ ಮಾಡಲ್ಲ. ಹಾಗಾಗಿ ಅದು ಜಾಗಟೆ ಅಂತ ಮಾಡಿದ್ದೀನಿ. ಇಲ್ಲಿ ಜನಗಳು ಇನ್ನೂ ಆ ಒಂದು ಜಾಗಟೆಗೆ ಬರುವಂಥ ನನ್ನನ್ನು ತರುವ ಒಂದು ಪರಿಸ್ಥಿತಿನಿಲ್ಲ. ನನ್ನ ಏನು ನೀನು ಜಾಗಟೆ ಮರೆ, ಏನು ಜಾಗಟೆ ಅಂತ ಈಗಲೂ ಕ್ವಶನ್ ಮಾಡ್ತಾರೆ. ಈ ಲೆವೆಲಲ್ಲಿ ಇದ್ದಾರೆ, ಅದನ್ನು ಬಿಟ್ಟುಬಿಡ್ಬೇಕು. ನಾವೇನೋ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ವಿ. ಇವತ್ತು ಬೆಂಗಳೂರಲ್ಲಿ ಕೇಳಿ ಜಾಗಟೆ ಅಂತ ಹೇಳಿದರೆ ನಂದು 50 ಗಾಡಿಗಳು ಓಡ್ತವೆ, 200 ಜನರೇಟರ್ ಫುಲ್ಸ್ ಎಲ್ಲ ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನಿಯಲ್ಲಿ ನಾನು ಜನರೇಟರ್ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಕೆಲವರು ಹೇಳ್ತಾರೆ ನನ್ನ ರೋಟರಿ ಕ್ಲಬ್ಬಲ್ಲಿ ನಮ್ಮ 6,000 8,000 ಮೆಂಬರ್ ಇದ್ದಾರೆ. ಐ ಆಮ್ ಫ್ಯಾಮಿಲಿ ವಿತ್ ಜಾಗಟೆ ಶಿವಕುಮಾರ್ ಜಾಗಟೆ, ಅದಕ್ಕೆ JM ತೆಗೆದುಬಿಟ್ಟು ನಾನು ಜಾಗಟೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಜಾಗಟೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ನಾನು ಹೇಳ್ತಾರಿದ್ದೀನಿ, ಯಾಕೆ ಹೇಳ್ತೆ ಅಂತೇಳಿದರೆ ಹೆತ್ತೂರು ಅನ್ನೋದಕ್ಕೆ ಒಂದು ಕಂಪ್ನಿ ಮಾಡೋಕೆ ಕೊಟ್ವಿ. ಇಲ್ಲೇ ಒಬ್ಬ ನಮ್ಮ ಫ್ರೆಂಡಿಗೆ ಹೆತ್ತೂರು ಕನ್ಸ್ಟ್ರಕ್ಷನ್ ಅಂತ ಎಕ್ಸಾಂಪಲ್ ಹೇಳೋದು, ಆ ವ್ಯಕ್ತಿಯೂ ಒಪ್ಪಕ್ಕೆ ರೆಡಿ ಇಲ್ಲ, ಏ ಏನು ಹೆತ್ತೂರು, ಈ ಥರ ಕಂಪ್ನಿನೂ ಮಾಡ್ಬೋದು ಅಂತ. ಇನ್ನೊಬ್ಬ ಫ್ರೆಂಡ್ ಬಂದು ಶಿವಕುಮಾರ್ ಈ ಹೆತ್ತೂರು ಅಂತ ಹೇಳ್ತೀರಿ, ನಿಮಗೆ ತಲೆ ಕೆಟ್ಟಿದ್ದೆ ಮಾರ್ರೆ, ಈ ಥರ ಎಂತ ಎತ್ತಿಡ್ತೇನೆ ಅಂತ. ಅದಕ್ಕೆ ಹೇಳಿದೆ ನಾನು ಜಾಗಟೆ ಅಂತೇಳಿ ಫೇಮಸ್ ಆಗಿದ್ದೀನಿ. ಹೆತ್ತೂರಲ್ಲಿ ಹೆತ್ತೂರು ಅಂತ ಕಂಪ್ನಿ ಬ್ರ್ಯಾಂಡೇ ಇಲ್ಲ ಬೆಂಗಳೂರಲ್ಲಿ, ಎಲ್ಲರೂ ಕೇಳಿದ್ದೀರಾ, ಏನೂ ಇಲ್ಲ. ಆಮೇಲೆ ಲಾಸ್ಟಿಗೆ ಹೆತ್ತೂರು ಕನ್ಸ್ಟ್ರಕ್ಷನ್ ಇಡಬೇಕು ಅಂತೇಳಿ ಕನ್ಸ್ಟ್ರಕ್ಷನ್ ಕಂಪನಿ ಇಡಬೇಕು ಅಂತ ಹೇಳಿದೆ ನಾನು. ಆ ಮನುಷ್ಯ ಲಾಸ್ಟಿಗೆ ಕಂಪನಿ ಬಿಟ್ಟಾಗ್ತದೆ, ಯಾಕಂದ್ರೆ ಕಂಪನಿ ಇನ್ನೂ ದೊಡ್ಡದಾಗುತ್ತೆ ಅಂತೇಳಿ. ಜಸ್ಟ್ ಕಂಪನಿಯಿಂದ ಎತ್ತೂರು ಕನ್ಸ್ಟ್ರಕ್ಷನ್ ಅಂತ ಇಟ್ಟ, ಕಂಪನಿ ಇಡಲಿ ಯಾಕೆ ಕೇಳಿದೆ, ಯಾಕೆ ಕಂಪನಿ ಇಡಲಿಲ್ಲ, ಶಿವಕುಮಾರ್ ನಂದೇ ಬಿಸ್ನೆಸ್ ಹೆಣ್ಣದು ಕಂಪನಿ ಏನದು ಇಡೋದು ಅಂತ. ನಾನು ಒಂದು ಕಾಲದಲ್ಲಿ ಜಾಗಟೆಕ್ ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ಜಾಗಟೆಕ್ ಕೆಮ್ ಇಂಡಸ್ಟ್ರಿ ಅಂತ ಇಟ್ಟೆ ನನಗೆ, ಅಂದರೆ ಒಂದು ಕಾಲದಲ್ಲಿ ನಾನು ಬೆಳೆದ್ರೆ ಇಂಡಸ್ಟ್ರಿ ಆಗಬೇಕು ಅಂತೇಳಿ. ಆಮೇಲೆ ಲಾಸ್ಟಿಗೆ ಕೆಮಿಕಲ್ ಇಂಡಸ್ಟ್ರಿ, ನಂದು ಒಂದು ಕೆಮಿಕಲ್ ಏಜೆನ್ಸಿ ತೊಗೊಂಡಿದ್ದೆ, ಆಗ ಸಕ್ಸಸ್ ಆಗಲಿಲ್ಲ. ಆಗ ಏನು ಮಾಡಿದೆ, ಕೆಮ್ ತೆಗೆದು ಜಾಗಟೆಕ್ ಇಂಡಸ್ಟ್ರಿ ಇಟ್ಟೆ. ಅಂದರೆ ಏನು ಬೇಕಾದ್ರೂ ಮಾಡೋದು. ಹಾಗಾದ್ರಲ್ಲಿ ನಾವೇನು ಮಾಡಿದ್ವಿ, ಜನರೇಟರ್ ಬಿಸ್ನೆಸ್ ಮಾಡೋ ಶುರು ಮಾಡಿದ್ವಿ. ಇಟ್ಸ್ ನಾಟ್ ರಿಲೇಟೆಡ್ ಇವಾಗ ಜಾಗಟೆ ಇಂಡಸ್ಟ್ರೀಸ್ ಅಂತ ನಾವು ಬಿಲ್ ಮಾಡೋದು, ಜಸ್ಟ್ ಹೇಳ್ತಿರೋದು, ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಬ್ರ್ಯಾಂಡ್ ಮಾಡೋಕೆ ಹೋದಾಗ. ಹಾಗೆ ನಾವೀಗ ಜಾಗಟೆ ಇಂಡಸ್ಟ್ರಿ ಅಂತ ಮಾಡಿದ್ವಿ. ಆದರೆ ಜಾಗಟೆ ಇಂಡಸ್ಟ್ರಿ ಅಂತೇಳಿ ನಾನು ಬೋರ್ಡಲ್ಲಿ ಆ ವೆಹಿಕಲಲ್ಲಿ ಜಾಗಟೆ ಇಂಡಸ್ಟ್ರಿ ಅಂತ ಬರೆಯೋಕ್ಕಾಗಲ್ಲ. ನಾನೇನು ಮಾಡಿದೆ, ಜಾಗಟೆ ಜೆನ್ಸೆಟ್ಸ್ ಅಂತ ಇಟ್ಟೆ. ಜಾಗಟೆ ಜೆನ್ಸೆಟ್ ಇಸ್ ಮೈ ಬ್ರ್ಯಾಂಡ್, ಜಾಗಟೆ ಇಂಡಸ್ಟ್ರಿ ಇಸ್ ಮೈ ಕಂಪನಿ. ಹೀಗೆ ನಾವು ಬ್ರ್ಯಾಂಡಿಂಗ್ ಮಾಡಾಗ ಭಾರಿ ಯೋಚನೆ ಮಾಡಬೇಕಾಗುತ್ತೆ. ನ್ಯಾಯಮೂರ್ತಿಗಳು, ನಾನು ಹೇಳೋದೇನೆಂದರೆ, ಈಗ HETHUR ಇದನ್ನು ಯಾರು ಇಟ್ಟರು ನನಗೆ ಗೊತ್ತಿಲ್ಲ, HETHUR ಅಂತೇಳಿ. ಅದು ಯಾವ ಬೇಸಿಸಲ್ಲಿ ಇಟ್ಟರು ನಾನು ತುಂಬ ಯೋಚನೆ ಮಾಡಿದ್ದೀನಿ. ಅದೇ ಸೇಮು ಪುತ್ತೂರು PUTTUR, ಇದು ಹೆತ್ತೂರಾಗಲ್ಲ, HETHUR ಯಾಕಬಾರದು? ಅವತ್ತಿಂದಲೂ ತಲೆಯಲ್ಲಿ ಓಡ್ತಾ ಇದೆ. ಅದನ್ನು ನಮ್ಮ ನ್ಯಾಯಮೂರ್ತಿಗಳು ಕರೆಕ್ಷನ್ ಮಾಡಿದರೆ ಒಳ್ಳೆಯದು. ಹಾಗೆ ಇನ್ನೊಂದು ಹೇಳಬೇಕು ಅಂತಾದರೆ, ಈಗ ಕಾಫಿ ಇದರಲ್ಲಿ ಏನಾಗಿದೆ ಅಂದರೆ, ನಾನು ಹೋಮ್ ಸ್ಟೇ ನಡೆಸ್ತೇನೆ, ಕಾಫಿ ಪುಡಿ ಬೇಕು ಅಂದರೆ ಎಲ್ಲಿ ಆಗೋದು, ಅಲ್ಲೊಂದು ಯಾವುದೋ ಒಂದು ಅಂಗಡಿ ಇದೆ ಹೋಗಿ ತಗೊಬನ್ನಿ ಅಂತ ಹೇಳಿದ್ವಿ. ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಒಂದು ಕಾಫಿ ಪುಡಿಗೆ ಬ್ರ್ಯಾಂಡ್ ಇಲ್ಲ ನಮ್ಮ ಹತ್ರ, ಆಯಿತಾ? ಅವನೇನು ಮಾಡ್ತಾನೆ, 30-40% ಚಿಕ್ಕವರು ಯಾಕೆ ಅವ್ನು ಪ್ರಾಫಿಟ್ ನೋಡ್ತಾನೆ ಹೊರತು ಅವನು ಯಾವತ್ತೂ ಕ್ವಾಲಿಟಿ ಕೊಡೋಕ್ಕೆ ಇಷ್ಟಪಡೋದೇ ಇಲ್ಲ. ಯಾಕೆಂದರೆ ಬಿಸ್ನೆಸ್ ಮ್ಯಾನು ಟಾಪ್ ಕ್ವಾಲಿಟಿ ಇಲ್ಲಿ ಯಾರೂ ಇಲ್ಲ ಹೇಳ್ತೇನೆ, ಆಯಿತಾ? ಅವ್ರು ಪ್ರಾಫಿಟ್ ನೋಡ್ತಾರೆ ಹೊರತು ನಮ್ಮಿಂದ ಒಂದು ಕಾಫಿ ಪುಡಿ ತೊಗೊಂಡೋಗಿದ್ದು ಒಳ್ಳೆ ಕ್ವಾಲಿಟಿ ಇದೆ, ನೆಕ್ಸ್ಟ್ ಟೈಮ್ ಬರಬೇಕು ಅಂತೇಳಿ ಎಲ್ಲೂ ಯೋಚನೆ ಮಾಡೋ ಯಾರೂ ಬಿಸ್ನೆಸ್ ಮ್ಯಾನ್ ಮಾಡ್ತಾ ಇಲ್ಲ. ಹಾಗಾಗಿ ಇದೊಂದು ಸುಸಂದರ್ಭ. ನಾನು ಈಗ ಚಿಕ್ಕಮಗಳೂರು ಕಾಫಿ ಎಕ್ಸಿಬಿಷನಲ್ಲಿ ಏನು ಮಾಡಿದರು, ಅರೇಬಿಕಾ ಕಾಫಿನೇ ಬೇರೆ, ರೋಬಸ್ಟಾ ಕಾಫಿನೇ ಬೇರೆ, ಅದರಲ್ಲೂ 5-6 ವೆರೈಟಿ ಈಗ ಚಿಕ್ಕಮಗಳೂರಲ್ಲೆಲ್ಲ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ. ಹಾಗೆ ಈ ಭಾಗದಲ್ಲಿ ಈಗ ನಾವು ಆ್ಯಕ್ಚುಲಿ ಪ್ರವಾಸೋದ್ಯಮ ನಮ್ಮದು ಒಂದು 7-8 ವರ್ಷದಿಂದ ಬೆಳೆದಿದೆ, ಮೊದಲು ಬೆಳೆದಿರಲಿಲ್ಲ ಅಂತ ಹೇಳಿದರೆ ಇದು ಒಂದು ಮೂಲ ಇದು ಬೆಳೀಲಿಕ್ಕೆ. ಒಬ್ಬರು ಒಂದು 2 ಕೆಜಿ ಕಾಫಿ ಪುಡಿ ತೊಗೊಂಡೋದ್ರೆ ನೆಕ್ಸ್ಟ್ ಟೈಮ್ ಬಂದಾಗ 5 ಕೆಜಿ ತೊಗೊಂಡೋಗಿ 10 ಕೆಜಿ ತೊಗೊಂಡು ಅವ್ರ ಫ್ರೆಂಡ್ಸಿಗೆಲ್ಲ ಹಂಚಬೇಕು. ಅದೇ ಥರ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ, ನಾವು ಕಾಫಿ ತರಿಸ್ತೇವೆ, ನನಗೇನೋ ಹೇಳಿದರು ಕಾಫಿ ಹಾಲು ಕುಡಿದಲ್ಲ ನೀವು ಕಾಫಿ ಕುಡೀರಿ ಅಂತೇಳಿ, ಆಯಿತಾ? ನಾನು ಅವನಿಗೆ ಹೇಳಿದೆ, ಹುಡುಗ ಹೋಗಿ ನೀನು ಹಾಲಿಲ್ದಲ್ಲ ಕಾಫಿ ತಗೋಬ ಅಂತ ಹೇಳಿದೆ. ಸರ್, ಹಾಲಿದ ಕಾಫಿ 60 ರೂಪಾಯಿ, ಹಾಲಿಲ್ದ ಕಾಫಿ 120 ರೂಪಾಯಿ ಅಂತಾನೆ. ಅವ ಹಾಲಿಲ್ದಲ್ಲ 120. ಹುಡುಗ ಹೇಳ್ತಾನೆ, ಸರ್ ನೀವೇನಿದ್ರು ಅಮೆರಿಕನ್ ಕಾಫಿ ತಗೊಳ್ಳಿ ಸರ್, ನಿಮಗೆ ಇದೆಲ್ಲ ಕೊಡಲ್ಲ ಸರ್, ಅದು ತಗೊಳ್ಳಿ ಸರ್ ಚೆನ್ನಾಗಿದೆ ಅಂತಾನೆ. ಅವನೇನಿದೆ ಡಿಕಾಕ್ಷನಿಗೆ ನೀರು ಹಾಕೊಡೋದಷ್ಟೇ, ಅದ್ರಲ್ಲಿ ನಾವು ಸಕ್ಕರೆನೂ ಹಾಕಲ್ಲ, ಬರೀ ಇಷ್ಟಕ್ಕೆ 120 ರೂಪಾಯಿ ಕೊಡ್ಬೇಕಂತೆ, ಹಾಲು ಹಾಕಿ ಅವೆಲ್ಲ ಹಾಕ್ಕೊಟ್ರೆ 60 ರೂಪಾಯಿ. ಹಿಂಗಿರುವಾಗ ಕಾಫಿ ಮಹತ್ವ ಹಾಲಿಲ್ಲದೆ ಮಹಾತ್ಮ ಜಾಸ್ತಿ. ನಾನು ಆಸ್ಟ್ರೇಲಿಯಾದ ಹೋದಾಗ ನಾವು ಕೆಲವೆಲ್ಲ ಈ ಬೀಚಸ್ ಸೈಡಲ್ಲಿ ಹೋದರೆ ಏನು ಮಾಡ್ತಾರೆ ಗೊತ್ತಾ, ಕಾಫಿ ಕೊರೋನಾ ಟೈಮಲ್ಲಿ ಒಂದು ಕಾಫಿಗೆ $3.5 ಇತ್ತಂತೆ, ಬಿಫೋರ್ ಕೊರೋನಾ. $3 Australian ಅಂದರೆ $50. ಆಫ್ಟರ್ ದ್ಯಾಟ್ ಇಟ್ ಇಸ್ ಬಿಕಮ್ $5.5. ಈಗ ಒಂದು $6 ಇರ್ಬೋದು ಕಾಫಿಗೆ ಆಸ್ಟ್ರೇಲಿಯಾದಲ್ಲಿ. ಜಸ್ಟ್ ಹೇಳೋದು ಒಂದು ಕಂಟ್ರಿ ಇದ್ದಾನು. ಹಾಗೆ $2 ಜಾಸ್ತಿ ಆಗಿದೆ ಕೊರೋನಾ ಆದಮೇಲೆ. ಅದು ಏನು, ಬರೀ ನೀರಿದಕ್ಕೆ ಸಕ್ಕರೆ ಅಲ್ಲಿ ಇಟ್ಟಿರ್ತಾನೆ, ನೀವು ಬೇಕಾದ್ರೆ ತಗೋಬೋದು. ಅವ್ನು ಡಿಕಾಕ್ಷನ್ ಹಾಕಿ ನೀರು ಹಾಕ್ಕೊಡ್ತಾರೆ. ಹಾಗೆ ಫಾರಿನ್ ಕಂಟ್ರಿಲಿ ಹೆಂಗೆ ಅಂತೇಳಿ, ಬಿಸಿನೀರೇ ಕೊಡಲ್ಲ. ಬಿಸಿನೀರು ಕೊಡಲ್ಲ ಅಂತ ಹೇಳಿದರೆ ಬಿಸಿನೀರಲ್ಲೇ ಅಲ್ಲಲ್ಲ ವ್ಯವಹಾರ, ಹಾಲಲ್ಲ ವ್ಯವಹಾರ. ಇಲ್ಲಿ ನಾವೆಲ್ಲೂ ಹಾಲಲ್ಲಿ ವ್ಯವಹಾರ ಮಾಡ್ತೇವೆ, ಎಲ್ಲದೂ ಇಡ್ತಾರೆ, ಕಾಫಿ ಪುಡಿ ಇಡ್ತಾರೆ, ಸಕ್ಕರೆ ಇಡ್ತಾರೆ, ಬಿಸಿನೀರು ಒಂದು ಕೊಡಲ್ಲ. ಯಾಕೆಂದ್ರೆ ಬಿಸಿನೀರು ಕೊಟ್ಟರೆ ಅವ್ನು ಕಾಫಿ ಕಾಫಿ ಆಗ್ಬಿಡುತ್ತೆ. ಅಲ್ಲಿ ಈ ಫಾರಿನ್ ಕಂಟ್ರಿಲಿ ಹಾಗೆ, ಯುರೋಪಿಯನ್ ಕಂಟ್ರಿಲಿ ಬಿಸಿನೀರು ಒಂದು ಕೊಡಲ್ಲ. ನೀವು ಏನು ಮಾಡಿರೂ ಕೊಡಲ್ಲ ಕೆಲವು ಯುರೋಪಿಯನ್ ಕಂಟ್ರಿಲಿ. ನಾವು ಟೂರ್ ಹೋದಾಗ ಇನ್ನೆಲ್ಲ ಕಾಫಿ ಪುಡಿಯಬೇಕಾ, ನಿಮಗೆ ಎಷ್ಟು ಸ್ಪೂನ್ ಬೇಕಾದ್ರೆ ಹಾಕ್ಕೊಳ್ಳಿ, ಕಾಫಿ ಕೊಡ್ತಾರೆ. ಕಾಫಿ ಮಹಾತ್ಮ ಭಾರಿ ಇದೆ. ಹಾಗಾಗಿ ನಾವು ಟೆಕ್ನಿಕಲಿ ಎಲ್ಲರೂ ಹೇಳಿದ್ದಾರೆ, ನಮ್ಮದು 320 ಇಂಚು ಮಳೆ ಆಗಿದೆ ನಮ್ಮದು ಕಳೆದ ವರ್ಷ. ಈಗೇನಂದ್ರೆ ಹೆತ್ತೂರಲ್ಲಿ 300 ಆಗಿಲ್ಲ, 280 ಆಗಿದೆ. ಕುಡ್ರೆಸ್ ಸರ್ಕಲ್ಲಿ 190 ಆಗಿದೆ. ಈಗ ಪಟ್ಲದಲ್ಲಿ 320 ಆಗಿದೆ. ಬಿಸಿಲಲ್ಲಿ 200 ಆಗಿದೆ. ಸಕಲೇಶ್ಪುರದಲ್ಲಿ ಮಳೆ ಎಷ್ಟು ಬಿತ್ತು ಅಂತ ಹೇಳಿದ್ರೆ ಹೇಳ್ತಾರೆ 200 ಇಂಚು ಮಳೆ ಅಂತಾರೆ. 320 ಇಂಚು ಮಳೆ ಎಲ್ಲೂ ರೆಕಾರ್ಡ್ ಆಗಿಲ್ಲ. ಈಗ ಅಲ್ಲಿ ನಾವು ಕಾಫಿ ಬೆಳೆಯೋಕೆ ಶುರು ಮಾಡಿದ್ದೀವಿ. ಅದಕ್ಕಾಗಿ ನಮ್ಮ ಕಾಫಿ ಬೋರ್ಡ್ ಅಧ್ಯಕ್ಷರ ಹತ್ರ ಒಂದು ಹೇಳಿದೆ, ಒಂದು ಮಳೆ ಮಾಪನ ಹಾಕಿ ಎಲ್ಲಿ ಮ್ಯಾಕ್ಸಿಮಮ್ ಮಳೆ ಬೀಳುತ್ತೆ ಅದನ್ನು ನೋಟ್ ಮಾಡಿದರೆ ಆಗ ಇಷ್ಟು ಮಳೆ ಬೀಳುತ್ತೆ ಅಂತೇಳಿ ಏನಾದರೂ ಗೌರ್ಮೆಂಟಿಂದ ಅತಿ ಮಳೆ ಬೀಳುವಂಥ ಒಂದು ಪರಿಸರದಲ್ಲಿ ಏನಾದ್ರು ಒಂದು ನಮಗೆ ಏಡ್ ಬರೋದಿದ್ರು ಏನು ಮಾಡೋದು, 320 ಮಳೆ ಎಲ್ಲೂ ರೆಕಾರ್ಡೇ ಆಗಿಲ್ಲ ನಮ್ಮ ಸಕಲೇಶ್ಪುರದಲ್ಲಿ ಇಷ್ಟು ಆಗುತ್ತೆ ಅಂತೇಳಿ ಅದನ್ನು ನಾವು ರೆಕಾರ್ಡ್ ಮಾಡಿ ತೋರಿಸಿದರೆ ಯಾವುದೋ ಒಂದು ಪರಿಹಾರ ಕೊಡೋದಿದ್ರು ಏನು ಮಾಡ್ತಾರೆ, ಈಗ ಎತ್ತೂರಲ್ಲಿ ಸಿಕ್ಕಿದ ಪರಿಹಾರ ಅಲ್ಲಿ ಸಿಗ್ತಾ ಇಲ್ಲ. ಆ ಬೇಸಿಸಲ್ಲಿ ನಮಗೆ ಸಿಗಬೇಕು. ಹೀಗೆ ನಾವು ಅಡ್ರೆಸ್ ಮಾಡಲಿಕ್ಕೆ ತುಂಬ ವಿಷಯಗಳಿದೆ. ನಾನು ಬೆಂಗಳೂರು ಕೂತು ತುಂಬ ಕೆಲವೆಲ್ಲ ಯೋಚನೆ ಮಾಡ್ತೇನೆ. ಈ ಹೆತ್ತೂರು ಬ್ರ್ಯಾಂಡ್ ಇದ್ದು ಒಂದು, ಹೀಗೆ ಯಾವುದೇ ಒಂದು ಆರ್ಗನೈಸೇಷನ್ ಮಾಡುವಾಗ ಹೇಗೆ ಬ್ರ್ಯಾಂಡಿಂಗ್ ಮಾಡಬೇಕು, ಅದನ್ನು ಹೇಗೆ ಸೇಲ್ ಮಾಡಬೇಕು, ಅದೇ ನಾನು ಈಗ ಬಂದು ಕೂಡಲೇ ಹೇಳಿದೆ. ನೀವು ಏನಾದರೂ ಮಾಡಿ ಫಸ್ಟಿಗೆ ಒಂದು ಜಾಗ ನೋಡಿ, ಒಂದು ಗೌರ್ಮೆಂಟಿಂದ ಯಾವುದೋ ತೊಗೊಂಡು ಒಂದು ಸೆಡ್ಡಾಗಿ ಮಾಡೋಣ, ರಿಲೀಸಿಗೆ ತೊಗೊಳ್ಳೋಣ ಸರ್ಕಾರದಿಂದ ತೊಗೊಂಡು. ರೋಡ್ ಸೈಡಲ್ಲಿ ನಾವು ಎಲ್ಲ ಬ್ರ್ಯಾಂಡು ಇಲ್ಲಿದೇನು ಅರೇಬಿಕಾ ಬ್ರ್ಯಾಂಡು ಕಾಫಿ ಎರಡೇ ಸಾಕು ನಮಗೇನು, ಅರೇಬಿಕಾ ಮತ್ತು ರೋಬಸ್ಟ್ ಎರಡೇ ಕೊಟ್ಟರು ಸಾಕು. ಅದರಿಂದ ನಾವು ಮುಂದುವರಿಯೋಣ. ಚಿಕ್ಕೋರಿ ಇಲ್ಲದಲ್ಲೇ ನಮಗೆ ಕಾಫಿನೇ ಸಿಗಲ್ಲ ಮಲೆನಾಡಲ್ಲಿ, ಅಷ್ಟು ಒಳ್ಳೆ ಕಾಫಿ ಬೆಳಿತೇವೆ. ಅದು ನಾವು ಈಗ ಹೇಳಿದ ಪ್ರಕಾರ ವಿದೇಶಗಳಲ್ಲಿ ಔಷಧಿ ಹೊಡೆಯದಲ್ಲೇ ಕಾಫಿ ಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ರೋಬಸ್ಟಕ್ಕೆ ನಾವು ಔಷಧಿನೇ ಹೊಡೆಯಲ್ಲ ಈಗ, ಯಾಕೆ ನ್ಯಾಚುರಲ್ ಆಗಿ ನಾವು ಹೊಡಿತಾ ಇಲ್ಲ. ಹಾಗಿರುವಾಗ ನಾವು ಈ ಒಂದು ಆರ್ಗನೈಸೇಷನ್ ಮಾಡಿರೋ ನಾವು ಹೇಳೋದು ಅಂತ ಹೇಳಿದರೆ ನಾವು ಮಳೆಗೆ ಹಾಕಬೇಕು, ಕಾಫಿ ಪುಡಿ ಮಾಡಿ ನಮ್ಮ ಮಾರ್ಗದರ್ಶ ಮಾಡಿ ವಿ ಶುಡ್ ಗೆಟ್ ದ ಪ್ರಾಫಿಟ್, ಯು ಹ್ಯಾವ್ ಟು ಅರ್ನ್ ದ ಪ್ರಾಫಿಟ್. ಆಯಿತಾ, ಆಗ ಶೇರ್ ಹೋಲ್ಡರಿಗೆ ನಾವು ಪ್ರಾಫಿಟ್ ಕೊಡಬೇಕು ಅಂತ ಹೇಳಿದರೆ ನಾವು ಯಾವ ರೀತಿ ಬಿಸ್ನೆಸ್ ಥರ ಮಾಡಬೇಕು, ಈ ಕೋಆಪರೇಟಿವ್ ಸೊಸೈಟಿದು ಅದು ಬೇರೆ ಥರ ಅಂತ ಹೇಳಿದ್ರಲ್ಲ ನಮ್ಮ ಇವರು. ಹಾಗಾಗಿ ವಿ ಸಿ ದ ಪ್ರಾಫಿಟ್ ಆ್ಯಂಡ್ ಆಲ್ಸೋ ಬೆನಿಫಿಟ್ ಟು ದ ಶೇರ್ ಹೋಲ್ಡರ್ ಆ್ಯಂಡ್ ಆಲ್ಸೋ ಒನ್ ಥಿಂಗ್, ನಾವು ಆರ್ಗನೈಸಿಂಗ್ ಕೆಲಸ ಮಾಡ್ತಿರೋದು ನಮ್ಮ ಏರಿಯಾಗೆ, ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಒಂದು ಅಧ್ಯಕ್ಷನಾಗಿಯಾ ಇದಾಗಿಯಾ, ಬಟ್ ಅದನ್ನು ಮುಂದೆ ಯಾರು ಇಂಟ್ರೆಸ್ಟ್ ತಗೋತಾರೆ ಅವ್ರಿಗೆ ಬೆಳೆಯೋಕ್ಕೆ ನಾವು ಅವಕಾಶ ಕೊಡಬೇಕು, ನಮ್ಮ ಬ್ರ್ಯಾಂಡನ್ನು ಬೆಳೆಸಬೇಕು ನಾವು. ಈಗ ಇದು ಅಂತಾರಾಷ್ಟ್ರೀಯ ಲೆವೆಲಿಗೆ ಬೆಳೆಯುವಂಥ ಒಂದು ಶಕ್ತಿಯಾಗಿ ಬೆಳಿಬೇಕು ಅಂಥೇಳಿ ನಾವು ಇದನ್ನು ಬೆಳೆಸೋಣ. ಹಾಗೆ ಮನುಷ್ಯನ ಅಹಂ ಅದನ್ನು ಬಿಟ್ಟು, ನಮ್ಮ ಮಲೆನಾಡಲ್ಲಿ ಇನ್ನೂ ಜಾಸ್ತಿ ಇದೆ, ಅದನ್ನು ಬಿಟ್ಟು ಬೆಳೆಯೋಣ, ಆಗ ನಾವು ವ್ಯಕ್ತಿತ್ವ ಆಗ್ತೇವೆ. ಇವತ್ತು ನಾನು ಹೇಳ್ತೇನೆ, ನಮ್ಮದು ಜಾಗಟೆ ಅನ್ನೋದು ಚಿಕ್ಕ ಹಳ್ಳಿ ಜಗಟ್ ಅನ್ನೋದು, ಅದನ್ನು ಜಾಗಟೆ ಮಾಡಿದ್ದೀನಿ. ಹೆಚ್ಚಿನವರೆಲ್ಲ ನಿಮ್ಮದು ನಾರ್ತ್ ಕರ್ನಾಟಕ ಕೇಳ್ತಾರೆ, ಐ ಆಮ್ ಯುನಾನಿಮಸ್ ಇನ್ ಕರ್ನಾಟಕ, ನಮ್ದು ದೇವ್ರಿಗೆ ಜಾಗಟೆ ಹೊಡೆಯೋದು ಅದಕ್ಕೆ ಕೇಳ್ತಾರೆ ಎಲ್ಲರೂ. ಈಗ ಯಾವುದಕ್ಕೊಂದು ರೀಸನ್ ಇರಬೇಕು. ಅದೇ ಥರ ಬ್ರ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟು, ನೀವು ಯಾವುದೇ ಆರ್ಗನೈಸ್ ಮಾಡೋಕ್ಕೆ ಹೋದ್ರು. ಹಾಗಾಗಿ ಈ ಬ್ರ್ಯಾಂಡಲ್ಲಿ ವರ್ಕ್ ಮಾಡೋಣ, ಅದಕ್ಕೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಣ, ಎತ್ತೂರಿದ್ದನ್ನು ಒಂದು ಲೋಗೋ ಮಾಡಿ ಇಂಥದ್ದೆಲ್ಲ ಒಂದು ಮಾಡಿ ನಾವು ಮುಂದೆ ಬೆಳೆಯೋಣ, ಎಲ್ಲ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡೋಣ ಅಂಥೇಳಿ ನನಗೆ ಇಷ್ಟೆರಡು ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ಅತಿಥಿಗಳಿಗೂ ನನ್ನ ಎರಡು ವಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.
0: ಇದುವರೆಗೆ ಸ್ಥಳೀಯ ಉದ್ಯಮಿ ಹಾಗೂ ಕಾಫಿ ಬೆಳೆಗಾರರಾದ ಜಾಗಟೆ ಶಿವಕುಮಾರ್ ಅವರ ಮಾತುಗಳನ್ನು ಆಲಿಸಿದಿರಿ. ನಾಳಿನ ಸಂಚಿಕೆಯಲ್ಲಿ ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ಕೆ ಸಂದೇಶ್ ಅವರ ಮಾತುಗಳನ್ನು ಆಲಿಸಬಹುದು.
1: ಇದುವರೆಗೆ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಮೂರನೇ ಭಾಗ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಶಮಿತಾ ಜೈನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವಕುಮಾರ್ ಜಾಗಟೆ, ಮಾಲೀಕರು ಜಾಗಟೇಸ್ ಮಿಸ್ಟ್ ರೆಸಾರ್ಟ್ ಬಿಸಿಲೆ ಹಾಗೂ ಜಾಗಟೇಸ್ ಜೆನ್ಸೆಟ್ ಬೆಂಗಳೂರು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗ. ಇದರಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಬೆಂಗಳೂರು ಕೇಂದ್ರದಿಂದ ಸಂದರ್ಶನ, ಮೋದಿ ಸರ್ಕಾರದ 12 ವರ್ಷಗಳ ಆರೋಗ್ಯ ಮತ್ತು ಶಿಕ್ಷಣ ರಂಗದ ಸಾಧನೆ. ಭಾಗವಹಿಸುತ್ತಾರೆ ಅಶೋಕ್ ಕೆಎಂಗೌಡ, ಬಿಜೆಪಿ ರಾಜ್ಯ ವಕ್ತಾರರು. ಸಂದರ್ಶಿಸುತ್ತಾರೆ ನಂಜುಂಡಪ್ಪ ವಿ, ಪತ್ರಕರ್ತರು. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ಇದರಲ್ಲಿ ಅಂತಾರಾಷ್ಟೀಯ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನಿಕಾ ಗೌಡ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗುವುದು. 10:00 ಮಧುರಗಾನ, 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ. ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇನ್ನು ನಾಳಿನ ಬೆಳಗ್ಗಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, 6:35 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳಬಹುದು, 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ಜನತರಂಗ. ಇದರಲ್ಲಿ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವ ಹಸ್ತಪ್ರತಿಗಳ ಸಮೀಕ್ಷೆ ಕುರಿತು ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ಹಾಗೂ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 9:00 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಗಾದೆ ಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ, 10:30 ಹಲೋ ಗೆಳೆಯರೆ ಲಿಸನಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ, 11:00 ಫುಲ್ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ ವಾದನವನ್ನು ಆಲಿಸಬಹುದು. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಮೊದಲಿಗೆ ಕೊಡಗಿನ ಶ್ರೀಮಂಗಲ ಕಮಟೂರಿನ ಕೊಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ, ನಂತರ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ನಾಳಿನ ವಿಷಯ ಪಿಎಂ ಫಸಲ್ ಬೀಮಾ ಯೋಜನೆ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ, 4:00 ಹಲೋ ಫರ್ಮಾಯಿಶ್ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಇನ್ನು ನಾಳಿನ ಸಂಜೆಯ ಪ್ರಸಾರದಲ್ಲಿ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, 5:30 ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ 4ನೇ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಎಚ್ಪಿ ಶ್ರೀನಿವಾಸ್, ಹೆತ್ತೂರು ಮಾಲೀಕರು ಹೆತ್ತೂರು ಕನ್ಸ್ಟ್ರಕ್ಷನ್ಸ್ ಬೆಂಗಳೂರು. 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಇನ್ಫೋಟೆಕ್. ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ. 8:30 ಗಜಲ್, 9:15 ಸ್ಪಾಟ್ಲೈಟ್, 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಅವನ ಪ್ರೇಮ, 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ, 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
4: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
5: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ.

ಹೆಚ್ಚು ಹೆಚ್ಚು ಕೆಲಸ ಹೆಚ್ಚು ಹೆಚ್ಚು ಕೆಲಸ ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ ಯಥೇಟ್ ಮಾಡುವವರಿಗೆ

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.
3: ಕೈ ಕೆಸರಾದರೆ ಬಾಯಿ ಮೊಸರೆಂಬ

0: ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಲಲಿತಾ ಕಲಾ ಅಕಾಡೆಮಿಯ ವತಿಯಿಂದ ಚಿತ್ರಕಲೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಚಿತ್ರಕಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸದ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಕರ್ನಾಟಕದ ಅಂಗೀಕೃತಗೊಂಡ ಚಿತ್ರಕಲಾ ವಿದ್ಯಾಲಯಗಳಲ್ಲಿ ಚಿತ್ರಕಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಬಿಎಫ್ಎ ಅಥವಾ ಎಂಎಫ್ಎ ವ್ಯಾಸಂಗ ಮಾಡುತ್ತಿರುವ ಚಿತ್ರಕಲಾ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರು ಕರ್ನಾಟಕದವರಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ತಮ್ಮ ಪೂರ್ಣ ವಿವರಗಳೊಂದಿಗೆ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಎರಡು ಭಾವಚಿತ್ರ ಹಾಗೂ 5x6 ಅಳತೆಯ ಎರಡು ಚಿತ್ರಕಲಾಕೃತಿಗಳ ಛಾಯಾಚಿತ್ರಗಳು ಸೇರಿದಂತೆ ಈ ಹಿಂದೆ ವಿದ್ಯಾರ್ಥಿ ವೇತನ ಪಡೆದಿಲ್ಲವೆಂದು ಸಂಬಂಧಪಟ್ಟ ಕಲಾವಿದ್ಯಾಲಯದಿಂದ ಮುಖ್ಯಸ್ಥರು ಅಥವಾ ಪ್ರಾಚಾರ್ಯರಿಂದ ದೃಢೀಕರಣದೊಂದಿಗೆ ದಿನಾಂಕ 30/6/2026 ಒಳಗಾಗಿ ಅಕಾಡೆಮಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ರಿಜಿಸ್ಟ್ರಾರ್ ಕರ್ನಾಟಕ ಲಲಿತಾ ಕಲಾ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು 560002 ಇವರಿಗೆ ತಲುಪಿಸಲು ಕೋರಿದೆ. ಕೊನೆ ದಿನಾಂಕದ ನಂತರ ಬಂದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಹೆಚ್ಚಿನ ವಿವರಗಳಿಗಾಗಿ ಅಕಾಡೆಮಿಯ ವೆಬ್ಸೈಟ್ https://laltkala.karnataka.gov.in ಹಾಗೂ ದೂರವಾಣಿ ಸಂಖ್ಯೆ 0800-22-480-27 ಇವರನ್ನ ಸಂಪರ್ಕಿಸಬಹುದು. ಪ್ರಕಟಣೆಯನ್ನ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಆಕಾಶವಾಣಿ ಹಾಸನ ಭಾವಗೀತೆಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್, ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್, 5.55 ಲಕ್ಷ

0: 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
1: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
9: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ದ.ರಾ. ಬೇಂದ್ರೆ ಅವರ ರಚನೆಯ ಭಾವಗೀತೆ. ಹಾಡಿದ್ದಾರೆ ಎಂ.ಕೆ. ಜಯಶ್ರೀ.

ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕನ್ನಡ ಜಾಗೃತಿ ಸಮಿತಿಯ ನೂತನ ಸದಸ್ಯರಾಗಿ ನೇಮಕಗೊಂಡಿರುವ ಚೈತ್ರ ನಾಯಕರಹಳ್ಳಿ, ವಿಷ್ಣು ಪ್ರಕಾಶ್ ಎಂಎಲ್, ಕಲ್ಲಹಳ್ಳಿ ಹರೀಶ್, ಸೋಮನಾಯಕ್, ಕತ್ತಿ ಮಲ್ಲೇನಹಳ್ಳಿ ಪರಮೇಶ್ ಹಾಗೂ ಎಂಎಸ್ ದೊರೇಶ್ ಅವರಿಗೆ ಶುಭ ಕೋರುತ್ತಾರೆ ಡಾಕ್ಟರ್ ನಾಯಕರಹಳ್ಳಿ ಮಂಜೇಗೌಡ ಅಭಿಮಾನಿ ಬಳಗ ಹಾಸನ.

ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸೋಣ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿರುವ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯ ಭಾವಗೀತೆ.

ಇದುವರೆಗೂ ಭಾವಗೀತೆಗಳನ್ನ ಆಲಿಸಿದಿರಿ. ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ ಮೂಡಿಬರುವುದು.

ವಿಜಯಲಕ್ಷ್ಮಿ ನಾಗರಾಜು. ಪ್ರಿಯ ಶ್ರೋತೃಗಳೇ, ವಕ್ರತುಂಡಾಯ ನಮೋ ನಮಃ ಅಂತ ಆನೆಗೆ ಮೊದಲು ದೀರ್ಘದಂಡ ನಮಸ್ಕಾರ ಹಾಕ್ಬಿಡಿ. ಯಾಕಂದ್ರೆ ನಾವು ಭೂಮಿನ ಅಗದು ಬಗದು ಪೈಪು ಕೇಬಲ್ಗಳನ್ನ ಹಾಕಿ ವಿದ್ಯುತ್, ನೀರು, ಗ್ಯಾಸ್ ಅನ್ನ ಸಪ್ಲೈ ಮಾಡೋಕೆ ಬಳಸ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ, ಆವಿಷ್ಕಾರ ಮಾಡಿದ್ದೀವಿ ಅನ್ನೋ ರೀತಿ ಬೀಗ್ತಾ ಇರ್ತೀವಿ. ಆದ್ರೆ ನಮ್ಮ ಈ ಆನೆಗಳು ನೆಲಾನ ಒಂದೇ ಒಂದ್ ಇಂಚ್ ಕದಲಿಸದೆ ನಮ್ ಥರ ಪೈಪು ಕೇಬಲ್ಗಳನ್ನ ತೂರಿಸದೆ ಶತಮಾನಗಳಿಂದಲೂ ಸಂದೇಶ ರವಾನೆ ಮಾಡ್ತಾ ಇವೆ. ಅಂದ್ರೆ ಇದರ ಮುಂದೆ ನಮ್ಮ ಬೀಗಾಟ ಏನೇನೂ ಇಲ್ಲ. ಸಂಶೋಧನೆಗಳ ಪ್ರಕಾರ ನಮ್ಮ ಭಾರತೀಯ ಆನೆಗಳು ತಾವು ನಿಂತಿರೋ ಕಾಡಿನ ನೆಲದಿಂದಲೇ ಕನಿಷ್ಠ 4-5 ಕಿಲೋಮೀಟರ್ ದೂರದಲ್ಲಿರೋ ಸಂಬಂಧಿಕ ಆನೆಗಳೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಸಂವಹನ ಮಾಡೋ ತಾಕತ್ತಿದೆಯಂತೆ. ಅದೇ ಆಫ್ರಿಕನ್ ಆನೆಗಳು 10 ಕಿಲೋಮೀಟರ್ ದೂರದ ತನಕ ಹೀಗೇನೆ ಮಾತನಾಡ್ಕೊಳ್ತವಂತೆ. ಸಾಮಾನ್ಯವಾಗಿ ಆನೆಗಳು ಆಗಾಗ ಕಾಲ್ಗಳನ್ನ ಭೂಮಿಗೆ ಒದೆಯೋದು, ಸುಖಾ ಸುಮ್ಮನೆ ನೆಲ ಕದಿಮೆ ಮೇಲೆತ್ತೋದು, ತೊಟ್ಲಂತೆ ಮಾಡಿಕೊಂಡು ತೂಗಾಡಿಸೋದು ಮಾಡ್ತಾ ಇರ್ತವಲ್ಲ, ಆ ಹಾವಭಾವಗಳಿಂದಲೇ ಭೂಮಿಯ ಒಳಗೆ ಯಾವ ಕೇಬಲ್ಗಳೂ ಇಲ್ಲದೆ 4-5 Hz ತರಂಗಗಳ ಹುಟ್ಟಿಸಿ ಮಾತುಕತೆ ನಡೆಸೋದು. ಊಟ ಆಯ್ತಾ, ತಿಂಡಿ ಆಯ್ತಾ, ನಿಮ್ಮಲ್ಲೆಲ್ಲರೂ ಹೇಗಿದ್ದಾರೆ ಅಂತೆಲ್ಲ 10 Hz ಕಡಿಮೆ ಸಾಂದ್ರತೆಯ ತರಂಗಗಳನ್ನ ಹೊರಡಿಸಿ ಕೇಳ್ಕೊಳ್ತವಂತೆ. ಇದಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಇನ್ಫ್ರೋಸೋನಿಕ್ ಸೌಂಡ್ ಅಂತ ಕರೀತಾರೆ. ನಾವು ಆನೆ ಪಕ್ಕ ನಿಂತರೂ ಇದರ ಸದ್ದು ನಮಗೆ ಕೇಳಿಸೋದೇ ಇಲ್ಲ. ಅದಕ್ಕೂ ಕಾರಣ ಇದೆ, ನಮ್ಮ ಕಿವಿಯ ತಾಕತ್ತಿರೋದು 30-40 Hz ಹೆಚ್ಚು ಮಾತನ್ನ ಗ್ರಹಿಸೋದ್ರಲ್ಲಿ. ಅದಕ್ಕೆ ಆನೆಗಳು ನಡೆಸೋ 5 Hz ತರಂಗಾಂತರದ ಸದ್ದಿನ ಸಂವಹನ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಆನೆ ನಡೆದದ್ದೇ ದಾರಿಲಿ ಹೆಂಗೆಲ್ಲಾ ಕಮ್ಯುನಿಕೇಶನ್ ನಡೀತಿರುತ್ತೆ ನೋಡಿದ್ರ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಈ ಜನಪ್ರಿಯ ಭಾವಗೀತೆನ ನಮ್ಮ ರಾಷ್ಟ್ರಕವಿ ಜಿ ಎ ಶುರುರೂಪನವರು 1960 ರಚಿಸಿದ್ರು. ಸಿ ಅಶ್ವಥ್ ಮನದುಂಬಿ ಹಾಡಿ ಕನ್ನಡಿಗರ ಮನ ಮನೆಗೆ ತಲುಪಿಸಿಬಿಟ್ರು. ಇದಾಗಿ 60 ವರ್ಷದ ನಂತರ ಜಿಎಸ್ಎಸ್ ಮೊಮ್ಮಗಳು ಅನನ್ಯ ಪ್ರಸಾದ್ ತಾತ ಹಂಬಲಿಸಿದ ಕಡಲಲ್ಲಿ 52 ದಿನಗಳ ಕಾಲ ತಾನೇ ದೋಣಿನ ಹುಟ್ಟು ಹಾಕೊಂಡು ಸಮುದ್ರಯಾನ ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ. ಇದು ಅಮೆರಿಕಾದಲ್ಲಿರೋ ನಮ್ಮ ಸೀಮೆ ಹುಡುಗಿ ಕರ್ನಾಟಕದ ಮುಡಿಗಿಟ್ಟ, ಹೆಮ್ಮೆಯ ಕಿರೀಟ. ಅನನ್ಯ ಎಂಥ ಅನನ್ಯ ಸಾಹಸಿ ಅಂದ್ರೆ, ದೋಣಿನೇ ಉಲ್ಟಾ ಪಲ್ಟಾ ತಿರುಗಿಸೋ ಓರ್ಕಾ ತಿಮಿಂಗಿಲಗಳು ಸುತ್ತುವರೆದ್ರೂ ಬಲು ದಿಟ್ಟವಾಗಿ ಅದನ್ನ ನಿಭಾಯಿಸಿದ್ಲಂತೆ. ಪವಾಡ ಅಂದ್ರೆ, ಒಂದ್ಸಲ ಕಡುಗತ್ತಲಲ್ಲಿ ಅಟ್ಲಾಂಟಿಕ್ ಸಾಗರದ ಮಧ್ಯೆ 25 ಅಡಿ ಎತ್ತರಕ್ಕೆ ಎದ್ದ ದೈತ್ಯ ಅಲೆಗಳು ದೋಣಿಯನ್ನ ಗಾಳಿಯಲ್ಲಿ ತೇಲಿಸಿದಾಗ್ಲೂ ಅನನ್ಯ ಎದೆಗೊಂದ್ಲಿಲ್ಲ. ಆಗಲೂ ಕಾಣುವ ಕಡಲಿಗೆ ಹಂಬಲಿಸುತ್ತಲೇ ಇತ್ತು ಆಕೆ ಮನ. ಈಕೆಯ ದೋಣಿಯ ಹೆಸರು ಒಡಿಸಿ. ಮೋಟ್ರು ಇಲ್ಲದ ಈ ದೋಣಿಯ ಉದ್ದ 25 ಅಡಿ. ಉಪ್ಪು ನೀರನ್ನ ಸಿಹಿ ನೀರು ಮಾಡೋ ಯಂತ್ರ. 80 ದಿನಕ್ಕಾಗುವಷ್ಟು ಡ್ರೈ ಫ್ರೂಟ್ಸ್ ಈಕೆಗೆ ಊಟ. ಸುಮಾರು 3,000 ಕಿಲೋಮೀಟರ್ ಅಟ್ಲಾಂಟಿಕ್ ಸಮುದ್ರನ ಈಕೆ ಒಬ್ಳೆ ಧೈರ್ಯದ ಜೊತೆ ಕಾಣಬಲ್ಲೇನು ಒಂದು ದಿನ, ನೋಡಬಲ್ಲೇನು ಒಂದು ದಿನ ಅಂತ 52 ದಿನಗಳ ಕಾಲ ದೋಣಿ ಚಲಾಯಿಸಿದ ದಿಟ್ಟ ಗಿತ್ತಿ ಅನನ್ಯ. ಇವೆಲ್ಲ ಎಲ್ಲ ಸುಮ್ಮನೆ ಬಂದಿದ್ದಲ್ಲ, 3 ವರ್ಷದ ಕಠಿಣ ಪರಿಶ್ರಮದ ಅನನ್ಯ ಫಲ. ನಮ್ಮಲ್ಲಿ ಕುರಿ ಮೇಕೆ ಕತ್ತೆಗಳನ್ನ ಮೇಯಿಸೋದು ಅಂದ್ರೆ ಏನ್ ಹೇಳಿ? ಅವುಗಳನ್ನ ಕಾಡಿಗೆ ಹೊಡೆಯೋದು, ಇಲ್ಲವೇ ಹೊಲಗಳ ಬಳಿ ಹುಲ್ ಮೇಯೋಕೆ ಕರ್ಕೊಂಡು ಹೋಗೋದಲ್ವಾ? ಪ್ರಿಯ ಶ್ರೋತೃಗಳೇ, ಚಿಕಾಗೋದ ಓಹೇರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕತ್ತೆ ಕುರಿಗಳು ಇಲ್ಲ ಅಂದ್ರೆ ಆಗೋದೇ ಇಲ್ಲ. ರನ್ವೇಗಳು ಗಡ್ಡ ಬಿಟ್ಕೊಂಡು ದೇವದಾಸನ್ ತರ ಆಗೋಗುತ್ತೆ. ಅಂದ್ರೆ ರನ್ವೇ ತುಂಬಾ ಹುಲ್ ಬೆಳೆಯುತ್ತೆ. ದಿನಕ್ಕೆ 30 ಕುರಿ ಕತ್ತೆಗಳು ಬಂದು ರನ್ವೇ ಹತ್ರ ಇರೋ ಹುಲ್ಲನ್ನ ತಿಂದು ತೇಗದೇ ಇದ್ರೆ ಅಬ್ಬಬ್ಬಾ, ನಿಲ್ದಾಣದ ಮುಖ ನೋಡೋಕು ಕೂಡ ಆಗಲ್ಲ. ಆ ಪಾಟಿ ಹಾವು ಚೇಲ್ಗಳು ಸೇರ್ಕೊಂಡು ಬಿಡ್ತವಂತೆ. ಈ ರೀತಿ ತಿಂದು ಡರ್ ಅಂತ ತೇಗಲೆಂದೇ ಕುರಿ ಕತ್ತೆಗಳನ್ನ ಬಾಡಿಗೆಗೆ ತರ್ತಾರಂತೆ. ಈ ವಿಮಾನ ನಿಲ್ದಾಣ ಇರೋದು ಬೆಟ್ಟ ಗುಡ್ಡಗಳ ಮಧ್ಯೆ. ಅಲ್ಲಿ ಯಂತ್ರಗಳನ್ನ ಬಳಸಿ ಹುಲ್ಲಿಗೆ ಕತ್ತರಿ ಹಾಕೋದು ಪ್ರಯಾಸದ ಕೆಲಸ ಮತ್ತು ಪರಿಸರ ವಿರೋಧಿ ಹೆಜ್ಜೆ. ಅದಕ್ಕೆ ಅಂತಲೇ 30 ಪ್ರಾಣಿಗಳ ಹಿಂಡು ಇಲ್ಲಿ ಸದಾ ಸಿದ್ಧವಾಗಿರ್ತವೆ. ಅದರಲ್ಲಿ ಮೇಕೆ ಕುರಿಗಳ ಪಾತ್ರ ದೊಡ್ಡದು. ಇದರ ಕ್ಯಾಪ್ಟನ್ ಕತ್ತೆ. ಗುಡ್ಡಗಳ ನಡುವೆ ಇರೋ ವನ್ಯ ಮೃಗಗಳು ಸಹಪಾಠಿ ಕುರಿ ಮೇಕೆಗಳ ಮೇಲೆ ಎರಗದಂತೆ ರಕ್ಷಣೆ ಮಾಡುವುದೇ ಕತ್ತೆ ಕೆಲಸ. ವಾರ್ಷಿಕವಾಗಿ ಹುಲ್ ಕತ್ತರಿಸೋ ಈ ಕ್ಯಾಪ್ಟನ್ ಡಾಂಕಿ ಟೀಮಿಗೆ 1,00,000 ರೂಪಾಯಿ ಖರ್ಚು ಮಾಡ್ತಾ ಇದೆ ಚಿಕಾಗೋ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಹಾಸನ.
1: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
2: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
1: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 6:37. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಮೂಡಿಬರುವುದು.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ದಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿಮಾಡಿ ತಿರಸ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ 1 ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಈಗಾಗಲೇ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರರು ಪಟ್ಟಿಯಿಂದ ಹೊರಗುಳಿಯಬಾರದು, ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ May 31 ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 276 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವು ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾ ವಹಿಸಬೇಕು, ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮತ್ತು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಸಮಯ ಆಗಿದೆ 6:15 ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿರಂಗ

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
1: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಹಾಗೂ ಕೃಷಿಕರ ಕಲ್ಯಾಣ ಮಂತ್ರಾಲಯ ಇತ್ತೀಚೆಗೆ ಒಂದು ಕಾರ್ಯಕ್ರಮವನ್ನು ಜಾರಿಯನ್ನು ಮಾಡಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದ ಅಡಿಯಲ್ಲಿ ಭೂಮಿಯನ್ನು ಉಳಿಸಿ ಅನ್ನುವಂತಹ ಅಭಿಯಾನ ಅಥವಾ ಖೇತ್ ಬಚಾವೋ ಅಭಿಯಾನ ಅನ್ನುವಂಥದ್ದನ್ನು ಮಾಡ್ತಾ ಇದೆ. ಈ ಖೇತ್ ಬಚಾವೋ ಅಭಿಯಾನ ಜೂನ್ ತಿಂಗಳ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಜರುಗ್ತಾ ಇದೆ. ಈ ನಿಟ್ಟಿನಲ್ಲಿ ಖೇತ್ ಬಚಾವೋ ಅಭಿಯಾನ ಅಂತ ಅಂದರೆ ಏನು, ಇದಕ್ಕೆ ಯಾಕೆ ಈಗ ಕರೆಯನ್ನು ನೀಡಲಾಗಿದೆ, ಈ ಒಂದು ಯೋಜನೆ ಅಡಿಯಲ್ಲಿ ಅಥವಾ ಅಭಿಯಾನದ ಅಡಿಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ಖೇತ್ ಬಚಾವೋ ಅಭಿಯಾನವನ್ನು ಮಾಡಿ ಅಂತ ಹೇಳಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕರೆಯನ್ನ ಕೊಟ್ಟಿದ್ದಾರೆ. ಏನ್ ಸರ್ ಖೇತ್ ಬಚಾವೋ ಅಭಿಯಾನ ಅಂತ ಅಂದ್ರೆ?
2: ಈಗ ಇದನ್ನ ಭಾಷಾಂತರ ಮಾಡಿದ್ರೆ ಭೂಮಿ ಉಳಿಸಿ,
1: ಭೂಮಿ
2: ಬಚಾವೋ ಅಂತ ಹೇಳಿದ್ರೆ ಭೂಮಿ ಉಳಿಸಿ. ಇದ್ರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಮಾತಾಡ್ತಾ ಬಂದಿದ್ದೇವೆ. ನಾವು ನಮ್ಮ ಭೂಮಿಯ ಆರೋಗ್ಯವನ್ನ ಏನೆಲ್ಲ ಮಾಡಿ ಕಳ್ಕೊಳ್ತಾ ಇದ್ದೇವೆ ಮತ್ತು ಎಷ್ಟೆಲ್ಲ ತೊಂದರೆಯನ್ನ ಅನುಭವಿಸ್ತಾ ಇದ್ದೇವೆ ಅದರ ಹಿನ್ನೆಲೆ ಒಳಗೆ, ಮತ್ತು ಭೂಮಿಗೆ ಏನೆಲ್ಲ ಕೆಟ್ಟದನ್ನ ಸೇರಿಸಬೇಕು ಅದನ್ನೆಲ್ಲ ಸೇರಿಸಿ ನಮಗಾಗಿರ್ಬೋದು ಅಥವಾ ಮುಂದಿನ ಪೀಳಿಗೆಗಾಗಿರ್ಬೋದು ಒಂದಷ್ಟು ಜಾಗ್ರತೆಯಿಂದ ನಾವು ಅದನ್ನ ಮಾಡಬೇಕು, ಅದನ್ನ ಬಿಟ್ಕೊಡ್ಬೇಕು, ಮುಂದಿನ ಪೀಳಿಗೆಗೆ ಒಳ್ಳೆ ರೀತಿಯಲ್ಲಿ ಭೂಮಿಯನ್ನ ಬಿಟ್ಕೊಡ್ಬೇಕು ಅನ್ನೋದು ಇವತ್ತಿನ ಸವಾಲು. ಆಕ್ಚುಲಿ ಈ ರೀತಿಯಲ್ಲಿ ಏನಾಗಿದೆ, ಆಕ್ಚುಲಿ ನಮ್ಗೆಲ್ರಿಗೂ ಗೊತ್ತಿದೆ, ಒಂದು ಅಸಮತೋಲನ ರಸಗೊಬ್ಬರಗಳ ಬಳಕೆ ಅಂತೂ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಅಂದ್ರೆ ಎಲ್ಲ ರೈತರು ಸೇರಿ ಅಸಮತೋಲನ ರಸಗೊಬ್ಬರದ ಬಳಕೆ
1: ಇದ್ದೇವೆ,
2: ಅಥವಾ ಯಾವುದೋ ಒಂದು ರಸಗೊಬ್ಬರವನ್ನ, ಉದಾಹರಣೆಗೆ ಯೂರಿಯಾ ರಸಗೊಬ್ಬರವನ್ನ ಯಥೇಚ್ಛವಾಗಿ ಬಳಸ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಎರಡು ಕಾರಣ ಯೂರಿಯಾ ರಸಗೊಬ್ಬರವನ್ನ ರೈತರು ಯಾಕೆ ಯಥೇಚ್ಛವಾಗಿ ಬಳಸ್ತಾರೆ ಅಂತ. ಒಂದು, ಯೂರಿಯಾದಲ್ಲಿ ಇರತಕ್ಕಂಥ ಸಾರಜನಕ ಏನಿದೆ ಅದು ನಮ್ಮ ವೆಜಿಟೇಟಿವ್ ಗ್ರೋತ್ಗೆ ಅನುಕೂಲ ಆಗ್ತದೆ. ಅಂದರೆ ನೀವು ಅದನ್ನು ಹಾಕಿದ ಕೂಡಲೇ, ಅಂದರೆ ಒಂದು 2-3 ದಿವಸದಲ್ಲಿ ನಿಮಗೆ ಹಸಿರು ಕಾಣಿಸೋದಕ್ಕೆ ಪ್ರಾರಂಭ ಆಗ್ತದೆ. ಸಡನ್ ಆಗಿ ವೆಜಿಟೇಟಿವ್ ಗ್ರೋತ್ ಆದ ಕೂಡಲೇ ಆಟೋಮೆಟಿಕ್ ಆಗಿ ನಿಮಗೆ ಹಸಿರು ಕಾಣಿಸ್ತದೆ. ಹಾಗಾಗಿ ರೈತರಿಗೆ ಏನು, ಗೊಬ್ಬರ ಹಾಕಿದೆ ಬೆಳೆ ಚೆನ್ನಾಗಾಯಿತು ಅಂತ, ಬೆಳೆ ಚೆನ್ನಾಗಾಗಿಲ್ಲ ಅದು, ಅದು ವೆಜಿಟೇಟಿವ್ ಗ್ರೋತ್ ತಗೊಂಡಿದೆ ಅಷ್ಟೇ. ಏನು ಇವ್ರು ಗೊಬ್ಬರ ಹಾಕಿದ ತಕ್ಷಣ ಅದು ಹಸರಾಗಬೇಕು ಅಂತಲೂ ಏನೂ ಇಲ್ಲ. ಒಂದು, ಎರಡನೇದು ಯೂರಿಯಾ ರಸಗೊಬ್ಬರ ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಸಗೊಬ್ಬರಗಳಲ್ಲಿ ಅತಿ ಕಡಿಮೆ ದರದ ರಸಗೊಬ್ಬರ ಇದು ಒಂದು 45 kg ಪ್ಯಾಕ್ 266 ರೂಪಾಯಿಗೆ ಸಿಗ್ತಾ ಇದೆ. ಈ ಎರಡು ಕಾರಣಗಳಿಂದ ರೈತರು ಯೂರಿಯಾ ರಸಗೊಬ್ಬರದ ಬಳಕೆಯನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಯೂರಿಯಾ ರಸಗೊಬ್ಬರದ ಬಳಕೆ ಅಂದ್ರೆ ಏನು, ಸಾರಜನಕದ ಬಳಕೆ
1: ಹೆಚ್ಚಳ ಮಾಡ್ತಕ್ಕಂಥದ್ದು.
2: ಸಾರಜನಕದ ಬಳಕೆ ಹೆಚ್ಚಾದಷ್ಟು ಏನಾಗ್ತದೆ, ಅದು ಒಂದು ಯಾವುದೇ ಒಂದು ಸಸ್ಯವನ್ನ ಅಥವಾ ಯಾವುದೇ ಒಂದು ಬೆಳೆಯನ್ನ ಆದಷ್ಟು ಮೆದು ಮಾಡ್ತಾ ಬರುತ್ತೆ. ಸಾರಜನಕದ ಅಂಶ ಈ ಪ್ಲಾಂಟಿನ ದೇಹದಲ್ಲಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅದು ಏನಾಗ್ತದೆ, ಸಕ್ಯುಲೆಂಟ್ ಅಂತೇಳಿ ಹೇಳ್ತೀವಿ. ಅಂದ್ರೆ ಹೊರಗಡೆಯಿಂದ ಹೋಗ್ತಕ್ಕಂತ ಈ ಕೀಟಾಣುಗಳು ಏನಿದ್ದಾವೆ, ಕೀಟಗಳು ಏನಿದ್ದಾವೆ, ರೋಗಾಣುಗಳು ಏನಿದ್ದಾವೆ, ಇವು ಸುಲಭವಾಗಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ.
1: ಒಂದು ಮೃದುವಾಗಿರುತ್ತೆ ನೀವು ಹೇಳ ಹಾಗೆ, ಇನ್ನೊಂದು ಅದರ ರೋಗ ನಿರೋಧಕ ಶಕ್ತಿಯ ಮೇಲೂ ಕೂಡ ಒಂದಷ್ಟು ಪರಿಣಾಮಗಳು
2: ಉಂಟಾಗುತ್ತೆ. ಈಗ ಯಾವುದೇ ಆಗ್ಲಿ, ನಾವು ಬೇರಿನ ಭಾಗವನ್ನಾಗ್ಲಿ ಅದನ್ನ ಇಂಟರ್ಸೆಕ್ಟ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಆ ಬೇರಿನ ಮೇಲ್ಭಾಗದಲ್ಲಿ ಕ್ಯೂಟಿಕಲ್ ಅಂತಕ್ಕಂತ ಒಂದು ಪ್ರೊಟೆಕ್ಟಿವ್ ಲೇಯರ್, ಹೆಂಗೆ ನಮ್ಮ ಮೆದುಳಿಗೆ ತಲೆ ಸ್ಕಲ್ ಇದೆಯೋ, ಬುರುಡೆ ಇದೆಯೋ, ಅದೇ ರೀತಿ ಈ ಬೇರಿನ ಅಂಶಕ್ಕೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಕ್ಯೂಟಿಕಲ್ ಲೇಯರ್ ಅಂತೇಳಿ ಇರ್ತದೆ. ಅದು ಆ ಭಾಗ ಏನಿರ್ತದೆ, ಆ ಭಾಗವನ್ನೇ ಇದು ಸಾರಜನಕದ ಬಳಕೆ ಹೆಚ್ಚಾಗೋದ್ರಿಂದ ಮೃದುವಾಗಿ ನಿಮಗೆ ರೋಗಾಣುಗಳ ಒಳನುಸುಳುವಿಕೆ ಏನಾಗ್ತದೆ, ಬಹಳ ಸರಳವಾಗಿ ಆಗ್ತದೆ. ಹೆಚ್ಚಿನ ರೋಗಾಣುಗಳಾಗಲಿ, ಹೆಚ್ಚಿನ ಕೀಟಗಳಾಗಲಿ ಬಾಧಿಸ್ತಕ್ಕಂಥದ್ದು ಆಗ್ತದೆ. ಒಂದು, ಎರಡನೇದು ಮಣ್ಣಿನ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಒಮ್ಮೆ ಹಾಕ್ತಕ್ಕಂಥ ಗೊಬ್ಬರ ಅಲ್ಲೇ ಉಳಿಯೋದಿಲ್ಲ, ಅದು ಲೀಚ್ ಔಟ್ ಆಗಿ ಅಂದರೆ ಅಲ್ಲಿಂದ ಕೊಚ್ಕೊಂಡು ಬಂದು ನದಿನೋ ಮತ್ತೊಂದೋ ಸೇರ್ತದೆ, ಅದನ್ನು ಅಲ್ಲಿಯ ಜಲಚರಗಳು ತಿಂತವೆ, ಅದನ್ನು ಮತ್ತೆ ನಾವು ತಿಂತೀವಿ. ಮನುಷ್ಯನ ದೇಹವನ್ನು ಹಂಗೆ ಹೋಗ್ತಾ ಇದೆ. ಅದೇ ಮೇವನ್ನು ಹೆಚ್ಚಿಗೆ ತಿಂದಂಥ ಪ್ರಾಣಿಗಳು ಕೊಡ್ತಕ್ಕಂಥ ಹಾಲನ್ನು ನಾವು ಕುಡಿತಾ ಇದ್ದೀವಿ, ಪ್ರಾಣಿಗಳನ್ನು ಆಹಾರವಾಗಿ ಉಪಯೋಗಿಸ್ತಾ ಇದ್ದೇವೆ. ಆ ಮುಖಾಂತರನೂ ಕೂಡ ಸಾರ್ವಜನಿಕ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಾರಜನಕ ಬಂದು ಮಾನವನ ದೇಹ ಸೇರ್ತಾ ಇದೆ. ಕಣ್ಣು ಮುಂದೆ ಇರತಕ್ಕಂಥ ದೊಡ್ಡ ಉದಾಹರಣೆ ಅಂತೇಳಿ ಹೇಳಿದ್ರೆ ಪಂಜಾಬ್. ಪಂಜಾಬ್ ಈಗ ಕ್ಯಾನ್ಸರ್ ಹಬ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಕ್ಯಾನ್ಸರ್ ಪೇಷಂಟ್ ಅನ್ನೇ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಟ್ರೈನ್
1: ಕೂಡ
2: ಹೋಗುತ್ತಂತೆ. ಆ ಥರದ ಪರಿಸ್ಥಿತಿಗೆ ಅವರು ತಲುಪಿದ್ದಾರೆ. ಯಾಕೆ ಅಂತೇಳಿ ಹೇಳಿದ್ರೆ ಅತಿಯಾದ ಸಾರಜನಕದ ಬಳಕೆ ಆಗ್ತಾ ಇರೋದ್ರಿಂದ ಒಂದು. ಆಮೇಲೆ ಈ ರೀತಿ ಅಸಮತೋಲನತವಾದಂತಹ ರಸಗೊಬ್ಬರ ಬಳಕೆ ಮಾಡೋದ್ರಿಂದ ಮಣ್ಣಿನ ಸವೆತನೂ ಕೂಡ ಜಾಸ್ತಿ ಆಗುತ್ತೆ. ಒಂದು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತೇಳಿ ಹೇಳ್ತೀವಿ, ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಎಷ್ಟಿರಬೇಕು, 1%ನಷ್ಟು ಇರಬೇಕು, 1% ಅಂತೇಳಿ ಹೇಳ್ತೀವಿ. ಇದು ಏನಾಗಿದೆ, ಬರ್ತಾ ಬರ್ತಾ ಬಹಳ ಕಡಿಮೆ ಆಗಿದೆ. ಈ ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆನೇನ್ ಆವರೇಜ್ 1.3-0.4% ಸಾವಯವ ಇಂಗಾಲ ಕಂಡು ಬರ್ತಾ ಇದೆ.
1: ಅಷ್ಟು ಕಡಿಮೆ,
2: ಅಷ್ಟು ಕಡಿಮೆ.
1: ಎಷ್ಟಿರ್ಬೇಕು ಸರ್?
2: ಒಂದಿರಬೇಕು, 1% ಇರಬೇಕು,
1: 1% ಇರಬೇಕು,
2: 1% ಇರಬೇಕು. ಇದಿತ್ತು ಅಂತೇಳಿ ಹೇಳಿದ್ರೆ ಮಣ್ಣು ಆರೋಗ್ಯಯುತವಾಗಿದೆ, 1 ಅಥವಾ ಅದಕ್ಕಿಂತ ಹೆಚ್ಚಿತ್ತು ಅಂತೇಳಿ ಹೇಳಿದ್ರೆ ನಿಮ್ಮ ಹೊಲದ ಮಣ್ಣು ಬಹಳ ಆರೋಗ್ಯಯುತವಾಗಿದೆ ಅಂತೇಳಿ ಅರ್ಥ. ಇದು ಒಂದು ಪ್ಯಾರಾಮೀಟರ್ ನಮಗೆ, ತಕ್ಷಣ ಮಣ್ಣಿನ ಆರೋಗ್ಯ ಹೆಂಗಿದೆ ಅಂತೇಳಿ ಕಂಡುಹಿಡಿಯೋದು. ಇದಾಯ್ತು ಅಂತೇಳಿ ಹೇಳಿದ್ರೆ ಅಲ್ಲಿಗೆ ನಾವು ಮಣ್ಣನ್ನ ಆರೋಗ್ಯದೆಡೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ. ಈಗ ನೋಡಿದ್ರೆ 0.3-0.4% ನಾವು ಇಷ್ಟೇ ಇರೋದ್ರಿಂದ ನಾವು ಮಾಡಬೇಕಾದಂಥ ಕೆಲಸ ಬಹಳಷ್ಟಿದೆ. ಓಕೆ, ಹಂಗಾಗಿ ಇದ್ರ ಬಗ್ಗೆ ರೈತರಿಗೆ ನಾವು ಅರಿವನ್ನು ಮೂಡಿಸ್ಬೇಕು, ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು, ಇದರಿಂದ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ರೈತರಿಗೆ ತಿಳಿಸ್ಕೊಡ್ಬೇಕು. ಈ ಹಿನ್ನೆಲೆ ಒಳಗೆ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಕರೆಯನ್ನ ಕೊಟ್ಟಿದ್ದಾರೆ, ಖೇತ್ ಬಚಾವೋ ಅಭಿಯಾನವನ್ನ 1-15 ಅಂದ್ರೆ ಅಲ್ಲಿಗೆ ಮುಗಿಯೋದಿಲ್ಲ ಇದು. 1-15 ಬಹಳಷ್ಟು ವ್ಯಾಪಕವಾಗಿ ಮಾಡಿ ಅದರ ನಂತರವೂ ನೀವು ರೈತರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಡಬೇಕು, ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಖೇತ್ ಬಚಾವೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆ.
1: ಸರ್, ಈಗಾಗಲೇ ಈ ಖೇತಿ ಬಚಾವೋ ಆಂದೋಲನ ಅನ್ನುವಂಥದ್ದು ಅಥವಾ ಅಭಿಯಾನ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಈಗ ಪ್ರಾರಂಭ ಆದಂದಿನಿಂದ ಇಲ್ಲಿಯವರೆಗೆ ಇಲಾಖೆ ಏನೆಲ್ಲ ಕೆಲಸಗಳನ್ನ ಚಟುವಟಿಕೆಗಳನ್ನ ಮಾಡಿದೆ, ಸಾಮಾನ್ಯ ಜನರಲ್ಲಿ ಮತ್ತು ಕೃಷಿಕರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕೆಲಸಗಳು ಏನೇನಾಗಿದ್ದಾವೆ?
2: ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿ ಹಳ್ಳಿಗಳಿಗೆ ಹೋಗಿ ನಾವು ಆಟೋ ಮುಖಾಂತರ ಪ್ರಚಾರ ಕೊಡ್ತಕ್ಕಂಥದ್ದು, ನಾವೇ ರೈತರಿಗೆ ಸಭೆಗಳನ್ನು ನಡೆಸಿ, ಮುಂಜಾನೆ ಸಭೆಗಳಾಗಿರ್ಬೋದು, ಸಂಜೆ ಸಭೆಗಳಾಗಿರ್ಬೋದು, ಈ ರೀತಿ ಸಭೆಗಳನ್ನು ನಡೆಸಿ ರೈತರಿಗೆ ತಿಳುವಳಿಕೆ ತಿಳಿತಕ್ಕಂಥದ್ದು, ಮತ್ತೆ ಅಲ್ಲಲ್ಲಿ ಎಲ್ಲಿ ಹೆಚ್ಚಿನ ಜನ ಸೇರ್ತಾರಲ್ಲ, ಉದಾಹರಣೆಗೆ ಗ್ರಾಮ ಪಂಚಾಯತಿ ಆಫೀಸರ್ ಇರ್ಬೋದು ಅಥವಾ ಹಳ್ಳಿಯಲ್ಲಿ ಇರತಕ್ಕಂಥ ಲೈಬ್ರರಿ, ಮತ್ತೊಂದು ದೇವಸ್ಥಾನ, ಈ ಥರದ ಭಾಗಗಳಲ್ಲಿ ಈ ಪೋಸ್ಟ್ಗಳನ್ನ ಹಂಚ್ತಕ್ಕಂಥದ್ದು, ಗೋಡೆಗಳ ಮೇಲೆ ಪೋಸ್ಟರ್ ಹಂಚಿ ಅದನ್ನ ರೈತರು ಅದನ್ನ ಅಧ್ಯಯನ ಮಾಡಿ ಆದರೂ ಅಟ್ಲೀಸ್ಟ್ ಅವರು ಮುಂದೆ ಇದ್ರ ಬಗ್ಗೆ ಕ್ರಮ ವಹಿಸಲಿ ಅನ್ನೋ ಉದ್ದೇಶದಿಂದ ಆ ಥರದ್ದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ನೈಸರ್ಗಿಕ ಕೃಷಿಯನ್ನು ಸುಮಾರು 5,000 ಎಕರೆ ಪ್ರದೇಶದಲ್ಲಿ ಕೈಗೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ,
1: ನಮ್ಮ ಹಾಸನ ಜಿಲ್ಲೆ,
2: ಹಾಸನ ಜಿಲ್ಲೆಯಲ್ಲಿ. ಇದನ್ನು 125 ಎಕರೆಗೆ ಒಂದು ಕ್ಲಸ್ಟರ್ ಅಂತೇಳಿ ಮಾಡಿಕೊಂಡಿದ್ದೇವೆ. ಆ ಪ್ರಕಾರ ಒಟ್ಟಾರೆ 40 ಕ್ಲಸ್ಟರ್. ಈ 40 ಕ್ಲಸ್ಟರ್ ನಮ್ಮ 38 ಹೋಬಳಿ, ಅಂದ್ರೆ ಪ್ರತಿ ಹೋಬಳಿನಲ್ಲೂ ಒಂದೊಂದು ಕ್ಲಸ್ಟರ್ ಇದೆ. ನಮಗೆ ಎಲ್ಲ 38 ಹೋಬಳಿಗಳನ್ನು ನಾವು ಇದರಲ್ಲಿ ಕವರ್ ಮಾಡಿದ್ದೇವೆ. ರೈತರಿಗೆ ನೈಸರ್ಗಿಕ ಕೃಷಿಯನ್ನ ಹೆಚ್ಚಿಗೆ ಮಾಡೋ ರೀತಿಯಲ್ಲಿ ಇವರಿಗೆ ಪ್ರೇರೇಪಣೆ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಕೃಷಿ ಸಖಿಯರು ಕೂಡ ಕೈ ಜೋಡಿಸಿದ್ದಾರೆ. ಪ್ರತಿ ಕ್ಲಸ್ಟರ್ಗೆ 2 ಕೃಷಿ ಸಖಿಯರು ಪ್ರೇರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ನಮ್ಮ ಜಿಲ್ಲೆಯಲ್ಲಿ 80 ಜನ ಕೃಷಿ ಸಖಿಯರು ನೈಸರ್ಗಿಕ ಕೃಷಿ ಅಭಿಯಾನದಡಿನೇ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಇಲಾಖೆ ಸಿಬ್ಬಂದಿ. ಅಂದರೆ ನಾವು 5,000 ಎಕರೆ ಅಂದರೆ 5,000 ಜನ ರೈತರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದರೆ ಒಬ್ಬ ರೈತ 1 ಎಕರೆ ಅಷ್ಟೇ ಕೊಡಲಿ ಅಂತ. ಈಗ ಅವರಿಗೆ

0: 5 ಎಕರೆ ಇರ್ಬೋದು, 10 ಎಕರೆ ಇರ್ಬೋದು, ಮತ್ತೆಷ್ಟೋ ಇರ್ಬೋದು. ಆದರೆ ಪ್ರಾರಂಭ ಮಾಡುವಾಗ 1 ಎಕರೆಯಿಂದ ಪ್ರಾರಂಭ ಮಾಡಿಸೋಣ ಅಂತೇಳಿ. ಇದನ್ನು ನಾವು ನೈಸರ್ಗಿಕ ಕೃಷಿ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ. ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡಿದ್ದಾರೆ ಸಾಕಷ್ಟು ರೈತರು. ಇದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನೊಳಗೆ ನಾನು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಕೆ ಎಸ್ ಲತಾಕುಮಾರಿ ಮೇಡಮ್ ಅವ್ರನ್ನ ಅಭಿನಂದಿಸ್ತೇನೆ, ಮತ್ತು ನಾನು ಅವರನ್ನು ಸ್ಮರಿಸ್ತೇನೆ. ಏನು ಅಂತೇಳಿ ಹೇಳಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಗುರಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಇಲಾಖಾ ಸಿಬ್ಬಂದಿಯವರು ಸಹಿತ ಇದ್ರ ಬಗ್ಗೆ ಶ್ರಮಿಸಬೇಕು. ಪ್ರತಿಯೊಬ್ಬ ಇಲಾಖಾ ಸಿಬ್ಬಂದಿನೂ 1,000 ಜನ ರೈತರನ್ನ ತಲುಪಬೇಕು, ಅವರಿಗೆ ನೈಸರ್ಗಿಕ ಕೃಷಿಯ ಬಗ್ಗೆ ತಿಳುವಳಿಕೆ ಕೊಡಬೇಕು. ಆ ಮುಖಾಂತರ ನೀವು ರೈತರಿಗೆ ನೈಸರ್ಗಿಕ ಕೃಷಿಯನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋದು ಉದ್ದೇಶ.
1: ಈಗ ಈ ಒಂದು ಅಭಿಯಾನ ಏನು ನಡೀತಾ ಇದೆಯೋ ಈ ಸಮಯದಲ್ಲೇ ಯಾಕೆ ಸರ್, ಜೂನ್ ತಿಂಗಳ 1-15 ಯಾಕೆ?
0: ನಮ್ಮೆಲ್ರಿಗೂ ಗೊತ್ತಿರುವಂತೆ ಮುಂಗಾರು ಪ್ರಾರಂಭ ಆಗ್ತಕ್ಕಂಥ ತಿಂಗಳದು ಜೂನ್ 1 ಅಂತೇಳಿ ಹೇಳಿದರೆ, ಹಾಗೆ ಲೆಕ್ಕ ಹಾಕಿದರೆ ಮೇ 15 ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿಬಿಡ್ತದೆ. ಒಳ್ಳೆ ಮಳೆ ಬಂತು ಅಂತ ಹೇಳಿದರೆ, ಯಾಕೋ ಈ ಸಲ ನಿಮಗೆ ಗೊತ್ತಿದೆ ಮಳೆ ಪ್ರಿಡಿಕ್ಷನ್ ಕೂಡ ಕಡಿಮೆ ಇದೆ. ಹಂಗಾಗಿ ಮೇನಲ್ಲಿ ನಮಗೆ ನಿರೀಕ್ಷೆ ಮಾಡಿದಂಥ ಮಳೆಯೂ ಬರಲಿಲ್ಲ, ಮತ್ತೆ ಬಿತ್ತನೆಯೂ ಕೂಡ ಆಗಿಲ್ಲ. ನಮಗೆ ಪ್ರಾರಂಭ ಆಗಿರೋದು ಜೂನ್ ತಿಂಗಳಲ್ಲಿ ಒಳ್ಳೆ ಮಳೆ ಪ್ರಾರಂಭ ಆಗಿದೆ. ಜೊತೆಗೆ ರೈತರು ಕೂಡ ಬಿತ್ತನೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ರೈತರಿಗೆ ತಿಳಿಸ್ಕೊಟ್ರು ಅಂತೇಳಿ ಹೇಳಿದ್ರೆ ಅದು ಅವರ ಮನಸ್ಸಿನಲ್ಲಿ ಉಳಿಯುತ್ತೆ, ಮಾಡ್ತಾರೆ ಅಂತೇಳಿ ಅಂತ. ಬರೀ ರೈತರಿಗೆ ಅಷ್ಟೇ ತಿಳಿಸ್ಕೊಡ್ತಾ ಇಲ್ಲ, ಇದರಲ್ಲಿ ಮತ್ತೊಂದು ಗುರಿಯನ್ನು ಕೊಟ್ಟಿದ್ದಾರೆ. ಯಾರು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಅವರು ಅವರ ಒಟ್ಟಾರೆ ಭೂಮಿ ಏನಿದೆ ಅದರಲ್ಲಿ ಕನಿಷ್ಠ 25% ಸ್ವಯಂ ಪ್ರೇರಿತವಾಗಿ ನೈಸರ್ಗಿಕ ಕೃಷಿ ಪದ್ಧತಿಗೆ ಮುಂದೆ ಬರೋ ರೀತಿಯಲ್ಲಿ ನೀವು ಅವರಿಗೆ ಪ್ರೇರಣೆಯನ್ನು ನೀಡಬೇಕು ಅಥವಾ ಅವರಿಗೆ ಪ್ರಚಾರವನ್ನು ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಕೂಡ ಈ ಅಭಿಯಾನದಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ಕೂಡ ಎಲ್ಲ ಜನಪ್ರತಿನಿಧಿಗಳು ಯಾರಿದ್ದಾರೆ, MP ಸಾಹೇಬರಿಂದ ಹಿಡಿದು ಮುಂದೆ ಗ್ರಾಮ ಪಂಚಾಯತಿ ಸದಸ್ಯರ ತನಕನು, ನನ್ನ ಮನವಿ ಏನು ಅಂತೇಳಿ ಹೇಳಿದರೆ, ಆಯಿತು ರೈತರು ಮಾಡಲಿ, ನಾವು ಇಡೀ ಈ ಸಮಾಜವನ್ನು ಪ್ರತಿನಿಧಿಸುವಂಥವ್ರು ಜನಪ್ರತಿನಿಧಿಗಳು, ನಾವು ನಮ್ಮಲ್ಲಿ ಇರ್ತಕ್ಕಂಥ ಭೂಮಿ ಏನಿದೆ ಆ ಭೂಮಿಯ 25% ಕಾಲು ಭಾಗವನ್ನು ನಾವು ನೈಸರ್ಗಿಕ ಕೃಷಿಗೆ ಅಳವಡಿಸ್ತೀವಿ ಅಂತೇಳಿ ಎಲ್ಲರೂ ಪಣ ತೊಡಬೇಕು ಮತ್ತು ಇದರಲ್ಲಿ ಭಾಗಿಯಾಗಬೇಕು, ಇದನ್ನು ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ.
1: ನಮ್ಮ ಈ ಒಂದು ಆಂದೋಲನ ಏನಿದೆಯೋ ಸರ್, ಖೇತ್ ಬಚಾವೋ ಅಭಿಯಾನ ಅನ್ನುವಂಥದ್ದು ಏನಿದೆಯೋ, ಇದಕ್ಕೆ ನೈಸರ್ಗಿಕ ಕೃಷಿಯಾಗಲಿ ಸಾವಯವ ಕೃಷಿಯಾಗಲಿ ಅಥವಾ ಶೂನ್ಯ ಉಳುಮೆಯ ಒಂದು ಕೃಷಿಯಾಗಲಿ ಇವೆಲ್ಲವೂ ಹೇಗೆ ಕೊಡುಗೆಯನ್ನು ಕೊಡ್ತವೆ?
0: ಈಗ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಮತ್ತು ನಾವು ನಮ್ಮಲ್ಲಿ ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥ ಸಂಪನ್ಮೂಲಗಳ ಬಳಕೆ ಮಾಡಬೇಕು ಅಂತೇಳಿ ಒಂದು ಯೋಚನೆ ಬಂತು ಅಂತೇಳಿ ಹೇಳಿದರೆ ಅದಕ್ಕೆ ಒಳಿತಕ್ಕಂಥ ದಾರಿ ಯಾವುದು ಅಂತೇಳಿ ಹೇಳಿದರೆ ನೈಸರ್ಗಿಕ ಕೃಷಿ. ಈ ನೈಸರ್ಗಿಕ ಕೃಷಿ ಅಥವಾ ನಾವೇನು ಹೇಳ್ತೀವಿ ಶೂನ್ಯ ಬಂಡವಾಳದ ಕೃಷಿ, 0 budget ನ್ಯಾಚುರಲ್ ಫಾರ್ಮಿಂಗ್, ಎರಡೂ ಒಂದೇ. ನೈಸರ್ಗಿಕ ಕೃಷಿಯಲ್ಲೇ ಯಾವುದೇ ಬಂಡವಾಳ ಹಾಕದಂತೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದೇ 0 budget ನ್ಯಾಚುರಲ್ ಫಾರ್ಮಿಂಗ್. ಜೊತೆಗೆ ನಮ್ಮ ಸಾವಯವ ಕೃಷಿ ಆಗಿರ್ಬೋದು, ಸಾವಯವ ಕೃಷಿನಲ್ಲಿ ಹೊರಗಡೆಯಿಂದ ಕೆಲವೊಂದು ಪದಾರ್ಥಗಳನ್ನು ತಂದು ಹಾಕೋದಕ್ಕೆ ಅವಕಾಶ ಇರ್ತದೆ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ಪ್ರಮುಖವಾಗಿ 3 ಅಂಶಗಳು, ಬೀಜಾಮೃತ, ಜೀವಾಮೃತ ಮತ್ತು ಹೊದಿಕೆ, ಈ ತತ್ವಗಳ ಆಧಾರದಲ್ಲೇ ನಡೀತಕ್ಕಂಥದ್ದು. ಬೀಜಾಮೃತ ಮಾಡೋಕ್ಕಾಗಲಿ ಅಥವಾ ಜೀವಾಮೃತ ಮಾಡೋಕ್ಕಾಗಲಿ ನಮಗೆ ಯಾವುದೇ ಹೊರಗಿನ ಖರ್ಚಿಲ್ಲ, ಇರ್ತಕ್ಕಂಥ ಒಳಗೆ ನಮ್ಮಲ್ಲೇ ಇರತಕ್ಕಂಥ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಕೃಷಿಯನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ನಾವು ಏನಾದರೂ ಇದರಲ್ಲಿ ಹೊರಗಡೆಯಿಂದ ತರಲೇಬೇಕಾದಂಥ ಪ್ರಸಂಗ ಬಂತು ಅಂತೇಳಿ ಹೇಳಿದರೆ ಅವನು ಕೂಡ ಸಸ್ಯಜನ್ಯ ಕೀಟನಾಶಕ ಆಗಿರ್ಬೋದು, ಸಸ್ಯಜನ್ಯ ರೋಗನಾಶಕಗಳಾಗಿರ್ಬೋದು, ಇಂಥದನ್ನು ಬಳಸೋದಕ್ಕೆ ಅವಕಾಶ ಇದೆ. ಹಂಗಾಗಿ ನಮಗೆ ಈ ಸಮತೋಲನ ರಸಗೊಬ್ಬರ ಬಳಕೆ ಆಗಿರ್ಬೋದು ಅಥವಾ ಖೇತ್ ಬಚಾವೋ ಅಂತೇಳಿ ಒಂದು ಶಬ್ದ ಬಂದ ಕೂಡಲೇ ಕಣ್ಣಿಗೆ ಒಳೆಯುವಂಥದ್ದು ಮತ್ತು ಮುಂದಿನ ದಾರಿ ಕಾಣತಕ್ಕಂಥದ್ದು ನಮಗೆ ನೈಸರ್ಗಿಕ ಕೃಷಿ.
1: ಸರ್, ಈಗ ವಿಪರೀತವಾಗಿ ಬಳಕೆ ಮಾಡ್ತಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಕೀಟನಾಶಕ ಮತ್ತು ರೋಗನಾಶಕ, ಅದ್ರ ಜೊತೆಗೆ ಇತ್ತೀಚೆಗೆ ನಾವು ವ್ಯಾಪಕವಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಕಳೆನಾಶಕ, ಇದೆಲ್ಲವೂ ಕೂಡ ನಮ್ಮ ಮಣ್ಣಿನ ಮೇಲೆ, ನಮ್ಮ ಭೂಮಿಯ ಮೇಲೆ, ನಮ್ಮ ಹೊಲಗದ್ದೆಗಳ ಮೇಲೆ ಎಂಥ ದುಷ್ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ?
0: ಈಗ ನಾವು ಎಲ್ಲ ನೋಡ್ತಾ ಇದ್ದೀವಿ ಕಣ್ಣೆದುರಿಗೆ ಸಾಕಷ್ಟು. ಈಗ ಉದಾಹರಣೆ ಮಾತಾಡ್ತಾ ನಾನು ಪಂಜಾಬ್ನ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೇನೆ, ಅಥವಾ ಬೇರೆ ಬೇರೆ ರೂಪದಲ್ಲಿ ನಮ್ಮ ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮವನ್ನು ಮಾಡತಕ್ಕಂಥ ಕೆಲಸವನ್ನು ನಮ್ಮ ರಾಸಾಯನಿಕ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು, ಪೀಡೆನಾಶಕಗಳು ಮಾಡ್ತಾ ಇದ್ದಾವೆ. ಒಂದು ಸರಿಯಾದ ಬಳಕೆ ಆಯಿತು ಅಂತೇಳಿ ಹೇಳಿದರೆ ಅಷ್ಟೊಂದು ದುಷ್ಪರಿಣಾಮ ಆಗೋದಕ್ಕೆ ಅವಕಾಶ ಇಲ್ಲ. ಮೊದಲನೇದಾಗಿ ನಾವು ಅದನ್ನು ಎಷ್ಟು ಬಳಸಬೇಕೋ ಅಷ್ಟು ಬಳಸ್ತಾ ಇಲ್ಲ, ಅತಿಯಾಗಿ ಬಳಸ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಹೋಗಿ ನಮ್ಮ ರೈತರು ಕಳೆಯನ್ನು ತೆಗಿತಾ ಇದ್ದಾರೆ, ಮೆಕ್ಯಾನಿಕಲ್ ಮೆಥಡ್ ಕಳೆಯನ್ನು ಕೈಯಿಂದ ತೆಗಿ

0: ಅಂತ ಹೇಳಿ ಯಾವುದೇ ಮತ್ತೊಂದು ಜೀವಿಯನ್ನ ತೆಗೆದಾಕ್ಬಿಡ್ತೀವಿ ಈ ಎಕೋಸಿಸ್ಟಮ್ ಇಂದ ಅನ್ನೋದಿದೆಯಲ್ಲ, ಅದು ಬಹಳ
1: ಸಾಧ್ಯವಿಲ್ಲದ.
0: ನಮ್ಮ ಪ್ರಕೃತಿಯೊಳಗೆ ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಯಾವ್ಯಾವ ಜೀವಿಗಳು ಇರಬೇಕೋ ಎಲ್ಲವೂ ಇರಬೇಕು. ಒಂದೇನು ಅಂದ್ರೆ ಅವುಗಳಿಂದ ನಮಗೆ ಆರ್ಥಿಕ ನಷ್ಟ ಆಗದ ರೀತಿಯಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಜರುಗಿಸಿ ಮತ್ತು ನಮ್ಮ ಭೂಮಿಗೆ ಯಾವುದೇ ಕೆಟ್ಟ ಪರಿಣಾಮ ಆಗದ ರೀತಿಯಲ್ಲೂ ಸಹಿತ ಅವುಗಳ ನಿಯಂತ್ರಣವನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಅಂತ ಕ್ರಮಗಳನ್ನು ಜರುಗಿಸಿ ನಾವು ನಿಯಂತ್ರಣ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಹೊರತು ಯಾವುದೋ ಒಂದು ಜೀವಿಯನ್ನ ನಾಶ ಮಾಡಿಬಿಡ್ತೀನಿ, ಇದು ಈ ಹುಳ ಬಂದಿದೆ, ಈ ಸೈನಿಕ ಹುಳ ಬಂದಿದೆ, ಈ ಸೈನಿಕ ಹುಳ ಈ ಭೂಮಿ ಮೇಲೆ ಇರಬಾರ್ದು ಅಥವಾ ನಮ್ಮ ಇಡೀ ಜಿಲ್ಲೆಲ್ಲೇ ಇರಬಾರ್ದು, ನಾವು ನಾಶ ಮಾಡಿಬಿಡ್ತೀವಿ, ಇಲ್ಲ
1: ಸುಳ್ಳು,
0: ಅದು ಸಾಧ್ಯ ಇಲ್ಲದ ಮಾತದು ಇರ್ತದೆ. ನಮಗೆ ತೊಂದರೆ ಕೊಡದ ರೀತಿಯಲ್ಲಿ ನೋಡ್ಕೋಬೇಕಷ್ಟ.
1: ಸರ್, ಈಗ ಒಂದು ನನಗನ್ಸುತ್ತೆ ಯಾವಾಗ್ಲೂ ಈಗ ಸಾಮಾನ್ಯವಾಗಿ ಹಿಂದೆನೂ ಕೂಡ ನಾವು ಬೆಳೆಗಳನ್ನು ಮಾಡ್ತಾ ಇದ್ವಿ, ಆ ಮೂಲಕವೇ ನಾವು ಅನ್ನವನ್ನು ಬೆಳ್ಕೊಂಡು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬದುಕನ್ನು ಕಟ್ಕೊಳ್ತಾ ಇದ್ದಿದ್ದು. ಹಿಂದೆ ಇಲ್ಲದಂತಹ ರೋಗ ಮತ್ತು ಕೀಟಗಳು, ಹಿಂದೆ ಇಲ್ಲದಷ್ಟು ಕಳೆ ಇವತ್ತು ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸ್ತಾ?
0: ಇದು ಭಾಳ ಒಳ್ಳೆ ಪ್ರಶ್ನೆ. ಏನು ಅಂತೇಳಿ ಹೇಳಿದ್ರೆ, ಈಗ ನಾನು ನಿಮ್ಗೆ ಹೇಳಿದೆ ಅತಿಯಾದ ಬಳಕೆ ಯಾವುದೇ ಆಯಿತು ಅಂತೇಳಿ ಹೇಳಿದ್ರೆ ಅದು ದುಷ್ಪರಿಣಾಮಕ್ಕೆ ದಾರಿ ಅಂತಾನೆ ಅರ್ಥ. ಈಗ ಉದಾಹರಣೆಗೆ ಯಾವುದೋ ಒಂದು ಪತಂಗ ಅಥವಾ ಒಂದು ಕೀಟವನ್ನು ನಿಯಂತ್ರಣ ಮಾಡೋದಕ್ಕೆ ಮೊದಲು ಯಾವುದೋ ಒಂದು ಕೆಮಿಕಲ್ನ ಹೊಡಿತೀವಿ. ಎಷ್ಟು ನಾವು ರೆಕಮೆಂಡ್ ಮಾಡಿರ್ತೀವಿ, ಇದನ್ನು 2 ml ಒಂದು ಲೀಟರ್ ನೀರಿಗೆ ಹಾಕಿ ಹೊಡಿರಪ್ಪ ಅಂತ ಹೇಳಿರ್ತೀವಿ, ಹೊಡಿತಾರೆ. ಆದರೆ ಕೆಲವರು ಏನು ಮಾಡ್ತಾರೆ, ಏಯ್ 2 ml ಎಂತ ಹಾಕೋದು, 2 ml ಹಾಕಂತ ಹೋದರೆ ಈ 1 acre ಹತ್ತು ಕ್ಯಾನ್ ಹೊಡಿಬೇಕಾಗುತ್ತೆ. ಯಾರು 10 can ಹೊಡೆಯುವಷ್ಟು ಪೇಷನ್ಸ್ ಐತೆ? 4 canಾಗ ಮುಗಿಸ್ಬಿಡೋಣ, ಹಾಕ್ರೆ ಲೀಟ್ರಿಗೆ ಒಂದು 4 ml 5 ml 8 ml 10 ml ಹಾಕಿ ಹೊಡೆದು ಬಿಡೋದು. ಹಿಂಗಾಯ್ತು ಅಂತೇಳಿ ಹೇಳಿದ್ರೆ ಆಟೋಮೆಟಿಕ್ ಆಗಿ ಆ ಕೆಮಿಕಲ್ಗೆ ರೆಸಿಸ್ಟೆಂಟ್ ಪವರ್ನ ಆ ಕೀಟ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಜೀವಿ ಅದು, ಭಗವಂತ ಸೃಷ್ಟಿ ಮಾಡಿರೋ ಜೀವಿ ಅದು, ಅದಕ್ಕೆ ಗೊತ್ತಿದೆ ಈ ಪ್ರಕೃತಿಯಲ್ಲಿ ಹೆಂಗೆ ತಾನು ಬದುಕಬೇಕು ಅನ್ನೋ ಪ್ರಯತ್ನದಲ್ಲಿ ಅದಿರುತ್ತೆ. ನೀವು ನಾಶ ಮಾಡಕ್ಕೆ ನೀವು ಹೊರಟಿರ್ಬೋದು, ಆದರೆ ಅದಕ್ಕೂ ಕೂಡ ಅದರದೇ ಆದ ಒಂದು ಶಕ್ತಿ ಇದೆ, ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಆ ಕೀಟದಲ್ಲೂ ಇದೆ. ಅದು ಸರ್ವೇವ್ ಆಗಿ ಟ್ರೈ ಮಾಡಿ, ಅದು ಒಮ್ಮೆ ರೆಸಿಸ್ಟೆನ್ಸ್ ಬೆಳ್ಕೋತು ಅಂತಂದರೆ ನೀವು ತಗೊಂಡೋಗಿ ಆ ಕೆಮಿಕಲಲ್ಲಿ ಅದ್ದಿದ್ರೂ ಸಹಿತ ಅದು ಕೀಟ ಸಾಯೋದಿಲ್ಲ. ಈಗ ಏನಾಗುತ್ತೆ ಅಂತೇಳಿ ಹೇಳಿದ್ರೆ ಮತ್ತೊಂದು ಯಾವುದೋ ಕೆಮಿಕಲ್ ಹೊಡಿತೀವಿ, ಅದನ್ನು ಹೊಡೆಯುವಾಗ ಏನು ಮಾಡಬೇಕಾಗುತ್ತೆ, ಮೊದಲು ಏನು ಕೆಮಿಕಲ್ ಹೊಡೆದಿದ್ವಲ್ಲ ಅದಕ್ಕಿಂತ ಹೆಚ್ಚಿಗೆ ಪವರ್ ಇರತಕ್ಕಂಥ ಕೆಮಿಕಲ್ನ ರಾಸಾಯನಿಕವನ್ನು ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಹಿಂಗೆ ಮಾಡ್ಕೋತಾ ಮಾಡ್ಕೋತಾ ನಾವೆಲ್ಲ ಅತಿ ಹೆಚ್ಚು ನಾಶವನ್ನು ಉಂಟು ಮಾಡ್ತಕ್ಕಂಥ ರಾಸಾಯನಿಕಗಳ ಬಳಕೆಗೆ ಬಂದು ನಿಂತು ಬಿಟ್ಟಿದ್ದೇವೆ. ನೀವು ನೋಡಿರ್ಬೋದು ಒಂದು ಪೆಸ್ಟಿಸೈಡ್ನ ಮಾರಾಟ ಮಾಡುವಾಗ ಅದ್ರ ಮೇಲ್ಗಡೆ ಒಂದು ಚಿಹ್ನೆ ಹಾಕಿರ್ತಾರೆ, ಹಸಿರು ಚಿಹ್ನೆ, ಹಳದಿ ಚಿಹ್ನೆ, ನೀಲಿ ಚಿಹ್ನೆ, ಕೆಂಪು ಚಿಹ್ನೆ. ಯಾವ ಮಟ್ಟಕ್ಕೆ ಆಗಿದೆ ಅಂತ ಹೇಳಿದ್ರೆ ಹಸಿರು ಚಿಹ್ನೆ ಹಳದಿ ಚಿಹ್ನೆ ಕೀಟನಾಶಕಗಳು ಕೆಲಸನೇ ಮಾಡೋದಿಲ್ವೇನೋ ಅನ್ನೋ ರೀತಿಯಲ್ಲಿ ನಮ್ಮ ರೈತರು ಬಂದು ನಿಂತಿದ್ದಾರೆ. ಸ್ಟಾರ್ಟ್ ಮಾಡೋದೇ ಆ ಕೆಂಪು ಚಿಹ್ನೆ ಇರತಕ್ಕಂತ ಕೀಟನಾಶಕಗಳ ಬಳಕೆ ಮಾಡತಕ್ಕಂಥದ್ದು. ಹಂಗಾಗಿ ಏನಾಗಿದೆ, ನಮ್ಮ ಎಲ್ಲ ಕೀಟಗಳು ಅದಕ್ಕೆ ರೆಸಿಸ್ಟೆನ್ಸ್ ಪವರ್ನ ಬೆಳೆಸ್ಕೊಂಡು ಇದು ಅತಿ ಹೆಚ್ಚಾಗಿ ಕೊನೆಗೆ ಒಂದು ದಿವಸ ನಾವು ಏನೂ ಇಲ್ಲ ಅನ್ನೋ ಹಂತವನ್ನು ತಲುಪೋದು ಭಾಳ ದಿವಸ ಉಳಿದಿಲ್ಲ. ಹಂಗಾಗಿ ಒಂದಿಷ್ಟು ಮುಂಜಾಗ್ರತಾ ಕ್ರಮವಾಗಿ ಈಗ ನಾನು ಹೇಳ್ದಂಗೆ ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಅವರ ಭೂಮಿಯಲ್ಲಿ ಇರತಕ್ಕಂಥ 25% ನೀವು ನೈಸರ್ಗಿಕ ಕೃಷಿಗೆ ಅಳವಡಿಸ್ಕೊಳ್ಳಿ ಅಂತೇಳಿ ಪ್ರಧಾನಮಂತ್ರಿಗಳೇ ಕರೆ ಕೊಟ್ಟಿದ್ದಾರೆ, ಮಾಡಿ ನೀವು, ತಪ್ಪೇನಿದೆ ಅಂತೇಳಿ ಅಂತ. ಮತ್ತೆ ಆಹಾರ ಪದ್ಧತಿಯಲ್ಲೂ ಕೂಡ ನಾವೇನು ಖಾದ್ಯ ತೈಲವನ್ನು ಬಳಕೆ ಮಾಡ್ತಾ ಇದ್ದೇವೆ ಅದರಲ್ಲಿ 10% ಕಡಿಮೆ ಮಾಡಬೇಕು ಅನ್ನೋದು ಮನವಿ ಮತ್ತು ಬಯಕೆ ಇದಾಗಬೇಕು ಅಂತ. ಅಂದರೆ ಆರೋಗ್ಯಕರ ಜೀವನ ಶೈಲಿಯನ್ನು ಕೂಡ ಅವರು ಉತ್ತೇಜನ ಕೊಡಬೇಕು ಅಂತೇಳಿ ಅಂತ. ಹಂಗಾಗಿ ನಮ್ಮ ಖಾದ್ಯ ತೈಲ ಬಳಕೆಯಲ್ಲಿ 10% ಕಡಿಮೆ ಮಾಡಿ, ಆಮೇಲೆ ಅತಿ ಹೆಚ್ಚಾಗಿ ಬಳಸ್ತಕ್ಕಂಥ ರಸಗೊಬ್ಬರಗಳು ಯಾವಿದ್ದಾವೆ, ಯೂರಿಯಾ ಮತ್ತು DAP. ಈಗ ಏನಾಗ್ಬಿಟ್ಟಿದೆ ರೈತರಿಗೆ, DAP ಅಥವಾ ಯೂರಿಯಾ ಇವೆರಡನ್ನೇ ಬಳಸಬೇಕು ಅನ್ನೋದು ಭಾಳಷ್ಟು ಬಂದುಬಿಟ್ಟಿದೆ. ಒಂದು ಲೆಕ್ಕಾಚಾರ ಇದೆ, ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿನ ಬಳಕೆ ಯಾವ ಪ್ರಮಾಣದಲ್ಲಿ ಇರಬೇಕು ಅಂದರೆ 4:2:1 ಅಂತ. 4 ಭಾಗ ಸಾರಜನಕವನ್ನು ಬಳಕೆ ಮಾಡಿದರೆ 2 ಭಾಗ ರಂಜಕ ಬಳಕೆ ಆಗಬೇಕು ಮತ್ತು 1 ಭಾಗ ಪೊಟ್ಯಾಷ್ ಬಳಕೆ ಆಗಬೇಕು. ಈಗ ಎಷ್ಟೋ ಕಡೆ ಅದರದ್ದು ಬಳಕೆ ಪ್ರಮಾಣನೇ ಏರುಪೇರಾಗಿ ಹೋಗ್ಬಿಟ್ಟಿದೆ. ಉದಾಹರಣೆಗೆ ನಮ್ಮ ಪಂಜಾಬ್ನಲ್ಲಿ 9.3:6:1 ಈ ಹಂತಕ್ಕೆ ಬಂದು ತಲುಪಿದ್ದಾರೆ. ಅಂದರೆ 4 ಭಾಗ ಬಳಕೆ ಮಾಡೋದ್ರ ಬದಲು ಈಗಾಗಲೇ ಅವರು
1: 9 ಭಾಗಕ್ಕೆ
0: ಹೋಗ್ಬಿಟ್ಟಿದ್ದಾರೆ. ಇವನ್ನು ಒಟ್ಟಾರೆ ದೇಶದ ಈ ಅನುಪಾತವನ್ನು ನೋಡಿದ್ರು ಸಹಿತ 6ಕ್ಕೆ ಮುಟ್ಟಿದ್ದೇವೆ. ರಾಜ್ಯದಲ್ಲೂ ಸಹಿತ 5ರಲ್ಲಿದ್ದೇವೆ, 5ರ ಅನುಪಾತದಲ್ಲಿದ್ದೇವೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಬಳಕೆ ಮಾಡತಕ್ಕಂಥ ಅನುಪಾತವೇ ತಪ್ಪಾಗಿದೆ ಅಂತೇಳಿ ಅಂತ.

0: ಎಷ್ಟು ಪ್ರಮಾಣದಲ್ಲಿ ಸಾರಜನಕವನ್ನು ಬಳಸಬೇಕೋ ಅಷ್ಟನ್ನು ಬಿಟ್ಟು ಜಾಸ್ತಿ ಬಳಸ್ತಾ ಇದ್ದೇವೆ. ಎಷ್ಟು ಪ್ರಮಾಣದಲ್ಲಿ ಪೊಟ್ಯಾಷನ್ನು ಬಳಸಬೇಕೋ ಅದನ್ನು ಬಿಟ್ಟು ಕಡಿಮೆ ಬಳಸ್ತಾ ಇದ್ದೇವೆ. ಈಗ ಉದಾಹರಣೆಗೆ, ಈಗ ವೆಜಿಟೇಟಿವ್ ಗ್ರೋತ್ಗೆ ಸಾರಜನಕ ಆದರೆ ನಮ್ಮ ಈ ಬೇರುಗಳ ಬೆಳವಣಿಗೆಗೆ ರಂಜಕ ಅತಿ ಇಂಪಾರ್ಟೆಂಟು, ಫಾಸ್ಫರಸ್ ಅಂತೇಳಿ ಏನು ಹೇಳ್ತೀವಲ್ಲ ಅದು. ಮುಂದೆ ಕಾಯಿ ಕಟ್ಟೋ ಹಂತದಲ್ಲಿ ಕಾಯಿ ಕಟ್ಟೋದಕ್ಕಾಗಿರ್ಬೋದು, ರಿಪ್ರೊಡಕ್ಟಿವ್ ಫೇಸ್ಗಾಗಿರ್ಬೋದು, ಎಲ್ಲದಕ್ಕೂ ಪೊಟ್ಯಾಶ್ ಬೇಕು. ಅಂದರೆ ಒಂದು ಬೆಳೆಯ ಸಮಗ್ರ ಬೆಳವಣಿಗೆಗೆ ಈ ಮೂರು ಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಯಾವ ಪ್ರಮಾಣದಲ್ಲಿ ಬೇಕು? 4:2:1 ಪ್ರಮಾಣದಲ್ಲಿ ಬೇಕು. ಇದು ವಿಜ್ಞಾನಿಗಳೇ ಕೊಟ್ಟಿರತಕ್ಕಂಥ ಒಂದು ಮಾರ್ಗಸೂಚಿ. ಆ ಮಾರ್ಗಸೂಚಿ ಪ್ರಕಾರನೇ ನಮ್ಮ ಬಳಕೆ ಇರಬೇಕು ಅಂತೇಳಿ ಇಲ್ಲಿ ನಾವು ಎಡುತ್ತಾ ಇದ್ದೇವೆ. ಹಂಗಾಗಿ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಖೇತ್ ಬಚಾವೋ ಸಮಿತಿಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಆ್ಯಕ್ಚುಲಿ ಈ ಖೇತ್ ಬಚಾವೋ ಅಭಿಯಾನದಲ್ಲಿ. ಮತ್ತು ಇದಕ್ಕೂ ಮುಂಚೆ ಧರ್ತಿ ಮಾತಾ ಬಚಾವೋ ನಿಗರಾಣಿ ಸಮಿತಿ ಅಂತೇಳಿ ಕೂಡ ಮಾಡಿದ್ದೇವೆ. ಅಂದರೆ ಇದೇ ಅರ್ಥದಲ್ಲಿ ಧರ್ತಿ ಮಾತಾ ಬಚಾವೋ ನಿಗರಾಣಿ, ಭೂಮಿ ತಾಯಿ ಸಂರಕ್ಷಣೆ ಸಮಿತಿ. ಈ ಸಮಿತಿಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಆ ಸಮಿತಿಗೆ ಅಧ್ಯಕ್ಷರಿರ್ತಾರೆ. ಅಲ್ಲಿಯ PDO ಏನಿರ್ತಾರೆ ಅವರು ಸದಸ್ಯರಿರ್ತಾರೆ. ಮತ್ತು ನಮ್ಮ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಸದಸ್ಯ ಕಾರ್ಯದರ್ಶಿಗಳು, ಇವರ ಒಂದು ಏನು ಸಮಿತಿ ಇದೆ ಆ ಸಮಿತಿಯ ಮುಖಾಂತರ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ಆ ಮುಖಾಂತರ ಏನಾಗಬೇಕು ಅಂದರೆ ಜೀವಾಮೃತ, ಬೀಜಾಮೃತ ಮತ್ತು ನೈಸರ್ಗಿಕ ಪರಿಕರಗಳ ತಯಾರಿಕೆ ಮತ್ತು ಬಳಕೆ ಬಗ್ಗೆ ನೇರವಾಗಿ ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸಿ ತೋರಿಸ್ರಿ ಅಂತೇಳಿ ಕೂಡ ಡೈರೆಕ್ಷನ್ ಇದೆ. ಹಂಗಾಗಿ ನಾವೇನು ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದೇವೆ, ಇದ್ರ ಬಗ್ಗೆ ರೈತರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ, ಇದ್ರ ಬಗ್ಗೆ ರೈತರಿಗೆ ಒಲವು ಮೂಡೋ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹಂಗಾಗಿ ಈ ಮಣ್ಣಿಗೆ ಆಗ್ತಕ್ಕಂಥ ಹಾನಿಯನ್ನು ತಪ್ಪಿಸೋದಕ್ಕಾಗಿರ್ಬೋದು ಅಥವಾ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು, ಮತ್ತು ನಾವು ನಮ್ಮ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡಿದರೂ ಸಹಿತ ಈ ನೈಸರ್ಗಿಕ ಕೃಷಿ ಅಗತ್ಯ ಮತ್ತು ಅನಿವಾರ್ಯ.
1: ಈ ಒಂದು ಭೂಮಿ ಉಳಿಸಿ ಅಭಿಯಾನಕ್ಕೆ ಮಣ್ಣಿನ ಪರೀಕ್ಷೆ ಆಗಿರ್ಬೋದು ಅಥವಾ ನೀವು ನೀಡಿರ್ತಕ್ಕಂತಹ ಮಣ್ಣು ಆರೋಗ್ಯ ಚೀಟಿ ಆಗಿರ್ಬೋದು, ಇವು ಎಷ್ಟರ ಮಟ್ಟಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ?
0: ಮಣ್ಣು ಆರೋಗ್ಯ ಚೀಟಿಯನ್ನು ಒಂದು ಗಮನಿಸಿ ನೋಡಿದಾಗ ಒಂದಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾವೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರ್ದು. ಇದುವರೆಗೂ ಯಾರು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಂಡು ಅದರ ಆಧಾರದ ಮೇಲೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಉತ್ತಮ ಫಲಿತಾಂಶನೇ ಬಂದಿದೆ. ಈಗ ಉದಾಹರಣೆಗೆ ನಾನು ಹೇಳಿದೆ, ಅದರಲ್ಲಿ ಸಾವಯವ ಇಂಗಾಲ 1% ಇರಬೇಕು ಅಂತೇಳಿ ಅದರಲ್ಲಿ ಭಾಳ ಚೆನ್ನಾಗಿ ಕೊಟ್ಟಿರ್ತೀವಿ ನಾವು, ನಿಮ್ಮ ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣ ಎಷ್ಟಿರುತ್ತೆ ಅಂತೇಳಿ ಅಂತ. ಅದೇ ಒಂದು ಬೆಸ್ಟ್ ಇಂಡಿಕೇಶನ್ ನಾನು ನನ್ನ ಭೂಮಿಯನ್ನು ಇನ್ನೂ ಏನು ಮಾಡಬೇಕು ಅಂತೇಳಿ. ಅದರಲ್ಲಿ ರೆಕಮೆಂಡೇಶನ್ಸು ಕೂಡ ಇರ್ತವೆ, ಈ ಪ್ರಮಾಣದ ಪೋಷಕಾಂಶಗಳು ಲಭ್ಯತೆ ಇರೋ ಹಿನ್ನೆಲೆಯೊಳಗೆ ಇಂತಿಂಥ ಬೆಳೆಗಳನ್ನು ಬೆಳಿಬೋದು ಅಥವಾ ಇಂತಿಂಥ ಗೊಬ್ಬರಗಳನ್ನು ರಸಗೊಬ್ಬರಗಳನ್ನು ನೀವು ಬಳಸ್ಬೋದು. ಈ ಹಿನ್ನೆಲೆಯೊಳಗೆ ನಾವೇನು ಮಣ್ಣು ಆರೋಗ್ಯ ಚೀಟಿಗಳನ್ನು ಕೊಟ್ಟಿದ್ದೇವೆ ಅದರದ್ದು ಸದ್ಬಳಕೆ ಆಗಬೇಕು. ಎಷ್ಟೋ ಜನ ಮಾಡಿಸ್ಕೊಂಡಿದ್ದಾರೆ ಇದ್ದಾರೆ, ಆದರೆ ಅದನ್ನು ಆಯ್ತು ಬಿಡು ಅದ್ರ ಪಾಡಿಗದು ಮತ್ತೆ ನಮ್ಮ ಕೃಷಿ ಪಾಡಿ ಕೃಷಿ ಅನ್ನೋ ರೀತಿಯಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಅದನ್ನು ತಪ್ಪಿಸಿ ರೈತರು ಇದರಲ್ಲಿ ಮುಂದೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಏನು ಮಣ್ಣು ಆರೋಗ್ಯ ಚೀಟಿಯನ್ನು ಕೊಟ್ಟಿದ್ದೇವೆ ಅದರ ಸದ್ಬಳಕೆಯನ್ನು ಮಾಡ್ಕೋಬೇಕು. ಅದರ ಆಧಾರದ ಹಿನ್ನೆಲೆಯೊಳಗೆ ಅವರ ಕೃಷಿ ಪದ್ಧತಿಯನ್ನು ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಮಾಡಬೇಕು ಅಂತೇಳಿ ಮನವಿ.
1: ಸರ್, ಈಗ ರಸಗೊಬ್ಬರಗಳನ್ನು ನಾವು ಕಡಿಮೆ ಮಾಡಿದ ತಕ್ಷಣ ಅದು ಉತ್ಪಾದನೆಯ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡಲ್ವಾ?
0: ಅದು ಒಂದು ಸಡನ್ನಾಗೆ ನಾನು ಒಂದೇ ಈ ವರ್ಷ ಮಾಡಿದ್ದೀನಿ ನಾನು ನೈಸರ್ಗಿಕ ಕೃಷಿ, ರಾಸಾಯನಿಕ ಕೃಷಿಯಲ್ಲಿ ಎಷ್ಟು ಇಳುವರಿ ಬರ್ತಿತ್ತು ಅಷ್ಟೇ ಇಳುವರಿ ಇಲ್ಲೂ ಬರುತ್ತೆ ಅನ್ನೋದು ತಪ್ಪು. ಅದನ್ನು ನಾನು ರೈತರಿಗೆ ಮೊದಲೇ ಹೇಳ್ತಾ ಇದ್ದೇನೆ, ಒಂದು ಸ್ಟೆಬಿಲೈಸೇಷನ್ ಅಂತೇಳಿ ಬೇಕು, ಸ್ಟೆಬಿಲೈಸೇಷನ್ ಟೈಮ್ ಅಂತೇಳಿ. ಆ ಟೈಮ್ ಸ್ವಲ್ಪ ತಗೊಳ್ತದೆ. ಹಂಗಾಗಿ ನಾವೇನು ಹೇಳ್ತಾ ಇದ್ದೇವೆ ಅಂತೇಳಿ ಹೇಳಿದರೆ, ನಿಮ್ಮಲ್ಲಿ 4 ಎಕರೆ ಇತ್ತು ಅಂತ ಹೇಳಿದರೆ ಅಟ್ಲೀಸ್ಟ್ ಮೊದಲನೇ ಹಂತದಲ್ಲಿ 1 ಎಕರೆ ವಿಭಾಗದಲ್ಲಿ ನೀವು ಪ್ರಾರಂಭ ಮಾಡಿ ಅಂತೇಳಿ ಅಂತ. ಏನು ಅಂತ ಹೇಳಿದರೆ, ಒಂದು ಸಲ ಅಲ್ಲಿಗೆ ಹೊಂದಾಣಿಕೆ ಆಯಿತು ಅಂತ ಹೇಳಿದರೆ ಮೇ ಬಿ 2 ವರ್ಷ ಆಗ್ಬೋದು, ಕೆಲವರಿಗೆ 3 ವರ್ಷ ಆಗ್ಬೋದು. ಈ ಸಮಯ ಮ್ಯಾಕ್ಸಿಮಮ್ ಅಷ್ಟರೊಳಗೆ ನಾವು ನಮ್ಮ ಭೂಮಿ ಅದಕ್ಕೆ ಹೊಂದ್ಕೊಳ್ಳುತ್ತೆ ಮತ್ತು ಲಭ್ಯ ಇರತಕ್ಕಂಥ ಸಸ್ಯಜನ್ಯ ಕೀಟನಾಶಕಗಳಾಗಿರ್ಬೋದು, ಸಸ್ಯಜನ್ಯ ಪೋಷಕಾಂಶಗಳಾಗಿರ್ಬೋದು, ಯಾವುದೇ ಸಾವಯವ ಪದಾರ್ಥಗಳಾಗಿರ್ಬೋದು, ಅದನ್ನು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸೋದನ್ನು ಕೂಡ ನಾವು ಈ ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ ಹೇಳ್ಕೊಡ್ತಾ ಇದ್ದೇವೆ. ಸುಮ್ಮನೆ ನೇರವಾಗಿ ಬಳಸೋದ್ರ ಬದಲು ಬೇರೆ ಬೇರೆ ಮೆಥಡ್ನಲ್ಲಿ ಅದು ಬೆಳೆಸ್ತಕ್ಕಂಥದ್ದು ಹೇಗೆ, ಅದನ್ನು ಪರಿಣಾಮಕಾರಿಯಾಗಿ ಬಳಸೋದ್ರಿಂದ ನಮ್ಮ ಬೆಳೆಗಳ ಆರೋಗ್ಯ ಚೆನ್ನಾಗಿರ್ತದೆ, ಮಣ್ಣಿನ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ಆ ನಿಟ್ಟಿನೊಳಗೆ ಇದು ತುಂಬ ಏನೋ ಲಾಸ್ ಮಾಡಿಬಿಡ್ತದೆ ಅಂತೇಳಿ ಕೂಡ ಇಲ್ಲ. ನಮ್ಮ ಒಟ್ಟಾರೆ ದೃಷ್ಟಿಯಿಂದ ನಾವು ನೈಸರ್ಗಿಕ ಕೃಷಿಯನ್ನು ಅಥವಾ ಸಾವಯವ ಕೃಷಿಯನ್ನು ಅಳವಡಿಸೋದು ಒಳ್ಳೆಯದು.
1: ಅಂತಿಮವಾಗಿ ಈ ಒಂದು ಸಂದರ್ಭದಲ್ಲಿ, ಅಭಿಯಾನದ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಅಂತಾರೆ?
0: ಇದು 100% ಕಾಂಟ್ರಿಬ್ಯೂಷನ್ ಬೇಕು ಅವ್ರ ಕಡೆಯಿಂದ. ಅಂದರೆ ಇದು ನನ್ನೊಬ್ಬನ ದೃಷ್ಟಿಯಿಂದ ಅಲ್ಲ, ಇಡೀ ದೇಶದ ಲೆಕ್ಕಾಚಾರದಿಂದ, ಮತ್ತು ಇದೊಂದೇ ಪೀಳಿಗೆ ಲೆಕ್ಕದಲ್ಲಿ ಇಟ್ಕೊಳ್ಳೋದಲ್ಲ, ಮುಂದಿನ ಪೀಳಿಗೆ
1: ಮಕ್ಕಳು,
0: ಮೊಮ್ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಎಲ್ಲದನ್ನೂ ಗಮನದಲ್ಲಿಟ್ಕೊಂಡು ಇರೋದೊಂದೇ ಭೂಮಿ. ಭೂಮಿ ಹಾಳಾಯಿತು ಅಂದರೆ ಮುಗೀತು. ಯಾಕಂದ್ರೆ ಮಣ್ಣೇ ಎಲ್ಲದಕ್ಕೂ ಸರ್ವಸ್ವ. ನಾವು ಮಾತಾಡ್ತಾ ಹೇಳ್ತಾ ಇದ್ದೀವಿ, ಮಣ್ಣಿಂದಲೇ ಕಾಯಂ, ಮಣ್ಣಿಂದನೇ, ಮಣ್ಣಿಂದ ಬಂದಂತ ದೇಹ ಮಣ್ಣಿಗೆ ಹೋಗ್ತಕ್ಕಂಥದ್ದು ಅಂತೇಳಿ ಹಿರಿಕರು ಮಾತಾಡ್ತಾರೆ. ಅದರ ಅರ್ಥ ಏನು, ಮಣ್ಣಿನ ಮಹತ್ವವೇ ಅಂಥದ್ದು ಅಂತೇಳಿ, ಮಣ್ಣಿಲ್ಲ ಅಂದ್ರೆ ಏನೂ ಇಲ್ಲ ಅಂತೇಳಿ. ಹಂಗಾಗಿ ಇದಕ್ಕೆ ಎಲ್ಲರೂ 100% ತಮ್ಮನ್ನು ತಾವು ತೊಡಗಿಸ್ಕೋಬೇಕು, ಇದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಇದು ಸಕಾಲ, ಈಗಾಗಲೇ ಹಾಳಾಗಿರೋದು ಸಾಕು, ಇಲ್ಲಿಂದ ಮುಂದಕ್ಕೆ ಒಂದಷ್ಟು ರಿಪೇರಿ ಮಾಡ್ಕೋತ ಹೋಗೋಣ, ಜೊತೆಗೆ ಅದನ್ನು ಸುಸ್ಥಿರವಾಗಿ ಬಳಸೋಕ್ಕಂಥ ಕೆಲಸವನ್ನು ಮಾಡೋಣ, ಸಸ್ಟೈನ್ ಮಾಡುವಂಥ ಕೆಲಸ ಆಗಬೇಕು.
1: ಒಳ್ಳೆಯದು ಸರ್. ಇದುವರೆಗೆ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಹಮ್ಮಿಕೊಂಡಿರತಕ್ಕಂತಹ ಖೇತ್ ಬಚಾವೋ ಅಭಿಯಾನ ಅಥವಾ ಭೂಮಿ ಉಳಿಸಿ ಅಭಿಯಾನ, ಇದು ಯಾಕೆ, ಏನು, ಹೇಗೆ ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಎಲ್ಲ ರೈತರಲ್ಲೂ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೇನೆ, ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ, ಖೇತ್ ಬಚಾವೋ ಅಭಿಯಾನದಲ್ಲಿ ತಾವು ಪಾಲ್ಗೊಳ್ಳಿ, ಮತ್ತು ಇಲ್ಲಿ ಕೊಡ್ತಕ್ಕಂಥ ಸಲಹೆಗಳನ್ನು ಅನುಸರಿಸಿ ತಮ್ಮ ಮಟ್ಟದಲ್ಲಿ ಅದನ್ನು ಪಾಲನೆ ಮಾಡಿ. ಅದೇ ರೀತಿ ನಮ್ಮೆಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಕರೆ ಇದೆ, ನಿಮ್ಮ ಅಲ್ಲಿ ಇರತಕ್ಕಂಥ 25% ಭಾಗವನ್ನು ನೈಸರ್ಗಿಕ ಕೃಷಿಗೆ ಅಳವಡಿಸಿ ಅಂತೇಳಿ. ಎಲ್ಲರೂ ಸೇರಿ ಈ ನೈಸರ್ಗಿಕ ಕೃಷಿಯನ್ನು ಮಾಡೋಣ, ಈ ಭೂಮಿ ತಾಯಿಯನ್ನು ನಮಗಾಗಿ ಮತ್ತು ನಮ್ಮ ಮುಂದಿನ ಪೀಳಿಗೆಗಾಗಿ ಉಳಿಸೋಣ ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತಾ ಮುಗಿಸೋಣ ಸರ್. ನಮಸ್ಕಾರ.
1: ಧನ್ಯವಾದ.
0: ನಮಸ್ತೆ ಸರ್.
2: ಇದುವರೆಗೆ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ರೈತ ಬಾಂಧವರೇ, ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದುವರಿಯುತ್ತ ಈಗ ಕೇಳೋಣ. ಕೃಷಿ ವಿಜ್ಞಾನ ಕೇಂದ್ರ ಹಮ್ಮಿಕೊಂಡಿರುವ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಮಾಹಿತಿಯನ್ನ ಕೇಳೋಣ.
1: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವೀಗ ಮುಂಗಾರು ಹಂಗಾಮಿನ ಒಂದು ಸಂದರ್ಭದಲ್ಲಿ ಇದ್ದೇವೆ. ಈ ವಾರದಲ್ಲಿ ಚೆನ್ನಾಗಿ ಎಲ್ಲ ಕಡೆಯೂ ಕೂಡ ಮಳೆ ಆಗ್ತಾ ಇದೆ, ಬಿತ್ತನೆ ಕಾರ್ಯ ಚುರುಕಾಗಿದೆ, ಕೃಷಿ ಚಟುವಟಿಕೆ ಗರಿಗೆದರಿದೆ. ಈ ಸಂದರ್ಭದಲ್ಲಿ ಹಾಸನದ ಸಮೀಪ ಕಂದಲಿಯಲ್ಲಿ ಇರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮವನ್ನು ನಿಮಗಾಗಿ ಆಯೋಜನೆಯನ್ನು ಮಾಡಿದೆ. ಯಾವತ್ತು ಮಾಡಿದೆ, ಎಲ್ಲಿ ಮಾಡಿದೆ ಮತ್ತು ಈ ಒಂದು ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರು ಈಗ ತಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಯಾವತ್ತು ನಡೀತಾ ಇದೆ ಸರ್, ಎಲ್ಲಿ ನಡೀತಾ ಇದೆ?
2: ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ 12/6/26 ಈ ಒಂದು ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿಯಲ್ಲಿ ನಡೀತಾ ಇದೆ ಸರ್. ಇದು ಹಾಸನದಿಂದ 8 ಕಿಲೋಮೀಟರ್ ಸಕಲೇಶ್ಪುರ ರೋಡಲ್ಲಿದೆ. ಆ ಒಂದು ಕೇಂದ್ರದಲ್ಲಿ ಈ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ನಡೀತಾ ಇದೆ. ಇದು 12/6/ಜೂನ್ ಇದೇ ತಿಂಗಳು ಕಾರ್ಯಕ್ರಮ ಈ ನಡೀತದೆ. ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಬಂದು ಭಾಗವಹಿಸಿ ಒಂದು ತಾಂತ್ರಿಕ ಮಾಹಿತಿಯನ್ನು ಪಡ್ಕೋಬಹುದು. ಎರಡನೇದಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ಬಿಡುಗಡೆ ಆದಂತಹ ಏನು ಹೊಸ ತಳಿಗಳಿದ್ದಾವೆ, ತಳಿಗಳನ್ನು ಅವರು ಖರೀದಿ ಮಾಡಿಕೊಂಡು ಹೋಗ್ಬೋದು, ಬೀಜಗಳನ್ನ ಖರೀದಿ ಮಾಡ್ಬೋದು ಅಥವಾ ಸಸಿಗಳನ್ನು ತಗೋಬಹುದು. ಜೊತೆಗೆ ತಾಂತ್ರಿಕ ಮಾಹಿತಿನ ವಿಜ್ಞಾನಿಗಳಿರ್ತಾರೆ, ಎಲ್ಲ ವಿಜ್ಞಾನಿಗಳು ಇರ್ತಾರೆ. ಈಗ ರೋಗಶಾಸ್ತ್ರಜ್ಞರು ಇರ್ತಾರೆ, ಬೇಸಾಯ ಶಾಸ್ತ್ರಜ್ಞರು ಇರ್ತಾರೆ ಅಥವಾ ಮಣ್ಣು ವಿಜ್ಞಾನಿಗಳು ಇರ್ತಾರೆ, ಇಂಜಿನಿಯರಿಂಗ್ ಪ್ರಾಧ್ಯಾಪಕರು ಇರ್ತಾರೆ. ಇವರು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ವಿಜ್ಞಾನಿಗಳಿರೋದ್ರಿಂದ ಅದೊಂದು ಅವಕಾಶ. ಅವರು ಬಂದು ಬೇಕಾದಷ್ಟು ಬೀಜಗಳನ್ನು ಖರೀದಿ ಮಾಡಿಕೊಂಡು ಅಥವಾ ಏನು ಗಿಡಗಂಟೆಗಳನ್ನ ಖರೀದಿ ಮಾಡಿಕೊಂಡು ತಾಂತ್ರಿಕ ಮಾಹಿತಿಯನ್ನು ಪಡೆದುಕೊಂಡು ಹೋಗೋದಕ್ಕೆ ಪ್ರತಿ ವರ್ಷ ಜೂನ್ 12 ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊ ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ಅದೇ ದಿನದಂದು ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಡೆಯುತ್ತೆ ಸರ್.
1: ಏನೆಲ್ಲ ವಿಶೇಷತೆಗಳು ಇರುತ್ತೆ ಸರ್?
2: ಸರ್, ಇಲ್ಲಿ ವಿಶೇಷತೆಗಳೇನಂತಂದ್ರೆ, ಮೊದಲನೆಯದಾಗಿ ಬಂದಂತ ರೈತ ಬಾಂಧವರಿಗೆ ನಾವು ತಾಂತ್ರಿಕ ಮಾಹಿತಿಯನ್ನು ಕೊಡ್ತೀವಿ. ಅದು ವಿಜ್ಞಾನಿಗಳೆಲ್ಲ
1: ಮುಂಗಾರು ಸಂದರ್ಭದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬಹುದು,
2: ಹೌದು,
1: ಹೇಗೆ ಬೆಳಿಬೇಕು,
2: ಹೌದು,
1: ಅದಕ್ಕೆ ಬಂದಿರತಕ್ಕಂತಹ ನೂತನ ತಾಂತ್ರಿಕತೆಗಳು,
2: ಹೌದು,
1: ಅದಕ್ಕಾಗಿ ಬಂದಿರತಕ್ಕಂತಹ ಹೊಸ ಹೊಸ ತಳಿಗಳ ಬಗ್ಗೆ
2: ಪರಿಚಯನ ಮಾಡ್ಕೊಡ್ತೀವಿ. ಅದು ಒಂದು ಕಾರ್ಯಕ್ರಮ. ಎರಡನೇದು, ಅಲ್ಲೇ ಈ ಬೀಜಗಳು, ಹೊಸ ತಳಿಗಳು, ಹೊಸ ತಂತ್ರಜ್ಞಾನಗಳು ಅಲ್ಲೇ ಲಭ್ಯತೆ ಇರೋದ್ರಿಂದ ಅವ್ರು ಖರೀದಿ ಮಾಡ್ಕೊಂಡು ಹೋಗ್ಬಹುದು, ಅಲ್ಲೇ ಸಿಗ್ತದೆ. ಉದ್ದೇಶನೇ ಅಷ್ಟೇ ಆಕ್ಚುಲಿ. ಆ ಒಂದು ದಿನದಂದು ಅವರಿಗೆ ಒಂದು ಲಭ್ಯತೆ ಇರಬೇಕು, ಬಂದು ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡು ಆ ಬೀಜಗಳನ್ನ, ಹೊಸ ತಳಿಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಅದಿರ್ತದೆ. ಎರಡನೇದು, ಅವ್ರು ಬಂದಂತ ಸಮಯದಲ್ಲಿ ಅವ್ರ ಕೃಷಿ ಏನು, ನಮ್ಮ ರೈತ ಬಾಂಧವರಿಗೆ ಏನು ಅನುಕೂಲ ಬೇಕು ಅವೆಲ್ಲ ನಾವು ಮಾಡಿರ್ತೀವಿ. ಏನು ಮಧ್ಯಾಹ್ನ ಒಂದು ಲಘು ಉಪಹಾರ ಮಾಡಿರ್ತೀವಿ. ಹಾಗಾಗಿ ಒಂದು ಮಾಹಿತಿ ತಗೋಬಹುದು, ಪರಿಕರಗಳನ್ನ ಖರೀದಿ ಮಾಡ್ಕೋಬಹುದು, ವಿಜ್ಞಾನಿಗಳ ಜೊತೆ ಬೆರೆತು ಏನು ಮಾತನಾಡಬಹುದು. ಅದ್ರ ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನು ಸಿಗ್ತದೆ, ಏನು ತಂತ್ರಜ್ಞಾನಗಳಿದ್ದಾವೆ ಅದನ್ನು ಅವ್ರ ಕಣ್ಣಾರೆ ನೋಡಿ ಮಾಹಿತಿಯನ್ನ ಪಡ್ಕೊಂಡು ಹೋಗ್ಬೋದು ಸರ್.
1: ಇಷ್ಟೆಲ್ಲ ವಿಶೇಷತೆಗಳು ಅಲ್ಲಿ ಇರುತ್ತೆ.
2: ಹೌದು,
1: ನಮ್ಮ ಜಿಲ್ಲೆಯ ಕೃಷಿಕರು ಈ ಒಂದು ತಾಂತ್ರಿಕ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಬೇಕು ಅಂತ ಹೇಳಿ ತಾವು ಬಯಸ್ತೀರಿ?
2: ಭಾಗ ಅಂತಂದ್ರೆ ಕೆಲ ಏನಾಗ್ತದೆ, ಪ್ರತಿದಿನ ವಿಜ್ಞಾನಿಗಳು ಕ್ಷೇತ್ರಗಳಿಗೆ, ಬೇರೆ ಬೇರೆ ತಾಲೂಕುಗಳಿಗೆ, ಬೇರೆ ಬೇರೆ ರೈತರ ತಾಲೂಕುಗಳಿಗೆ ಹೋಗ್ತಾ ಇರ್ತಾರೆ. ಎಲ್ಲಾ ವಿಜ್ಞಾನಿಗಳು ಎಲ್ಲಾ ದಿನದಲ್ಲಿ ಲಭ್ಯತೆ ಇರಲ್ಲ, ಬೇರೆ ಬೇರೆ ಕಡೆ ಅವರು ಪ್ರವಾಸವನ್ನ ಕೈಗೊಂಡಿರ್ತಾರೆ. ಯಾವುದೋ ಸಮಯದಲ್ಲಿ ಬಂದಾಗ ನಿಮಗೆ ಕೆಲವು ವಿಜ್ಞಾನಿಗಳು ಸಿಗದೇ ಇರಬಹುದು. ಆದ್ರೆ ಈ ದಿನ ಎಲ್ಲಾ ವಿಜ್ಞಾನಿಗಳು ಇಲ್ಲೇ ಇರ್ತಾರೆ. ಎಲ್ಲಾ ವಿಜ್ಞಾನಿಗಳು ಇಲ್ಲಿರೋದ್ರಿಂದ ತಾವು ಬಂದ್ರೆ ಎಲ್ಲಾ ತರದ ತಂತ್ರಜ್ಞಾನಗಳನ್ನ, ಮಾಹಿತಿಗಳನ್ನ ಪಡ್ಕೋಬಹುದು, ಎಲ್ಲಾ ವಿಜ್ಞಾನಿಗಳನ್ನ ಭೇಟಿ ಮಾಡಬಹುದು. ಆಮೇಲೆ ನಿಮ್ಗೆ ಎಲ್ಲ ಈ ಏನು ಪರಿಕರಗಳನ್ನ ಹೇಳಿದೆ, ಆ ಪರಿಕರಗಳ ಲಭ್ಯತೆ ಎಲ್ಲಾ ಸಮಯದಲ್ಲೂ ಸಿಗಲ್ಲ ನಿಮ್ಗೆ. ಈ ದಿನ ಸಿಗುತ್ತೆ, ಅದನ್ನ ಪಡ್ಕೊಂಡು ಹೋಗ್ಬಹುದು, ಖರೀದಿ ಮಾಡ್ಕೊಂಡು ಹೋಗ್ಬಹುದು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಹೆಚ್ಚು ಉಪಯೋಗ, ರೈತ ಬಾಂಧವರಿಗೆ ಒಂದು ನಿಗದಿತ ಸಮಯ.
1: ಸರ್, ಈ ಸಾಲಿನ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಯಾವತ್ತು, ಎಲ್ಲಿ ಮತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಇನ್ನೊಂದ್ಸಾರಿ ನಮ್ಮ ಕೃಷಿಕರಿಗೆ ಹೇಳಿ ಸರ್.
2: ಸರ್, ಪೂರ್ವ ಮುಂಗಾರು ಏನು ತಾಂತ್ರಿಕ ಕಾರ್ಯಕ್ರಮ ಇದೆ, 12/6/2026 ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಆವರಣದಲ್ಲಿ ನಡೀತಾ ಇದೆ.
1: ಶುಕ್ರವಾರ
2: ನಡೀತಾ ಇದೆ. ರೈತ ಬಾಂಧವರು ದಯಮಾಡಿ ಭಾಗವಹಿಸಿ ಈ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಸರ್.
1: ಒಳ್ಳೇದು ಸರ್. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಸಾಲಿನಲ್ಲಿ ಆಯೋಜನೆಯನ್ನು ಮಾಡಿರತಕ್ಕಂತಹ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮದ ಬಗ್ಗೆ ವಿವರವಾದ ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು ಸರ್.
0: ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರ ಹಮ್ಮಿಕೊಂಡಿರುವ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಮಾಹಿತಿ ಕೇಳಿದಿರಿ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿರುವ ಪರಿಸರ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ ಚಿಂತಾಮಣಿ ಕೊಡ್ಲೇಕೆರೆ.

0: ಇದುವರೆಗೆ ಚಿಂತಾಮಣಿ ಕೊಡ್ಲೇಕೆರೆ ಅವರ ಸಾಹಿತ್ಯವಿದ್ದ ಪರಿಸರ ಗೀತೆಯನ್ನ ಕೇಳಿದಿರಿ. ಈ ಗೀತೆಯನ್ನ ಹಾಡಿದ್ದವರು ಮಾಲತಿ ಶರ್ಮಾ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
7: ಇದು ಇಂದಿನ ಕೃಷಿ ರಂಗ.

ರೈತ ಬಾಂಧವರೇ, ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಿಜ್ಞಾನ ಕೇಂದ್ರ ಹಮ್ಮಿಕೊಂಡಿರುವ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಮಾಹಿತಿ. ನಂತರ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿಕ

ಚಿತ ಸರಣಿ ಕಾರ್ಯಕ್ರಮದಲ್ಲಿ ರಸಗೊಬ್ಬರಗಳ ಸಮತೋಲಿನ ಬಳಕೆ ಈ ವಿಷಯ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಆತ್ಮೀಯ ಕೇಳುವರೇ, ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಂದರ್ಶನ, ಮೋದಿ ಸರ್ಕಾರದ 12 ವರ್ಷಗಳ ಆರೋಗ್ಯ ಮತ್ತು ಶಿಕ್ಷಣ ರಂಗದ ಸಾಧನೆ. ಭಾಗವಹಿಸುತ್ತಾರೆ ಅಶೋಕ್ ಕೆಎಂ ಗೌಡ, ಸಂದರ್ಶಿಸುತ್ತಾರೆ ನಂಜುಂಡಪ್ಪಾವಿ, ಪತ್ರಕರ್ತರು. ಇಂದು ರಾತ್ರಿ 10 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಪ್ರಸಾರವಾಗುವುದು.

0: ಆಕಾಶವಾಣಿ ಹಾಸನ ಸಮಯಾಗುತ್ತಲಿದೆ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಇನ್ನು ಮುಂದೆ 7:35 ವಾರ್ತೆಗಳನ್ನು ಕೇಳುವಿರಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ದ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು, ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ದಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ದಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ದಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡಾ 169ರಷ್ಟು ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿಯ ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ 94 ಶತಕೋಟಿ ಡಾಲರ್ಗೂ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡಾ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಡಿಪಿಐಐಟಿ ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ ಜಿಎನ್ಎಸ್ಎಸ್ ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ ಅಭಿವೃದ್ದಿ ಮತ್ತು ಉತ್ಪಾದನೆ ವರ್ಗದಡಿ ಈ ಒಪ್ಪಂದ ನಡೆದಿದ್ದು, ಜಾಮರ್ಗಳಲ್ಲಿ ಕನಿಷ್ಠ ಶೇಕಡಾ 75ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪಿಎಲ್ಐ 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಡಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ ಎರಡನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕನಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕನಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಈಗ ಸಮಯ ಸರಿಯಾಗಿ 7:45:25. ಇದು ಆಕಾಶವಾಣಿ ಹಾಸನ 102.2 MHz. ಕನ್ನಡ ಚಿತ್ರಗೀತೆಗಳು.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಚಿತ್ರಗೀತೆಗಳ ಆರಂಭದಲ್ಲಿ ಆಲಿಸಿ ಪ್ರೇಮಲೋಕ ಚಿತ್ರದ ಗೀತೆಯನ್ನ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರಿಂದ, ಗೀತೆಯ ಗಾಯನ ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಆಕಾಶವಾಣಿ ಕೇಳುಗರೆ,
4: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
3: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
4: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಈಗ ಕೇಳಿ ಮುತ್ತಿನಂತ ಹೆಂಡತಿ ಚಿತ್ರದ ಗೀತೆಯನ್ನ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರಿಂದ, ಗೀತೆಯ ಗಾಯನ ಮನು ಮತ್ತು ಲತಾ ಹಂಸಲೇಖ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸೋಣ ಜಾಣ ಚಿತ್ರದ ಗೀತೆಯನ್ನ. ಸಾಹಿತಿ ಮತ್ತು ಸಂಗೀತ ಹಂಸಲೇಖ ಅವರಿಂದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖ.

0: ಇದುವರೆಗೂ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೂ ಆಲಿಸಬಹುದು. ಸಮಯ ಆಗುತ್ತಲಿದೆ 8 ಗಂಟೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ 12 ವರ್ಷಗಳ ಆರೋಗ್ಯ ಮತ್ತು ಶಿಕ್ಷಣ ರಂಗದ ಸಾಧನೆ, ಈ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಅಶೋಕ್ ಕೆಎಂ ಗೌಡ, ಬಿಜೆಪಿ ರಾಜ್ಯ ವಕ್ತಾರರು, ಸಂದರ್ಶಕರು ನಂಜುಂಡಪ್ಪ ಬಿ, ಹಿರಿಯ ಪತ್ರಕರ್ತರು.
2: ನಮಸ್ಕಾರ ಶ್ರೋತೃಗಳೇ. ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಾರುವಂತಹ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಆಡಳಿತಾವಧಿಯಲ್ಲಿ 12 ವರ್ಷಗಳ ಅವಧಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಆಗಿರೋ ಬದಲಾವಣೆಗಳು, ಸುಧಾರಣೆಗಳು, ಈ ಬಗ್ಗೆ ನಾವು ಇವತ್ತು ಬೆಳಕು ಚೆಲ್ಲುವಂತಹ ಒಂದು ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬಿಜೆಪಿಯ ರಾಜ್ಯ ವಕ್ತಾರಾದಂತಹ ಅಶೋಕ್ ಕೆ ಎಂ ಗೌಡ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ
3: ನಮಸ್ಕಾರ.
2: ನಮಸ್ಕಾರ. ಈಗ ವಿಶೇಷವಾಗಿ ನಾವು ನೋಡೋದಾದ್ರೆ ಶೈಕ್ಷಣಿಕ ವಲಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಬಹಳ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಬಂದಿದ್ದಾವೆ, ಶಿಕ್ಷಣ ನೀತಿ ಬಂದಿದೆ, ಸಾಕಷ್ಟು ಸುಧಾರಣೆಗಳು, ಬದಲಾವಣೆಗಳು, ಪ್ರಗತಿಯ ಹಾದಿಯತ್ತ ನಾವು ಸಾಕ್ತಾ ಇದ್ದೇವೆ. ಈ ಒಂದು 12 ವರ್ಷಗಳ ಒಂದು ಸಾಧನೆಯ ಶೈಕ್ಷಣಿಕ ಸಾಧನೆಯನ್ನ ಅವಲೋಕನ ಮಾಡೋದಾದ್ರೆ ಹೇಗೆ ಅಂತ.
3: ಒಂದು ನರೇಂದ್ರ ಮೋದಿ ಅವರು ಏನು, ನಾವು 17 ಸೆಪ್ಟೆಂಬರ್ ಅವರ ಹುಟ್ಟಿದ ಹಬ್ಬ ಇದೆ, ಇನ್ನ ಮುಂದೆ ಒಂದು 20 ವರ್ಷನೋ 30 ವರ್ಷನೋ ನಂತರ ನರೇಂದ್ರ ಮೋದಿ ಅವ್ರನ್ನ ನಾವು ಯಾವ ರೀತಿ ನೆನೆಸ್ಕೊಳ್ಬಹುದು? ನಾವು ಮುಂಚೆ ಹೇಳ್ತಾ ಇದ್ವಿ ಸ್ವಚ್ಛ ಭಾರತ್ ಅಭಿಯಾನ ನರೇಂದ್ರ ಮೋದಿ ಅವರ ಫ್ಲಾಗ್ಶಿಪ್ ಪ್ರೋಗ್ರಾಮು ಅಂತ ಹೇಳಿ. ಈಗ ನಾನೊಬ್ಬ ಶಿಕ್ಷಣ ಸಂಸ್ಥೆಗಳ ನಡೆಸ್ತಿರೋನಾಗಿ ನಾನು ಹೇಳ್ತೇನೆ, ಅವರ ನಿಜವಾದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಏನಾದರೂ ಇದ್ರೆ ಅದು NEP ಅಂತ ಹೇಳ್ತೇನೆ. ಯಾಕೆ ಯಾಕೆ ಅಂತ ಹೇಳಿದ್ರೆ, ಭಾರತವನ್ನು ಕಟ್ಟಲಿಕ್ಕೆ ಇಲ್ಲಿವರೆಗೂ ಸಹ ಆದಂತಹ ಅನೇಕ ಪ್ರಧಾನ ಮಂತ್ರಿಗಳು ಯೋಜನೆಯನ್ನೇ ರೂಪಿಸಿರಲಿಲ್ಲ. ಭಾರತ ಮೂಲ ಇದ್ದಿದ್ದು ಎಲ್ಲಿ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ. ನೀವು ಭಾರತ ಅಂತ ನೆನಪು ಮಾಡ್ಕೊಳ್ಳೋದಾದರೆ ಆಗ ನಮಗೆ ಈ 16 ಮೇನ್ ಯೂನಿವರ್ಸಿಟೀಸ್ ಅಥವಾ 560 ಯೂನಿವರ್ಸಿಟೀಸು ಕಾಣಿಸುತ್ತೆ. ಹಾಗೆ ನಮಗೆ ಕಾಣಿಸ್ತಕ್ಕಂತಹದ್ದು ಏನು ಅಂತ ಹೇಳಿದ್ರೆ ನಮ್ಮ ಪ್ರೈಮರಿ ಎಜುಕೇಷನ್ ಸಿಸ್ಟಮ್ ಅಂದರೆ ಗುರುಕುಲ ಎಜುಕೇಷನ್ ಸಿಸ್ಟಮ್ ಕಾಣಿಸುತ್ತೆ. ಅದರಲ್ಲಿ ನಮಗೆ ಗುರುಕುಲ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನಪ್ಪ ಇತ್ತು, ನಮ್ಮ ಸ್ಕಿಲ್ಸ್ ಏನಿತ್ತು ಅದನ್ನು ನಾವು ಯೂನಿಟ್ಸ್ ಆಫ್ ಲರ್ನಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ. ಆ ಯೂನಿಟ್ಸ್ ಆಫ್ ಲರ್ನಿಂಗ್ ನಮ್ಮ ಸ್ಕಿಲ್ಸ್ ಆಗಿದ್ದರೆ ಅದು ಏನು, ಅದಕ್ಕೆ ರೂಪುರೇಷೆಗಳು ಏನಿತ್ತು ಅಂತಕ್ಕಂತಹದ್ದು ನಮ್ಮ ಮುಖ್ಯ ವಿಚಾರ. ಅಂದರೆ ಈ ಶಿಕ್ಷಣ ನೀತಿಗೆ ನಾವು ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ NEP ತಂದಿದ್ದೀವಿ. NEP ಏನಿದೆ, NEP ಇರತಕ್ಕಂತಹದ್ದು ಹೋಲಿಸ್ಟಿಕ್ ಮಲ್ಟಿ ಡಿಸಿಪ್ಲಿನರಿ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇದಿರ್ತಕ್ಕಂತಹದ್ದು. ಇದನ್ನ ನಾವು ಯಾವ ಮಾಧ್ಯಮದಲ್ಲಿ ಕೊಡ್ತೀವಿ, ಯಾವ ರೀತಿ ಕೊಡ್ತೇವೆ, ಪ್ರತಿಯೊಂದು ಟೀಚರ್ಗೂ ಸಹ ಒಂದು ವೈಯಕ್ತಿಕವಾಗಿ ಆ ಸ್ಟೂಡೆಂಟ್ನ ಸ್ಕಿಲ್ಸ್ ಗೊತ್ತಿರಬೇಕು, ಆ ಸ್ಕಿಲ್ ಬೇಸಸ್ ಮೇಲೆ ಅವರು ವರ್ಕ್ ಮಾಡಬೇಕು ಅಂತಕ್ಕಂತಹದ್ದು ನಮ್ಮ ಶಿಕ್ಷಣ ನೀತಿಯ ಪ್ರೈಮರಿ ಫ್ಯಾಕ್ಟ್. ಆ ಪ್ರೈಮರಿ ಫ್ಯಾಕ್ಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತಕ್ಕಂತಹದ್ದು ಮತ್ತು ಆ ಶಿಕ್ಷಣ ನೀತಿ ಅದರ ಮೂಲಕ ನಮಗೆ ರೂಪ ಕೊಡತಕ್ಕಂತಹದ್ದು ಅದು NEP ಅಂದರೆ ಅತ್ಯಂತ ಪ್ರಮುಖವಾದದ್ದು ಪ್ರೈಮರಿ ಶಿಕ್ಷಣದಲ್ಲಿ. ಅಂದರೆ ಹೋಲಿಸ್ಟಿಕ್ ಲರ್ನಿಂಗ್ ಆಗಬೇಕು, ಒಂದು ಮಗು ತನ್ನಲ್ಲೇ ಇರತಕ್ಕಂಥ ಹಿಡನ್ ಸ್ಕಿಲ್ ಏನಿರುತ್ತೆ ಅದನ್ನು ಶಾರ್ಪನ್ ಮಾಡಬೇಕು ಅಂತಕ್ಕಂತಹದ್ದು ನಮ್ಮ ಶಿಕ್ಷಣ ನೀತಿಯ ಮೂಲ. ಅದ್ರ ಜೊತೆಗೆ ಹೈಯರ್ ಎಜುಕೇಷನ್ ಬಂದಾಗ ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟ್. ಉದಾಹರಣೆಗೆ ಆಯ್ತಪ್ಪ, ನಾನು ಓದಿರೋದು ಆರ್ಕಿಟೆಕ್ಚರು, ಆದರೆ ಇವತ್ತು ನಾನು ಅನೇಕ ಮಾಧ್ಯಮದಲ್ಲಿ ಹೋಗಿ ಮಾತಾಡ್ತೇನೆ ಮತ್ತು ಪೊಲಿಟಿಕಲ್ ಆಕ್ಟಿವಿಟೀಸ್ನ ಮಾಡ್ತೇವೆ ಮತ್ತು ನಾನು ಒಂದಷ್ಟು ಶಿಕ್ಷಣದ ಬಗ್ಗೆ ವಿಚಾರಗಳನ್ನ ಮಾತಾಡ್ತೀನಿ.
2: ಸಾಂಪ್ರದಾಯಿಕ ಕಲಿಕೆನೇ ಬೇರೆ, ಮನಸ್ಸಲ್ಲಿ ಒಂದು ವ್ಯಕ್ತಿತ್ವದಲ್ಲಿ ಇರುವಂತ ಟ್ಯಾಲೆಂಟೇ ಬೇರೆ, ಪ್ರತಿಭೆನೇ ಬೇರೆ ಅಂತ ನೀವು
3: ಸತ್ಯ
2: ಎಲ್ಲದನ್ನು ಹೊರಗಡೆ ತರಬೇಕು.
3: ಅಂದ್ರೆ ಉದಾಹರಣೆ ಎಕ್ಸಾಂಪಲ್ ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ಅಂದ್ರೆ ನನಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ, ನನಗೆ ಮಾಧ್ಯಮದ ಬಗ್ಗೆ ಆಸಕ್ತಿ ಇದೆ, ಒಂದಷ್ಟು ಲಾ ಬಗ್ಗೆ ಆಸಕ್ತಿ ಇದೆ, ಇನ್ನೊಂದಷ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಆಸಕ್ತಿ ಇದೆ. ಆಫ್ಕೋರ್ಸ್ ನನ್ನ ಕೋರ್ ಸಬ್ಜೆಕ್ಟ್ ಆರ್ಕಿಟೆಕ್ಚರ್ ಇತ್ತು, ಆದ್ರೆ ಆರ್ಕಿಟೆಕ್ಚರ್ ನಾನು ಕಲ್ತಿದ್ದೇನಪ್ಪ, ನನಗೆ ಉಪಯೋಗ ಆಗ್ತಿರ್ತಕ್ಕಂಥದ್ದೇನು ಮ್ಯಾಕ್ಸಿಮಮ್ ಆಗಿ ಅಂದ್ರೆ ಹಿಸ್ಟ್ರಿ ಆಫ್ ಆರ್ಕಿಟೆಕ್ಚರ್ ನಂಗೆ ತುಂಬಾ ಉಪಯೋಗ ಆಯಿತು ಅಂತ ಹೇಳಿ ನಾನು ಹೇಳಬಲ್ಲೆ. ಆದರೆ ಬೇರೆದ ಉಪಯೋಗ ಆಗಲಿಲ್ವಾ, ಆಯ್ತು ಉಪಯೋಗ ಆಯಿತು, ಆದರೆ ನನಗೆ ಈ ಸಬ್ಜೆಕ್ಟ್ಸು ಅಕಸ್ಮಾತ್ ಏನಾದ್ರು ನಮ್ಮ ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ಅಂತ ಏನು ಮಾಡಿದ್ದಾರೆ ಅದರಲ್ಲಿ ಇದ್ದಿದ್ರೆ ನನಗೆ ಎಂತ ಅನುಕೂಲ ಆಗ್ತಾ ಇತ್ತು, ಇದು ವಿಚಾರ ಆಗಿತ್ತು. ಇದನ್ನ ಇವತ್ತವರೆಗೂ ಭಾರತದಲ್ಲಿ ಯಾರು ಯೋಚನೆ ಮಾಡಿಲ್ಲ. ಈಗ ಅಮೆರಿಕನ್ ಯೂನಿವರ್ಸಿಟೀಸ್ ಇರ್ಬೋದು ಅಥವಾ ವೆಸ್ಟರ್ನ್ ಯಾವುದೇ ಕಂಟ್ರೀಸ್ ಇರ್ಬೋದು, ಈಸ್ಟರ್ನ್ ಕಂಟ್ರೀಸ್ ಅಂದರೆ ಆಸ್ಟ್ರೇಲಿಯಾ, ಸಿಂಗಾಪುರ್ ಇದೆಲ್ಲವೂ ಸಹ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತು. ಭಾರತ ಶಿಕ್ಷಣದಲ್ಲಿ ಹಿಂದೆ ಉಳ್ಕೊಳ್ಳೋಕೆ ಇದು ಕಾರಣ ಆಗಿತ್ತು. ಇನ್ಫ್ಯಾಕ್ಟ್ ನಾವು ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಆದಾಗ ನಾವು ಯೋಚನೆ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ಇದೆಯಾ ಅನ್ನೋದನ್ನ ಬಗ್ಗೆ ಯೋಚನೆ ಮಾಡ್ತೇವೆ. ಅಂದರೆ ಈ ರೀತಿಯ ಆಲೋಚನೆಗಳು ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್. NEP ಅತ್ಯಂತ ಪ್ರಮುಖವಾಗಿದ್ದಿರೋದು ಅನ್ನೋ ಅಂಶ ಅಂದರೆ ಇದು. ಇನ್ನು ಒಂದು ಶಿಕ್ಷಣ ಅಂತಕ್ಕಂತಹದ್ದು ನಾವು ನೋಡಬೇಕಾಗಿರೋದು ಒಂದು 30 ವರ್ಷ ಸ್ಪ್ಯಾನು, 100 ವರ್ಷ ಸ್ಪ್ಯಾನು. ಭಾರತವಾಗಿ ಹೊಮ್ಲಿಕ್ಕೆ ನಾವು ಕೇವಲ 3 ವರ್ಷ 4 ವರ್ಷದಲ್ಲಿ ಏನು ಬದಲಾವಣೆ ಅಲ್ಲ, ಇನ್ನೊಂದು 30 ವರ್ಷದ ನಂತರ ಅಥವಾ 50 ವರ್ಷದ ನಂತರ ಅಥವಾ 200 ವರ್ಷದ ನಂತರ ನರೇಂದ್ರ ಮೋದಿ ಅವ್ರನ್ನ ಯಾರಾದರೂ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ್ಯಾವುದೋ ಕಾರಣಕ್ಕೆ ನಾವು ಯಾವ್ದೋ ಪ್ರಧಾನಿ ಮಂತ್ರಿಗಳು ನೆನೆಸ್ಕೊಳ್ತೇವೆ, ಏನಿಲ್ಲ ಅಂತಲ್ಲ. ನಾನು ಇನ್ಫ್ಯಾಕ್ಟ್ ನಾನು BJP ನಲ್ಲಿದ್ದಾಗಲೂ ಸಹ ಅನೇಕ ಬಾರಿ ಮನಮೋಹನ್ ಸಿಂಗ್ ಬಗ್ಗೆ LPG ಅಂದರೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ. ಆ ರೀತಿ ಮಾತಾಡೋದು ನರೇಂದ್ರ ಮೋದಿ ಅವರ ಸರ್ಕಾರನ ದೊಡ್ಡ ಕೊಡುಗೆ NEP ಆಗುತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ಅದರ ಛಾಪು ಭಾರತವನ್ನು ಮೂಡಿಸೋದ್ರಲ್ಲಿ ಇರುತ್ತೆ ಅಂತ.
2: ಈ ಸಂದರ್ಭದಲ್ಲಿ ಇನ್ನೊಬ್ರು ನೆನೆಸ್ಕೊಂಬೋದಲ್ವಾ, ನಮ್ಮ ಸಮಿತಿಯ ಅಧ್ಯಕ್ಷ ಆದಂತ ನಮ್ಮ ಇಸ್ರೋ,
3: ಹೌದು
2: ಅವರು ಸುಮಾರು 240,000 ಹಳ್ಳಿಗಳು ಅದರಲ್ಲಿ ಎಲ್ಲ ಕಡೆ,
3: ಯಾಕಂದ್ರೆ ಇದು ಆಗಿದ್ದೆ ಒಂದು ದೊಡ್ಡ ಪ್ರಕ್ರಿಯೆ. ಯಾಕೆಂದ್ರೆ ಅವರು ನರೇಂದ್ರ ಮೋದಿ ಅವರು 2014 May 26 ಓತು ತೆಗೆದುಕೊಂಡ ಮೇಲೆ ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡಿದ್ದು ಅಂತ ಹೇಳಿ NEP ಏನೇನ್ ಬೇಕು ಅದನ್ನ ಫಾರ್ಮುಲೈಸ್ ಮಾಡಿದ್ರು. 7 ವರ್ಷ ಸಮಿತಿ ಟೈಮ್ ತೆಗೆದುಕೊಂಡು ಪ್ರತಿಯೊಬ್ಬರನ್ನು ಕನ್ಸಲ್ಟ್ ಮಾಡಿ ಗ್ರೌಂಡ್ ಜೀರೋದಲ್ಲಿ ಶಾಲೆಗಳಿಗೆ ಬಂದು ಮಕ್ಕಳ ಹತ್ರ ಮಾತಾಡಿ, ಟೀಚರ್ಸ್ ಹತ್ರ ಮಾತಾಡಿ, ಪ್ರಿನ್ಸಿಪಲ್ಸ್ ಹತ್ರ ಮಾತಾಡಿ, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತಾಡಿ, ಟೆಕ್ಸ್ ಎಕ್ಸ್ಪರ್ಟ್ಸ್ ಹತ್ರ ಎಲ್ಲರ ಹತ್ರ ಮಾತಾಡಿ ಈ ರಿಪೋರ್ಟ್ ರೆಡಿ ಮಾಡಿರೋದು. ಈ ರಿಪೋರ್ಟ್ ನೀವು

0: ಯಾವುದೋ ಒಂದು ರಾಜ್ಯದ ರಾಜ, ಆ ಒಂದು ದೇಶದ ಆಡಳಿತ ಅಲ್ಲ, ಅದು ಅದೊಂದು ಕಲ್ಚರ್, ಒಂದು ಸಮಗ್ರತೆ, ಒಂದು ಇನ್ಫೈನಿಟಿ ಅಂತ ಏನಾದ್ರು ಹೇಳ್ತೀವ, ಅಥವಾ
1: ಅಂತರ್ಗತವಾದ ಶ್ರೇಷ್ಠತೆ,
0: ಶ್ರೇಷ್ಠತೆ
1: ಹೊರಗಡೆ
0: ತರುವಂತದ್ದು, ಅದು ಭಾರತ, ಅದು ಭಾರತವಾಗಿತ್ತು. ಅದಕ್ಕೋಸ್ಕರ ಭಾರತ ಭಾರತ.
1: ಎನ್ಇಪಿ ಬಹಳ ಮಹತ್ವದ ಕೊಡುಗೆ ಅಂತ. ಎನ್ಇಪಿ ಬಿಟ್ಟು ನಾವು ಬೇರೆ ಇನ್ನು ಶೈಕ್ಷಣಿಕ ಕ್ಷೇತ್ರದ ಒಂದು ಪ್ರಗತಿ ನೋಡೋದಾದ್ರೆ ಸಾಕಷ್ಟು ಐಐಎಂಗಳು, ಐಐಟಿಗಳು ಈ ತರದ್ದೆಲ್ಲ ಒಂದಷ್ಟು ಬಂದಿದ್ದಾವೆ. ಸಾಕಷ್ಟು
0: ಸ್ಟಾಟಿಸ್ಟಿಕ್ಸ್ ಕೊಡಬೇಕು ಅಂತ ಹೇಳಿದ್ರೆ 7 IIT ಇದ್ದು 23 IIT ಆಗಿದೆ, 7 IIM ಇದ್ದಿದ್ದು 11 IIMS ಆಗಿದೆ. ಐಎಮ್ಸ್ ಒಂದಿದ್ದು ಇವತ್ತು 20 ಚಾಲೂನಲ್ಲಿರ್ತಕ್ಕಂಥದ್ದು, ಇನ್ನು 5ಕ್ಕೆ ಎಕ್ಸ್ಟ್ರಾ ಪ್ಲಾನ್ ಆಗಿರ್ತಕ್ಕಂಥದ್ದು. ಯೂನಿವರ್ಸಿಟೀಸ್ ನೋಡೋದಾದ್ರೆ 723 ರಿಂದ 1338 ಆಗಿದೆ. ಸೊ ಇದ್ರ ಎಲ್ಲದರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಗೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹೊತ್ತೇನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯನು ಸಹ ಇಲ್ಲಿ ಯಾರೇ ಒಬ್ರು ಎಜುಕೇಶನ್ ಪಡ್ಕೊಂಡ್ಬಿಡ್ಬೋದು. ನೀವು ಪುಸ್ತಕದ ಬದನೆಕಾಯಿ ಏನ್ರಿ ಬಿಡ್ರಿ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಮಾತಾಡ್ತಾರೆ, ನೀನ್ ಬದನೆಕಾಯಿ ಓದ್ಕೊಂಡ್ಬಂದಿರೋದು ನಾನು ನೋಡಿದ್ದೀನಪ್ಪ ಅಂತ ಹೇಳ್ತಾರೆ. ಆಕ್ಚುಲಿ ಏನು ಅಂತ ಹೇಳಿದ್ರೆ, ಏನಕ್ಕೆ ಅದು ಬದನೆಕಾಯಿ ಆಗ್ಬಿಡ್ತು ಅಂದ್ರೆ, ಪ್ರಾಕ್ಟಿಕಲಿ ನಾವು ಯಾವಾಗ ಶಿಕ್ಷಣನ ಕೊಡಲ್ಲ, ಯಾವಾಗ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲ್ಲ, ಆವಾಗ ಅದು ಬದನೆಕಾಯಿ ಆಗ್ಬಿಡುತ್ತೆ. ಪುಸ್ತಕ ಕೇವಲ ಬದನೆಕಾಯಿಗೆ ಉಳ್ಕೊಳ್ಳುತ್ತೆ, ಅದು ಸಾರಿಗೆ ಉಪಯೋಗ ಆಗೋದಿಲ್ಲ. ಸಾರಿಗೆ ಉಪಯೋಗ ಆಗಬೇಕು. ಫಾರ್ ಎಕ್ಸಾಂಪಲ್, ನಾವು ನೀವು ಪೈಥಾಗರಸ್ ಥಿಯರಂನ ಓದಿರ್ತೀವಿ, ದಿನನಿತ್ಯ ನಾವು ಬಳಕೆ ಮಾಡ್ತೀವಿ ಪೈಥಾಗರಸ್ ಥಿಯರಂ, ದಿನನಿತ್ಯ ಬಳಕೆ ಮಾಡ್ತೀವಿ. ಆದ್ರೆ ಇದು ಪೈಥಾಗರಸ್ ಥಿಯರಂ ಅಂತ ನಮಗೆ ಗೊತ್ತಿರಲಿಲ್ಲ. ಅಂದ್ರೆ ಇದು ಈ ರೀತಿಯ ಶಿಕ್ಷಣ ಇದೆಯಲ್ಲ, ಈ ರೀತಿ ಶಿಕ್ಷಣ, ಒಂದು ಸ್ಕಿಲ್ ಬೇಸ್ಡ್, ಒಂದು ಯೂನಿಟ್ಸ್ ಆಫ್ ಲರ್ನಿಂಗ್, ಇದನ್ನ ಸ್ಕಿಲ್ನ ಕೊಡಲೇಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಏನ್ ಹೊರಟರು ಅಂದ್ರೆ, ಅದ್ರ ಜೊತೆಗೆ ಅಂದ್ರೆ ಅದಕ್ಕೇನು ಬಜೆಟ್ ಅಲೋಕೇಶನ್ಸ್ ಆಗಿದೆ, ಇವತ್ತೇನ್ ಅದಕ್ಕೆ ಅದ್ರ ಸುತ್ತ ಸ್ಕಿಲ್ ಸುತ್ತ ಏನ್ ಓಡಾಡ್ತಿದೆ. ಇವತ್ತು ತುಂಬಾ ಜನ ಕ್ರಿಟಿಸೈಸ್ ಮಾಡ್ತಾರೆ ಅಂದ್ರೆ ಸಕ್ಸಸ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಇನ್ನೂ ಸೀಡ್ ಆಗಿದೆಪ್ಪ, ನಿಮಗಿನ್ನೂ ಅದು ಮರವಾಗಿ ಬಂದಾಗ ಅದು ನಿಮಗೆ ಫಲ ಕೊಡ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಆವಾಗ ನೋಡಿ ಅಂತಂದ್ಬಿಟ್ಟು ಅನೇಕ ಬಾರಿ ಹೇಳ್ತಾ ಇರ್ತವೆ. ಸೊ ಅದ್ರ ಜೊತೆಗೆ ನೀವು ಪ್ರೈಮರಿ ಶಿಕ್ಷಣದಲ್ಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಸಮಗ್ರ ಶಿಕ್ಷಣ ಅಭಿಯಾನ ಅಂತ ಏನು ಪ್ರಾರಂಭ ಮಾಡಿದ್ದಾರೆ, ಜೊತೆಗೆ ಡಿಜಿಟಲ್ ಎಜುಕೇಷನ್ ಮತ್ತು ಡಿಜಿಟಲ್ ಲೈಬ್ರರಿ ಅಂತ ಅಂದ್ಬಿಟ್ಟು ಏನು ಆಕ್ಸೆಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಎಲ್ಲದಕ್ಕಿಂತ ಜಾಸ್ತಿ
1: ಬುಕ್ಸ್ ಎಲ್ಲ ಆನ್ಲೈನ್ ಅಲ್ಲೇ ಸಿಗುತ್ತೆ,
0: ಇವತ್ತು
1: ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ.
0: ನಾವು ನೀವು ಈ ಮೊಬೈಲ್ ಫೋನ್ಗೆ, ನನ್ಗೆ ನೆನಪಿದೆ ಅಂದ್ರೆ ನಾನು PG ಮಾಡ್ಬೇಕಾದ್ರೆ 2002-2004 ಡೇಟಾ ಹುಡುಕ್ಬೇಕಾದ್ರೆ ನಾವು ಯೋಚನೆ ಮಾಡ್ತಿದ್ವಿ, ಏ ಬಿಡಪ್ಪ ಬಿಡಪ್ಪ ಬಿಡಪ್ಪ ಲೈಬ್ರರಿಲಿ ಹುಡ್ಕೋಣ, ಇದು ಸಿಕ್ಕಾಬಿಟ್ಟ ಕಾಸ್ಟ್ಲಿ ಅಂತ ಹೇಳಿ ಲೈಬ್ರರಿ ಹೋಗಿ ಕುತ್ಕೊಂತಿದ್ವಿ ಗಂಟೆಗಟ್ಟಲೆ. ಇವತ್ತು ಕಾಸ್ಟ್ ಏನಿದೆ ನಿಮಗೆ 300 ರೂಪಾಯಿ ಇದ್ದಿದ್ದ ಕಾಸ್ಟ್ ಇವತ್ತು ಕೇವಲ 10 ಪೈಸೆಗೆ ಏನು ಸಿಗ್ತಾ ಇದೆ, ಏನು ಮೊಬೈಲ್ನ ಡೇಟಾ ಕಾರ್ಡು ಅಥವಾ ಏನು ಡಿಜಿಟಲ್ ಆಕ್ಸೆಸ್ನ ಏನು ಇಂಪಾರ್ಟೆನ್ಸ್ ಇದೆ. ಇವತ್ತು ಎಲ್ಲರೂ ಸಹ ನಮ್ಮ ಮನೆಯಲ್ಲಿ ನಾನು ಕುತ್ಕೊಂಡಿರ್ತಕ್ಕಂತಹ ಜಾಗದಲ್ಲಿ ನಾವು ಲೈಬ್ರರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದೇವೆ.
1: ಇಡೀ ವರ್ಲ್ಡಲ್ಲಿ ಅತಿ ಕಡಿಮೆ ಡೇಟಾ ಚಾರ್ಜಸ್ ಇರೋದು ಇಂಡಿಯಾ, ಭಾರತದಲ್ಲಿ.
0: ಅದನ್ನ ನೀವು ಕ್ರೆಡಿಟ್ ಮಾಡಬೇಕು ಬೇಡವೋ ನರೇಂದ್ರ ಮೋದಿ ಅವರಿಗೆ? ಅಂದ್ರೆ ಉದಾಹರಣೆಗೆ ನೀವು ಏನ್ ಬೇಕಾದ್ರೂ ಹುಡುಕಿ. ಫಾರ್ ಎಕ್ಸಾಂಪಲ್, ನೀವು ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಟು ಸನ್ ಹುಡುಕ್ತೀರಾ, ಅದರಲ್ಲಿ ಹನುಮಾನ್ ಚಾಲೀಸ್ ಹೆಂಗ್ ಲಿಂಕ್ ಅಂತ ಹುಡುಕ್ತೀರಾ, ಅದರಲ್ಲಿ ವೇದ ಏನ್ ಹೇಳುತ್ತೆ ಅಂತ ಹುಡುಕ್ತೀರಾ, ಸಿಗುತ್ತೆ. ನೀವು ಇಲ್ಲಪ್ಪ ನಾನಿವತ್ತು ಒಂದು ಪೇಪರ್ ಬರಿಬೇಕು, ಥಿಯರಿ ಬರಿಬೇಕು ಅಂತ ಹೇಳ್ತೀರಾ, ಆ ಥಿಯರಿಗೆ ಏನೇನು ಹುಡುಕ್ಬೇಕು ನೀವು, ಅದಕ್ಕೆ ChatGPT, ಅನೇಕ ಜನ ನಮ್ಮ ಶಾಲೆನಲ್ಲಿ ಮತ್ತು ನಮ್ಮ ಇವರುಗಳೆಲ್ಲ ಹೇಳ್ತಿರ್ತಾರೆ, ಮಕ್ಕಳೆಲ್ಲ ಹೇಳ್ತಿರ್ತಾರೆ, ChatGPT ಹೋಗ್ಬಿಡಿ ಸರ್, ನಿಮಗೆ ಡೇಟಾ ಸಿಕ್ಬಿಡುತ್ತೆ ಸರ್. ಅಂದ್ರೆ ಯಾವ ರೀತಿ ಬದಲಾವಣೆ ಆಗಿದೆ,
1: ಕೃತಕ ಬುದ್ಧಿಮತ್ತೆ ಡೆವಲಪ್ ಆಗಿದೆ, ಆಗ್ತಾ ಇದೆ.
0: ಅಲ್ಲ ಅದನ್ನ ಓದಕ್ ಬರ್ಬೇಕು ನಿಮಗೆ, ಅಫ್ಕೋರ್ಸ್ ಓದಕ್ ಹೇಳ್ಕೊಡ್ತಕ್ಕಂಥದ್ದು ಶಿಕ್ಷಣ ಅಂದ್ರೆ ನಮ್ಮ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ಬೇಕು, ಅದನ್ನ ಯಾವ ರೀತಿ ನೀವು ಡೇಟಾನ ಉಪಯೋಗಿಸ್ಕೊಬೇಕು, ಯಾವ ರೀತಿ ನೀವು ಡಿಜಿಟಲ್ ಎಜುಕೇಶನ್ ಬಳಸ್ಕೊಳ್ಬೇಕು ಅಂತ ಹೇಳಿ ಅದನ್ನ ಟೀಚರ್ಸ್ ಇವತ್ತು ಮಾಡ್ಬೇಕಾಗಿದೆ. ಸೊ ಹಾಗೆ ಇನ್ನೂ ಒಂದು ಅತ್ಯಂತ ಪ್ರಮುಖವಾದದ್ದು ಹೇಳ್ಬಿಡ್ತೇನೆ, 2014 UPA 1 and 2 ನಿಮಗೆ ಆವರೇಜ್ GDP ಅಲೋಕೇಶನ್ ಫಾರ್ ಎಜುಕೇಷನ್ ಏನಾದ್ರು ಇದ್ರೆ ಅದು 3.3. ಇವತ್ತು ಆವರೇಜ್ ಅಲೋಕೇಶನ್ NDA 1 and 2 and 3 ಆವರೇಜ್ ಅಲೋಕೇಶನ್ ಬಂದು 6.1. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣದ ಇನ್ಫ್ರಾಸ್ಟ್ರಕ್ಚರ್ಗೆ 2.8 ಇಟ್ಟರೆ 3.3% NEP ಲಾಗು, ಪೆಡಾಗೋಜಿಗೆ NEP ಅಂತ ಹೇಳ್ತೇವೆ, ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ 2.8. ಅಂದ್ರೆ ಇಲ್ಲಿವರೆಗೂ ಸಹ ಪೆಡಾಗೋಜಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿರಲ್ಲ ಯಾವುದೇ ಸರ್ಕಾರಗಳು. ಪೆಡಾಗೋಜಿಗೋಸ್ಕರ ಯೋಚನೆ ಮಾಡಿ, ಪೆಡಾಗೋಜಿ ಇಂಪ್ರೂವ್ಮೆಂಟ್ಸ್, ಟೀಚರ್ ಟ್ರೈನಿಂಗ್ಗೋಸ್ಕರ ಇಂಪ್ರೂವ್ ಮಾಡಿ 3.3% ಅದಕ್ಕೆ ಇಟ್ಟಿರ್ತಕ್ಕಂಥದ್ದು ಗಣನೀಯವಾದ ಪ್ರಮಾಣ. ಇದು ಅತ್ಯಂತ ಪ್ರಮುಖ. ನೀವು ಹೌದು, ಅಫ್ಕೋರ್ಸ್ ನಾನು ಮಿಡ್ ಡೇ ಮೀಲ್ ಸ್ಕೀಮ್ನ ಅಪ್ರಿಷಿಯೇಟ್ ಮಾಡ್ತೇನೆ, ಹಾಗೆ ಶಾಲೆಯಲ್ಲಿ ನೀವು ಯೂನಿಫಾರ್ಮ್ಸ್ ಕೊಡಬೇಕು, ಹೌದು ಗೌರ್ಮೆಂಟ್ ಶಾಲೆಯಲ್ಲಿ ಯೂನಿಫಾರ್ಮ್ಸ್ ಕೊಡಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಶೂ ಕೊಡಿ, ಗೌರ್ಮೆಂಟ್ ಶಾಲೆಯಲ್ಲಿ ಟೆಕ್ಸ್ಟ್ ಬುಕ್ಸ್ ಕೊಡಿ ಆದರೆ ನೀವು ಅದಕ್ಕಿಂತ ಇಂಪಾರ್ಟೆಂಟ್ ಪೆಡಾಗೋಜಿನ ನೀವು ಇಂಪ್ರೂವ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಒತ್ತು ಕೊಟ್ಟು ಇವತ್ತು 6.1% ಆವರೇಜ್ ಜಿ ಡಿ ಪಿ ಫಾರ್ ಎಜುಕೇಶನ್ ಅಂತಕ್ಕಂಥದ್ದು ಗಣನೀಯವಾದ ಅಂದ್ರೆ 1.39 crores ಖರ್ಚಾಗ್ತಿರ್ತಕ್ಕಂತಹದ್ದು ಶಿಕ್ಷಣಕ್ಕೆ. ಕೇವಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಶಿಕ್ಷಣ ಅಂತಕ್ಕಂತಹದ್ದು ಒಂದು ಶಾಲೆಯ ನಿಮ್ಗೆ ನಮ್ಮ ಗುರುಕುಲಗಳು ಹೆಂಗ್ ನಡೀತಿತ್ತು, ಗುರುಕುಲಗಳು ನಡೀತಿದ್ದ ದೇವಸ್ಥಾನದಲ್ಲಿ ಅಥವಾ ಒಂದು ಮರದ ಕೆಳಗಡೆ. ಆದ್ರೆ ಆತ

0: ವ್ಯಕ್ತಿ. ಮೊನ್ನೆ ನಾನು ಒಬ್ರು ಅಗ್ನಿಹೋತ್ರಿ ಹತ್ರ ಹೋಗಿದ್ದೆ. ಅಗ್ನಿಹೋತ್ರಿ ಅಂತಂದ್ರೆ ಇಡೀ ಭಾರತದಲ್ಲಿ 167 ಜನ ಅಗ್ನಿಹೋತ್ರಿಗಳಿದ್ದಾರೆ, ಅವರು ವೇದ ಪಾಠಗಳನ್ನು ಮಾಡ್ತಾರೆ. ಆ ಅಗ್ನಿಹೋತ್ರಿಯ ಮನೆಗೆ ಹೋದಾಗ ಅವರೊಂದು 25 ಜನ ವಿದ್ಯಾರ್ಥಿಗಳಿದ್ದಾರೆ. ತುಂಬಾ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕೆಟ್ಟದಾಗಿತ್ತು, ಆದರೆ ಆ ಅಗ್ನಿಹೋತ್ರಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಮಕ್ಕಳೇನಿದ್ದಾರೆ ಅವರು ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ವೇದಗಳನ್ನು 53 ದಿನ ಒಂದೇ ಒಂದು ಉಚ್ಚಾರಣೆ ತಪ್ಪಿಲ್ಲದೆ ಕಂಟಿನ್ಯೂಸ್ ಆಗಿ ಪಠನೆ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ ಆಗಿರ್ತಕ್ಕಂತಹದ್ದು. ಆಯ್ತಾ, ಅಂದ್ರೆ ಈ ತರ ಗುರುಕುಲಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಂಪಾರ್ಟೆಂಟ್ ಅಲ್ಲ, ಗುರು ಇಂಪಾರ್ಟೆಂಟ್ ಅಂತಕ್ಕಂಥದನ್ನ ನಾನು ಈ ಪಾಯಿಂಟ್ನ ಹೇಳಕ್ ಹೊರಟಿದ್ದು. ಅಂದ್ರೆ ಅಗ್ನಿಹೋತ್ರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಆ ರೀತಿ ನಮ್ಮ ಶಿಕ್ಷಕರು ಕೆಲಸ ಮಾಡಿದ್ರೆ ಆ ಮಕ್ಕಳನ್ನ ನಾವು ಅತ್ಯಂತ ಅವರಲ್ಲಿ ಇರ್ತಕ್ಕಂಥ ಸ್ಕಿಲ್ನ ನಾವು ಆಚೆ ತರಬಹುದು, ಮತ್ತು ಒಂದು ದೇಶಕ್ಕೆ ಒಂದು ಮಾದರಿಯಾಗಿ ಮಾದರಿ ಪ್ರಜೆಗಳನ್ನಾಗಿ ಮಾಡಬಹುದು. ಸೊ ಇದು ಇವತ್ತು ನಡೀತಿರ್ತಕ್ಕಂಥದ್ದು, ಅದು NEP ಮೂಲಕ ಆಗುತ್ತೆ ಅನ್ನುವ ಭರವಸೆ ಇದೆ. ಅದಕ್ಕೆ ಅಫ್ಕೋರ್ಸ್ ಇಟ್ ಜಸ್ಟ್ ಎ ಫೌಂಡೇಶನ್. ನೀವು ತುಂಬಾ ಕ್ರಿಟಿಸೈಸ್ ಮಾಡಬಹುದು ಮಾಡೋರೆಲ್ಲಾನು, ಆದರೆ ಇದು ಜಸ್ಟ್ ಎ ಫೌಂಡೇಶನ್. ಇನ್ನು ಕಮಿಂಗ್ ಡೇಸ್ನಲ್ಲಿ ಇದನ್ನ ಸಮಗ್ರವಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ 100%
1: ಇಷ್ಟೆಲ್ಲ. ಆದರೂ ಕೂಡ ಈ ಉನ್ನತ ಶಿಕ್ಷಣಕ್ಕೆ ಸೇರುವಂತ ಒಂದು ಪ್ರಮಾಣ ಇನ್ನೂ ಹೆಚ್ಚಾಗಬೇಕು, ಈಗಿರುವಂತದ್ದು ಅಷ್ಟರ ಮಟ್ಟಿಗೆ ಸಮಾಧಾನಕರವಾಗಿ ಇಲ್ಲ, ಅದು ಬಹಳಷ್ಟು ಬದಲಾವಣೆ ಸುಧಾರಣೆಗಳಾಗಬೇಕು ಉನ್ನತ ಶಿಕ್ಷಣದಲ್ಲಿ ಅಂತ ಅನ್ನುವಂತ ಒಂದು ಕೂಗು ಕೊರಗೆ ಇದೆಯಲ್ಲ, ಏಕೆ ಅಂತ
0: ಅದನ್ನೇ NEP ನ ನೀವು ಲಾಗು ಮಾಡಿದ ಕೂಡಲೇ ಅಂದ್ರೆ ಹಾನರೋರಿ
1: ಅಂದ್ರೆ ಅದಕ್ಕೂ NEP ಒಂದು ಪರಿಹಾರ ಆಗಿ.
0: ಹೌದು, ಖಂಡಿತವಾಗ್ಲು. ಯಾಕೆ ಅಂತಂದ್ರೆ ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟೇ ಪರಿಹಾರ. ನೀವು ಇವತ್ತು ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಹೋದ್ರಿ ಅಂತ ಇಟ್ಕೊಳ್ಳೋಣ. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಸ್ ನಾಟ್ ದ ಓನ್ಲಿ ಸೊಲ್ಯೂಷನ್ ನಿಮ್ಗೆ. ನಿಮಗೆ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ನೀವು ಹೋಗಿದ ಕೂಡಲೇ ನೀವು ಆಟೋಮೊಬೈಲ್ ಕಲಿತೀರಾ, AI ಕಲಿತೀರಾ, ಸೌಂಡ್ ಇಂಜಿನಿಯರಿಂಗ್ ಕಲಿತೀರಾ, ಏನೋ ಒಂದು ಬೇರೆ ಎಕ್ಸ್ಟ್ರಾ ಅಡಿಷನಲ್ ಸ್ಕಿಲ್ಸ್ ಇದ್ರೆ ಮಾತ್ರನೇ ನಿಮಗೆ ಉದ್ಯೋಗ ಅವಕಾಶಗಳು ಸಿಗೋದು. ಇವತ್ತು ಮೇನ್ ಸ್ಟ್ರೀಮ್ ಅಂದ್ರೆ ಮೇನ್ ಸ್ಟ್ರೀಮ್ ಆಗಿ ಉಳ್ಕೊಂಡಿಲ್ಲ. ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಹೋದಾಗ ಸಿವಿಲ್ ಇಂಜಿನಿಯರಿಂಗ್ ಒಂದು ಮಾಡ್ಕೊಂಡು ಬಂದ್ಬಿಟ್ಟಿದ ಕೂಡಲೇ ನಿಮಗೆ ಮೇನ್ ಸ್ಟ್ರೀಮ್ ಆಗೋದಿಲ್ಲ. ಅಂದ್ರೆ ನೀವು ಹೋಗಿ ನಾನು ಸಿವಿಲ್ ಇಂಜಿನಿಯರೇ ಆಗ್ತೀನಿ ಅಂತಲ್ಲ, ಅಲ್ಲಿ ಅದ್ರ ಸುತ್ತ ಇರತಕ್ಕಂಥದ್ದು ಬೇರೆ ಬೇರೆ ಅನೇಕ ಚಟುವಟಿಕೆಗಳು ಇರ್ತವೆ. ಆ ಚಟುವಟಿಕೆಗಳನ್ನು ನೀವು ಅರ್ಥ ಮಾಡ್ಕೊಂಡು ಕಲ್ತ್ರ ಅಂತಕ್ಕಂಥದ್ದು ಬರುತ್ತೆ. ಸೊ ಅದಕ್ಕೆ NEP ಈಸ್ ದಿ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ನಾನು ನಂದೇ ಹೇಳೋದಾದ್ರೆ, ನಾನು ಇವತ್ತು ಪಡ್ಕೊಂಡಿರ್ತಕ್ಕಂತಹ ಡಿಗ್ರಿಗೆ ನಾನು ಉಪಯೋಗಿಸ್ಕೊಳ್ತಿರ್ತಕ್ಕಂತಹ ಅಮೌಂಟ್ ಕ್ವಾಂಟಿಟಿ ಏನಿದೆ ಅದು 20-25% ಉಪಯೋಗಿಸ್ಕೊಂತಿದ್ದೀನಿ. ಮಿಕ್ಕಿರೋದೆಲ್ಲ ನಾನು ಮಾಡ್ತಿರ್ತಕ್ಕಂಥದ್ದು ನನ್ನ ಆಸಕ್ತಿ ನನ್ನ ಹವ್ಯಾಸಗಳ ಮೇಲೆ. ಇವತ್ತು ಪಶುಸಂಗೋಪನೆಯಲ್ಲಿ ನಾನು ಒಂದು ಬೇಕಂದ್ರೆ ನಿಮಗೆ ಯಾವ ರೀತಿ ಭಾರತ ಬದಲಾವಣೆ ಆಗ್ತಿದೆ ಅಂತಕ್ಕಂಥ ವಿಚಾರನ ಮಾತಾಡಬಹುದು. ಅಂದ್ರೆ ಇದನ್ನ ನಾನೇ ಸ್ವತಃ ಓದಿ ತಿಳ್ಕೊಂಡಿರ್ತಕ್ಕಂಥದ್ದು, ಆದ್ರೆ ನನಗೆ ಅದನ್ನ ಬಗ್ಗೆ ಒಂದು ಸ್ವಲ್ಪ ಒಂಚೂರು ಬೇಸ್ ಕೊಟ್ಬಿಟ್ಟಿದ್ರೆ ನನ್ನ ಶಿಕ್ಷಣದಲ್ಲಿ ತುಂಬಾ ಅನುಕೂಲ ಆಗೋದು. ಅಂದ್ರೆ ಈ ರೀತಿಯ ಸಮಗ್ರ ಶಿಕ್ಷಣ ಏನಿದೆ ಆ ಸಮಗ್ರ ಶಿಕ್ಷಣ NEP ನಲ್ಲಿದೆ. NEP ನ ನಾವು ಲಾಗು ಮಾಡಿದ್ರೆ
1: ಆಸಕ್ತಿಯ ಕಲಿಕೆ, ಆಸಕ್ತಿದಾಯಕ ಕಲಿಕೆ,
0: ಆಸಕ್ತಿ ಕನ್ನಡದಲ್ಲಿ ತುಂಬಾ ಸರಿಯಾದಂತಹ ಪದಗಳನ್ನು ಉಪಯೋಗಿಸ್ತೀವಿ, ಸತ್ಯವಾದ ಮಾತದು. ನನ್ನ ಆಸಕ್ತಿ ಮತ್ತು ಆಸಕ್ತಿದಾಯಕ ಕಲಿಕೆ ಎರಡೂ ಸಹ ಇಂಪಾರ್ಟೆಂಟ್. ಅದಕ್ಕೆ ಯೂನಿವರ್ಸಿಟೀಸ್ ಇವತ್ತು ಮಾರ್ಪಾಡ್ ಆಗಬೇಕಾಗಿದೆ, ಇನ್ನೂ ಅಪ್ಗ್ರೇಡ್ ಆಗಬೇಕಾಗಿದೆ. ಸೊ ಅಪ್ಗ್ರೇಡ್ ಆಗೋದ್ರ ಜೊತೆಗೆ ನಾವು ಮಕ್ಕಳಿಗೆ ಏನ್ ಬೇಕು, ಫ್ಯೂಚರ್ಗೆ ಏನ್ ಬೇಕು ಅಂತಕ್ಕಂಥದ್ದು ನೋಡ್ಬೇಕು. ಆಮೇಲೆ ಇನ್ನೊಂದು, ಇವತ್ತು ಯಾವುದು ಸ್ಟಾಟಿಕ್ ಅಲ್ಲ, ಎಲ್ಲ ಡೈನಾಮಿಕ್. ಇವತ್ತು ಈ ಸಬ್ಜೆಕ್ಟ್ ಲೈವ್ ಅಲ್ಲಿ ಇರ್ತದೆ, ಇನ್ ಸ್ವಲ್ಪ ದಿವಸ ಹೋದ್ಮೇಲೆ ಆ ಸಬ್ಜೆಕ್ಟ್ ಬದಲಾವಣೆ ಆಗ್ಬಿಡುತ್ತೆ, ಆ ಸಬ್ಜೆಕ್ಟ್ಗೆ ಇನ್ನೇನೋ ಒಂದು ಅಡಿಷನ್ ಬೇಕು ಅನ್ಸುತ್ತೆ. ಸೊ ಇವತ್ತು ಉದಾಹರಣೆಗೆ ಇಡ್ಲಿಗೆ ನುಗ್ಗೆಕಾಯಿ ಸಾಂಬಾರ್ ಚೆನ್ನಾಗಿತ್ತು, ಇವತ್ತು ಬೇಡಪ್ಪ ಇಡ್ಲಿಗೆ ಚಟ್ನಿ ಜೊತೆ ನುಗ್ಗೆಕಾಯಿ ಸಾಂಬಾರ್ ಚೆನ್ನಾಗಿರಬಹುದು ಅಂತ ಹೇಳ್ತೀವಿ. ಈ ರೀತಿಯ ವಿಚಾರಗಳು ಬರ್ತಾ ಇವೆ. ಇದರ ಟೈಪ್ ಆಫ್ ಚಟ್ನಿಸ್, ಮುಂಚೆ ನಮ್ಗೆ ಗೊತ್ತಿದ್ದಂಗೆ ಕಾಯಿ ಚಟ್ನಿ ಮಾತ್ರ ಬರ್ತಿತ್ತು, ಇವತ್ತು ಇಡ್ಲಿಗೆ ನಿನ್ನೆ ನಾನು ನೋಡ್ತಿದ್ದೆ 7 ತರ ಇಡ್ಲಿ ಮಾಡ್ತಾ ಇದೀವಿ ನಾವು, ಬನ್ನಿ ಅಂತ ಕರೀತಾರೆ. ಅದ್ರಲ್ಲಿ ಕ್ಯಾರೆಟ್ ಇಡ್ಲಿ ಅಂತ ಬರ್ತಾ ಇತ್ತು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ತಂತ್ರಜ್ಞಾನ ಅಂತ ಹೇಳ್ತೀರಿ, ಅಡಿಗೆ ಮನೆ ಹೆಂಗ್ ಬದಲಾವಣೆ ಆಗಿದೆ. ಆರೋಗ್ಯ ವಿಚಾರಗಳಿಗೆ ಹೋದಾಗ ನೀವು, ನಿಮಗೆ ಏನಾಗ್ತದೆ ಅಂದ್ರೆ ಯಾವ ರೀತಿ ಬದಲಾವಣೆ ಆಗಿದೆ, ಒಂದು ಉಜ್ವಲ ಯೋಜನೆ ಅಂತ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಏನದು, ಒಂದು ಗ್ಯಾಸ್ ಸಿಲಿಂಡರ್ ಕೊಡದ? ಆಯ್ತಪ್ಪ, ನಾವು 10 ಕೋಟಿ 35 ಲಕ್ಷ ಗ್ಯಾಸ್ ಸಿಲಿಂಡರ್ಗಳು ಕೊಟ್ಬಿಟ್ಟಿದ್ದೇವೆ, ಆಯ್ತು ಅಷ್ಟೇನಾ ಯೋಜನೆ ಅದು? ಆ ಯೋಜನೆ ಅಷ್ಟಲ್ಲ. ಆ ಯೋಜನೆ ನನ್ನ ತಾಯಂದಿರ, ನನ್ನ ಅಕ್ಕ ತಂಗಿಯರ ಆರೋಗ್ಯವನ್ನು ಸುಧಾರಣೆ ಮಾಡಿರತಕ್ಕಂತಹ ಯೋಜನೆ, ನನ್ನ ಕಾಡನ್ನು ಸಂರಕ್ಷಣೆ ಮಾಡಿರತಕ್ಕಂತಹ ಯೋಜನೆ. ಆ ಯೋಜನೆ ಕೇವಲ ಗ್ಯಾಸ್ ಸಿಲಿಂಡರ್ನ ಕೊಟ್ಟು, ಹೌದಪ್ಪ ನೀವೇನೋ ಶ್ರೀಮಂತರು ಮತ್ತು ಮಿಡಲ್ ಕ್ಲಾಸ್ ಅವ್ರಿಗೆಲ್ಲಾನು ಸಿಲಿಂಡರ್ನ ನೀವು ತೆಗೆದುಕೊಂಬಿಡಿ ಸಬ್ಸಿಡಿನಲ್ಲಿ, ನೀವು ಫುಲ್ ದುಡ್ಡು ಕೊಟ್ಟು ತೆಗೆದುಕೊಳ್ಳಿ, ನಾವು ಬಡವ್ರಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಆಯ್ತು, ಕೊಟ್ಟರು, ಅನೇಕ ಜನ ಬಿಟ್ಟರು, ಅನೇಕ ಜನ ಕೊಟ್ಟರು, ಆಯ್ತು 10 ಕೋಟಿ 35 ಲಕ್ಷ ಸಿಲಿಂಡರ್ಗಳನ್ನ ಹೊಸದಾಗಿ ಕೊಟ್ವಿ. ಈ ಯೋಜನೆಯಿಂದ ಏನಾಯ್ತಪ್ಪ, ಆಕ್ಚುಲಿ ಏನಾಯ್ತು ಅಂತ, ಈ ಯೋಜನೆಯಿಂದ ಈ ನನ್ನ ಹೆಣ್ಣು ಮಕ್ಕಳು ಯಾರು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ ಅವರುಗಳಿಗೆ 3.8 ಲಕ್ಷ ಪ್ರತಿ ವರ್ಷ ಕಣ್ಣಿನ ಸಮಸ್ಯೆ ಬರ್ತಿತ್ತು ಆನ್ ರೆಕಾರ್ಡ್. 10.9 ಲಕ್ಷ ಜನಕ್ಕೆ ಲಂಗ್ ಕ್ಯಾನ್ಸರ್ ಇಂದ ಮುಕ್ತಿ ಸಿಕ್ತು. ಉಜ್ವಲ ಯೋಜನೆಯ ಒಂದು ಸ್ಕೀಮ್ ಇಂದ ನನ್ನ ತಾಯಿಯಂದಿರ ನನ್ನ ಅಕ್ಕ ತಂಗಿಯದರ ಆರೋಗ್ಯದಲ್ಲಿ ಎಷ್ಟರ ಮಟ್ಟಕ್ಕೆ ಸುಧಾರಣೆ ಆಗಿದೆ ಅಂದ್ರೆ 3.8 ಲಕ್ಷ ಕಣ್ಣಿನ ಚಿಕಿತ್ಸೆಗಳು ಕಡಿಮೆ ಆಗಿವೆ. ಅಂದ್ರೆ ಒಲೆ ಮುಂದೆ ಕುತ್ಕೊಂಡು ನಾವೇನು ಊದ್ತಾ ಇದ್ವಿ ಅಥವಾ ಏನು ಹೊಗೆ ಬರ್ತಿತ್ತು ಇದರ ಸಮಸ್ಯೆಯಿಂದ ಆಚೆ ಬಂದಿದ್ದೀವಿ. ಹಾಗೆ 10.9 ಲಕ್ಷ ಮಹಿಳೆಯರು ಲಂಗ್ ಕ್ಯಾನ್ಸರ್ಗೆ ಏನು ತುತ್ತಾಗ್ತಿದ್ರು ಇದರಿಂದ ಸಮಸ್ಯೆಯಿಂದ ಆಚೆ ಬಂದಿದ್ದೀವಿ ಅಂತಕ್ಕಂಥದ್ದು ಆನ್ ರೆಕಾರ್ಡ್ ಇರೋ ವಿಚಾರ. ಹಾಗೆ ನೀವು ನರೇಂದ್ರ ಮೋದಿ ಅವರ ಹರ್ಘರ್ ಜಲ್ ಯೋಜನೆಯಲ್ಲಿ 15.85 ಕೋಟಿ ಜನಕ್ಕೆ ಇವತ್ತು ನೀರು ಹೋಗಿದೆ. ಅದರಿಂದಾಗಿ ಅನೇಕ ಸಮಯ ಉಳ್ಕೊಂಡಿದೆ. ಕುಬ್ಜತೆ ಏನಿದೆ, ಕುಬ್ಜತೆ ಅಂದ್ರೆ ಏನು ಸಣ್ಣ ಮಕ್ಕಳೇನೆ ನೀರ್ ತರಲಿಕ್ಕೆ ಹೋಗಿ ಬರ್ತಾ ಇದ್ರು ಅವರ ನೀರಿನ ಸಮಸ್ಯೆ ಅಂದ್ರೆ ಅವರು ಕುಬ್ಜತೆಗೆ ಒಳಗಾಗ್ತಿದ್ರು. ಆ ಕುಬ್ಜತೆ 2.8 ಲಕ್ಷ ಜನ ಅಕ್ಕ ತಂಗಿಗೆದಿರು ಕುಬ್ಜತೆಯಿಂದ ಯಾರು ಒಳಪಡ್ತಿದ್ರು ಅವರು ಇದರಿಂದ ಪಾರಾಗಿದ್ದಾರೆ ಅಂತ ಹೇಳಿ. ಸ್ವಚ್ಛ ಭಾರತ ಅಭಿಯಾನ ನಾವು ಕೊಟ್ಟಿರ್ತಕ್ಕಂತಹದ್ದು 10 ಕೋಟಿ ರೂರಲ್ ಏರಿಯಾದಲ್ಲಿ, ಸಿಟಿನಲ್ಲಿ 60 ಲಕ್ಷ ಜನಕ್ಕೆ ಕೊಟ್ಟಿರ್ತಕ್ಕಂತಹದ್ದು ಸ್ವಚ್ಛ ಭಾರತ ಅಭಿಯಾನ. ಸಿಟಿ ಬಿಡಿ, ರೂರಲ್ ಬಗ್ಗೆನೆ ಮಾತಾಡೋಣ ನಾವು. ನೀವು ಮಾರ್ಟಾಲಿಟಿ ರೇಟ್ ಇತ್ತಲ್ಲ ಅಂದ್ರೆ ಬೀದಿನಲ್ಲಿ ಶೌಚಾಲಯ ಮಾಡೋದ್ರಿಂದ ಅಂದ್ರೆ ಬೀದಿನಲ್ಲಿ ಹೇಸಿಗೆ ಮಾಡೋದ್ರಿಂದ 60-70 ಸಾವಿರ ಜನ ಇವತ್ತು ಬದುಕ್ತಿದ್ದಾರೆ ಅಂತಕ್ಕಂಥದ್ದು ಅಂದ್ರೆ ದಿಸ್ ಇಸ್ ಆನ್ ರೆಕಾರ್ಡ್ ಸ್ಟಾಟಿಸ್ಟಿಕ್ಸ್. ಇದು ಬೀದಿನಲ್ಲಿ ಹೇಸಿಗೆ ಮಾಡೋದ್ರಿಂದ ಯಾವ್ದಾದ್ರು ಹುಳಾನೋ ಅಥವಾ ಹಾವೋ ಏನೋ ಕಚ್ಚಿ
1: ಜೀವಹಾನಿಗೆ
0: ಒಳಗಾಗ್ತಿದ್ರು ಅಥವಾ ಅದರಿಂದ ನೊಣಗಳಿಂದ ಹಾನಿಯಾಗಿ ಬೇರೆ ಬೇರೆ ರೀತಿ ಆಗ್ತಾ ಇತ್ತು. ಈ ಸಮಸ್ಯೆಯಿಂದ ಬಗೆಹರಿದಿದೆ ಅಂತ ಹೇಳಿ ಆನ್ ರೆಕಾರ್ಡ್ ಆಗಿರತಕ್ಕಂಥದ್ದು. ಅಂದ್ರೆ ಇದೆಲ್ಲಾನು ಸಹ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್. ಅಂದ್ರೆ ನಮ್ಗೇನ್ ಅನಿಸ್ತಿದೆ ಅಂತ ಹೇಳಿದ್ರೆ
1: ಅಷ್ಟರ ಮಟ್ಟಿಗೆ ಉಜ್ವಲ ಯೋಜನೆ,
0: ಉಜ್ವಲ ಯೋಜನೆ, ಸ್ವಚ್ಛ ಭಾರತ್ ಯೋಜನೆ ಇವೆಲ್ಲ ಒಂದು ಕೇವಲ ಒಂದು ಸ್ಕೀಮ್ ಅಲ್ಲ, ಇವು ಒಂದು ಆರೋಗ್ಯ ಸುಧಾರಣೆಯ ಒಂದು ರೀತಿ ನೀತಿ ಮತ್ತು ಭಾರತವನ್ನು ಕಟ್ಟಲಿಕ್ಕೆ ಒಂದು ರೀತಿ ನೀತಿ.
1: ಈ ತಿಂಗಳು 21ಕ್ಕೆ ನಾವು ವಿಶ್ವ ಯೋಗ ದಿನ ಆಚರಣೆ, ಯೋಗ ದಿನದಿಂದ ಏನಾದರೂ
0: ಖಂಡಿತವಾಗಿ ಉದಾಹರಣೆಗೆ ಇಡೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ ಒಂದು. ಎರಡನೇದು ಪ್ರಧಾನಮಂತ್ರಿಗಳೇ ಯೋಗನ ಮಟ್ಟಕ್ಕೆ ಅದಕ್ಕೆ ಯೋಗಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ನಾವು
1: ಮೈಸೂರಲ್ಲಿ 2 ವರ್ಷದಿಂದ
0: ಮಾಡಿದ್ರು, ಪಬ್ಲಿಸಿಟಿ ಕೊಡಬೇಕು. ಆಕ್ಚುಲಿ ಅನ್ನೋದು ಯೋಗ ಅನ್ನೋದು ಏನು ಅಂದ್ರೆ ನಮ್ಮ ಸಂಸ್ಕಾರ, ಭಾರತೀಯ ಸಂಸ್ಕಾರ. ಭಾರತ ಅಂತಕ್ಕಂಥದ್ದು ಹೋಗ್ಬಿಟ್ಟು ಜಿಮ್ ಮಾಡೋದಲ್ಲ. ಜಿಮ್ ಮಾಡಿ ಹೌದು ಅಫ್ಕೋರ್ಸ್ ನಿಮ್ ಬಾಡಿ ಬೆಳೆಯುತ್ತೆ, ಪ್ರೋಟೀನ್ ಅದಿಲ್ಲ, ಒಂದು ವಿಚಾರ ನಾನೇನಾದ್ರೂ ವಿರೋಧ ಹೋಗ್ತಿಲ್ಲ. ಆದ್ರೆ ಏನು ಅಂದ್ರೆ ನಮ್ಮ ಯೋಗ ನಮ್ಮ ಸಂಸ್ಕಾರ. ನಾವು ಸೂರ್ಯ ನಮಸ್ಕಾರ ನಮ್ಮ ಸಂಸ್ಕಾರ. ಸೂರ್ಯ ನಮಸ್ಕಾರ ನೀವು ಕನಿಷ್ಠ ಪಕ್ಷ ನೀವು 1, 7, 8, 13, 14 ಸೂರ್ಯ ನಮಸ್ಕಾರಗಳನ್ನ ಪ್ರತಿನಿತ್ಯ ಮಾಡಿ. ನೀವು ಸೂರ್ಯ ನಮಸ್ಕಾರದ ಮೂಲಕ ನಿಮ್ಮನ್ನ ನಿಮ್ಮ ದೇಹವನ್ನು ದಂಡನೆ ಮಾಡಿಕೊಂಡಾಗ ನಿಮ್ಮಲ್ಲಿ ಯಾವ ರೀತಿಯ ಹಾರ್ಮೋನ್ಸ್ ರಿಲೀಸ್ ಆಗ್ತದಲ್ಲ ಅದು ಸೂರ್ಯನ ನೋಡಿಕೊಂಡು, ಅದು ನಿಮಗೆ ಇವತ್ತು ತುಂಬಾ ಜನ ಎಲ್ಲರೂ ತುಂಬಾ ನಾವು ಸಿಟಿನಲ್ಲಿರೋರು ಹಳ್ಳಿನಲ್ಲಿರೋರು ಎಲ್ಲ ಸಫರ್ ಮಾಡ್ತಾ ಇದೀವಿ. ಏನು ವಿಟಮಿನ್ ಶಾರ್ಟೇಜ್, ಅದಕ್ಕೆ ಕ್ಯಾಪ್ಸೂಲ್ಸ್ ತಗೋಬೇಕಾಗಿದೆ, ಅಂತಹ ಪರಿಸ್ಥಿತಿಗೆ ಹೋಗ್ತಾ ಇದೀವಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಓನ್ಲಿ ಬಿಕಾಸ್ ನಾವು ಸೂರ್ಯನ ಶಾಖಕ್ಕೆ ನಾವು ಅಂದ್ರೆ ಸೂರ್ಯನ ನಾವು ಬೆಳಕಿಗೆ ಒಳಪಡೋದೇ ಇಲ್ಲ. ಅದರಿಂದಾಗಿ ಸೂರ್ಯ ನಮಸ್ಕಾರ ಮಾಡಿ. ಮತ್ತು ಯೋಗ ದಿನಾಚರಣೆ ಕೇವಲ ಯೋಗ ಅಲ್ಲ, ಅದು ಭಾರತೀಯರು ಸದೃಢವಾಗಿರ್ಬೇಕು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ ನಿಮ್ಗೆ, ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೇಳ್ತೀನಿ ಕೇಳಿ ನಿಮ್ಗೆ. ನಾವು 68.2 ತಿಂಗಳು ಅಂತ ಅಥವಾ ಮ್ಯಾಕ್ಸಿಮಮ್ 68.9 ಅಂದ್ರೆ 68 ಇಯರ್ಸ್ 9 ಮಂತ್ಸ್ ನಮ್ಮ ಆವರೇಜ್ ಲೈಫ್ ಇತ್ತು 2014 ವರೆಗೂ. ಇವತ್ತು ಎಷ್ಟಾಗಿದೆ 2026 71.2 74.4 ಇಯರ್ಸ್. ಅಂದ್ರೆ ವುಮೆನ್ಗೆ 71.2 ಮೆನ್ಗೆ 74.4 ಇಯರ್ಸ್ ಆಗಿದೆ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ ಭಾರತ. ಇದು ಭಾರತ ಸ್ವಾತಂತ್ರ್ಯ ಬಂದಾಗ ಎಷ್ಟಿತ್ತು ಗೊತ್ತಾ, 32 ವರ್ಷ ಇತ್ತು. ಇವತ್ತು ಈ ಮಟ್ಟಕ್ಕೆ ಭಾರತವನ್ನು ಬೆಳೆಸಿರ್ತಕ್ಕಂತಹದ್ದು ಅಂದ್ರೆ ಕೇವಲ 12 ವರ್ಷದಲ್ಲಿ ನೀವು ಆಲ್ಮೋಸ್ಟ್ 4 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿ, 4-5 ವರ್ಷ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಮಾಡಿದೀರಾ ಅಂದ್ರೆ ಅದೊಂದು ಸಾಧನೆ ಅಲ್ವೇ.
1: ಅಂದ್ರೆ ಇದಕ್ಕೆ ಆಯುಷ್ಮಾನ್ ಭಾರತ್ ಯೋಜನೆ ಕೊಡುಗೆ ಕೊಟ್ಟಿದ್ಯಾ?
0: ಖಂಡಿತವಲ್ಲೇ, ಖಂಡಿತವಲ್ಲ. ಈಗ ಉದಾಹರಣೆಗೆ 36 ಕೋಟಿ ಜನ ಭಾರತೀಯರು ಇವತ್ತಿಗೆ ಒಳಪಟ್ಟಿರೋದು. 29,000 ಹಾಸ್ಪಿಟಲ್ಗಳಲ್ಲಿ ಆಯುಷ್ಮಾನ್ ಕಾರ್ಡ್ ಇವತ್ತು ವರ್ಕ್ ಆಗ್ತಿರೋದು. ಇವತ್ತು 5 ಲಕ್ಷ ರೂಪಾಯಿ ಅವರಿಗೆ ನಿಮಗೆ ಇವತ್ತು ಸಬ್ಸಿಡಿ ಬರುತ್ತೆ, ಅಂದ್ರೆ ಇನ್ಶೂರೆನ್ಸ್ ರೀತಿ ಕವರ್ ಆಗುತ್ತೆ. ಅಫ್ಕೋರ್ಸ್ ಅದ್ರಲ್ಲಿ ಏನಂದ್ರೆ ಫುಲ್ ಫ್ಯಾಮಿಲಿ ಆಗಿದೆ, ಅದನ್ನ ಇಂಡಿವಿಜುವಲ್ ಮಾಡಬೇಕು ಅಂತ ಕೆಲವರು ಪ್ರಪೋಸಲ್ಸ್ ಹೇಳಿದ್ದಾರೆ, ಅನೇಕ ಜನ ಎಂಪಿಗಳು. ಅಫ್ಕೋರ್ಸ್ ಅದನ್ನೆಲ್ಲ ನೋಡಬೇಕಾಗಿದೆ. ಸೊ ಅದರಿಂದಾಗಿ ಏನಾಗ್ತದೆ, ಆಮೇಲೆ ಜೊತೆಗೆ ಸೀನಿಯರ್ ಆಯುಷ್ಮಾನ್ ಕಾರ್ಡ್ 70 ವರ್ಷಕ್ಕಿಂತ ಜಾಸ್ತಿ ಪಟ್ಟವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ, ಅಂದ್ರೆ ಅದನ್ನ ಇಂಡಿವಿಜುವಲ್ ಆಗಿ ಮಾಡಿ. ಈ ರೀತಿ ಮಾಡ್ತಿರೋದ್ರಿಂದ ಏನಾಗ್ತದೆ, ಯಾರಾದ್ರೂ ಕ್ಯಾನ್ಸರ್ ತೂತ್ ಪಡ್ತಾರೋ ಅಥವಾ ಟ್ಯೂಮರ್ಗೆ ಏನಾಗುತ್ತೋ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೋ ಅಥವಾ ಬೇರೆ ಬೇರೆ ಇವತ್ತು ಲಿವರ್ ಸಮಸ್ಯೆ, ಕಿಡ್ನಿ ಸಮಸ್ಯೆ ಒಳಪಟ್ರೆ ಇದು ತುಂಬಾ ಹೆಲ್ಪ್ ಆಗ್ತಿದೆ, ತುಂಬಾ ಹೆಲ್ಪ್ ಆಗ್ತಿದೆ. ನನ್ನಲ್ಲೇ ಒಬ್ಬ ಕೆಲಸ ಮಾಡಿಸಿದ್ದ, ಅವರ ಅತ್ತೆಗೆ ಕ್ಯಾನ್ಸರ್ ಬಂತು. ಆ ಕ್ಯಾನ್ಸರ್ ಬಂದಾಗ 2.5 ಲಕ್ಷ ರೂಪಾಯಿ ಅವನು ಈ ಆಯುಷ್ಮಾನ್ ಕಾರ್ಡ್ ನ ಉಪಯೋಗಿಸ್ಕೊಂಡು ಬಳಸ್ಕೊಂಡ. ಅದು ತುಂಬಾ ಅನುಕೂಲ ಆಯ್ತು ಅವ್ರಿಗೆ, ಅವ್ರ ಕುಟುಂಬಕ್ಕೆ ಅನುಕೂಲ ಆಯ್ತು. ಇಲ್ಲಾಂದ್ರೆ ಮುಂದೆ ಹಿಂದೆ ಏನಾಗ್ತಿತ್ತು, ಕ್ಯಾನ್ಸರು ಅಥವಾ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬಂದಾಗ ಎಂತ ಸಮಸ್ಯೆ ಆಗ್ತಿತ್ತು ಅಂತ ಹೇಳಿದ್ರೆ, ಅವರು ಐದಾರು ಜಮೀನ್ ಮಾರ್ಕೊಬೇಕಿತ್ತು, ಇಲ್ಲಾಂತಂದ್ರೆ ಯಾವ್ದೋ ಒಂದು ರೀತಿನಲ್ಲಿ ಅವ್ರೇನು ಕಳ್ಕೊಬೇಕಾಗಿತ್ತು. ಇವತ್ತೇನಾಗಿದೆ, ಆಯುಷ್ಮಾನ್ ಕಾರ್ಡ್ ಇಂದ 36 ಕೋಟಿ ಜನಕ್ಕೆ ಬೆನಿಫಿಟ್ ಆಗಿದೆ. ಇದು 29,000 ಹಾಸ್ಪಿಟಲ್ ಅಡಿ ಭಾರತದಲ್ಲಿ ಆಗತಕ್ಕಂತಹದ್ದು. ನಿಮ್ಗೆ ಇನ್ನು ಮೆಡಿಕಲ್ ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ರೆ, ನಾನು ಆಗ್ಲೇನೆ ಹೇಳಿದೆ ಏಮ್ಸ್ ಎಷ್ಟಾಗಿದೆ ಅಂತ.

0: ಹೇಳಿ. ಎಂ ಬಿ ಬಿ ಎಸ್ ಸೀಟ್ಸ್ ಬನ್ನಿ, ನೀವು 2014 51,348 ಸೀಟ್ಸ್ ಇತ್ತು 87 ಕಾಲೇಜುಗಳಲ್ಲಿ, ಇವತ್ತು ಅದು 129,026 ಸೀಟ್ 824 ಕಾಲೇಜುಗಳಲ್ಲಾಗಿದೆ. ಎಂ ಡಿ ಸೀಟ್ಸ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಮೆಡಿಕಲ್ ತತ್ಸುಮಾರು 14,000, ಇವತ್ತದು 58,331 ಸೀಟ್ಸ್ ಆಗಿರ್ತಕ್ಕಂತಹದ್ದು ಗಣನೀಯವಾಗಿ ಏರಿಕೆ ಆಗಿದೆ. ಮತ್ತು ಅದಕ್ಕಿಂತ ಜಾಸ್ತಿ ಮೋದಿಯವರನ್ನ ಇನ್ನೊಂದಕ್ಕೆ ಜನ ನೆನೀತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಗಳಿಂದ 10,000 ಭಾರತದಲ್ಲಿ. ನನಗೆ ನೆನಪಿದೆ, ನನ್ನ ಹತ್ರ ಒಬ್ಬ ಕೆಲಸ ಮಾಡ್ತಿದ್ರು, ಅವರು 10,000 ರೂಪಾಯಿ ಕೊಡಬೇಕು ಸರ್ ನಾನು ಪ್ರತಿ ತಿಂಗಳು ಮೆಡಿಸನ್ಗೆ, ನನಗೆ ಬರೋ ಸಂಬಳ ಸಾಲಲ್ಲ ಅಂತ ಹೇಳ್ತಾ ಇದ್ರು. ಜನೌಷಧಿ ಕೇಂದ್ರಗಳಿಗೆ ಅವ್ರು ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ, ಸರ್ ನನಗೆ ಕೇವಲ 1,300 ರೂಪಾಯಿ ಆಗುತ್ತೆ ಸರ್ 10,000 ರೂಪಾಯಿ ಔಷಧಿ ಅಂತ. ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಗಣನೀಯವಾದಂತಹ ಮೆಡಿಕಲ್ ಸೇವಿಂಗ್ ಆಗ್ತಾ ಇದೆ ಅಂತಕ್ಕಂತಹದ್ದು ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರದಿಂದ ಆಗ್ತಾ ಇದೆ. ಇನ್ನು ಮಾತೃ ವಂದನಾ ಅಭಿಯಾನ ಅಂದ್ರೆ ಈ ರೀತಿ ಅಭಿಯಾನಗಳೇನಾಗ್ತಿದೆ, 13 ಪ್ರೋಗ್ರಾಮ್ಗಳನ್ನ ಪ್ರೀ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿಯ ರಿಲೇಟೆಡ್ ಆಗ್ತಾ ಇದೆ. ಅಂದ್ರೆ ಅದರಲ್ಲಿ ಏನು ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ, ಜನಸುರಕ್ಷಾ ಯೋಜನಾ, ಪ್ರಧಾನ ಮಂತ್ರಿ ಸುಶ್ರುತ ಮಾತೃ ಅಭಿಯಾನ, ಸುರಕ್ಷಿತ ಮಾತೃ ಅಷ್ಟುವನ ಯೋಜನಾ, ಜನ ಶಿಕ್ಷಣ ಸುರಕ್ಷಾ ಕವಚ ಅಂತ ಎಲ್ಲ ಹೇಳಿ ನಮ್ಮ ಭಾರತದಲ್ಲಿ ಈ 13 ಪ್ರೋಗ್ರಾಮ್ಗಳು ಪ್ಲಸ್ ಏನಿದೆ ಇದರಿಂದಾಗಿ ಏನಂದ್ರೆ ನ್ಯೂಟ್ರಿಷಸ್ ಕೊಡಬೇಕು, ಮಗುವಿಗೆ ನಾವು ಕೇರ್ ಮಾಡಬೇಕು, ಮತ್ತು ಆಕ್ಸೆಸಿಬಿಲಿಟಿ ಟು ಹಾಸ್ಪಿಟಲ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿರಬೇಕು ಅಂತ ಹೇಳಿ ಮಾಡಿರ್ತಕ್ಕಂತ ಅಭಿಯಾನ ಅನೇಕ ರಾಜ್ಯಗಳು ಉಪಯೋಗಿಸ್ಕೊಳ್ತಾ ಇಲ್ಲ, ಅದು ದುರ್ದೈವ. ಆದ್ರೆ ಪ್ರಧಾನ ಮಂತ್ರಿಗಳನ್ನ ಅನೇಕ ಜನ ನೆನೆಯಲಿಕ್ಕೆ ಇದು ಸಹ ಕಾರಣ.
1: ಅಂದ್ರೆ ಜಗತ್ತಿನ ಅಲ್ಲ ಈ ಶತಮಾನದ ಬಹಳ ಮಹಾಮಾರಿ ಅಂತಂದ್ರೆ ಕೋವಿಡ್. ಕೋವಿಡ್ ಟೈಮಲ್ಲೂ ಕೂಡ
0: ಸತ್ಯ
1: ಲಸಿಕೆ ಒಂದು ಕೊಟ್ಟಿರುವಂತದ್ದು ನಮ್ಮ ಇಡೀ ಜಗತ್ತಿಗೆ
0: ಸತ್ಯ. ಅದು ಕೋವಿಡ್ ನ ನೀವು ಲಸಿಕೆಗಳನ್ನ ನೋಡಿದ್ರೆ ನೀವು ಯಾವ ದೇಶವೂ ಸಹ ಅಷ್ಟು ಪ್ರೋಗ್ರೆಸ್ ಮಾಡಲಿಲ್ಲ ಅದನ್ನ ನಾವು ಒಂದು ರೆಕಾರ್ಡ್ ಹೇಳಬೇಕು ಅಂತ ಹೇಳಿದ್ರೆ, ಸ್ಪೇನ್ ನಲ್ಲಿ ಎಷ್ಟು ಜನ ಸತ್ರು? ಸ್ಪೇನ್ ನಲ್ಲಿ ಒಂದು ಚಿಕ್ಕ ದೇಶ, ಅಲ್ಲಿರ್ತಕ್ಕಂಥದ್ದು 6 crore ಜನ, 1,90,000 ಜನ ಸತ್ತೋದ್ರು. ಅಮೆರಿಕ ಅಂತ ಒಂದು ದೇಶದಲ್ಲಿ ತತ್ಸುಮಾರು 8 lakh ಜನ ಸತ್ತೋದ್ರು. ಚೈನಾದಲ್ಲಿ 23 lakh ಜನ ಸತ್ತರು ಅಂತ ರೆಕಾರ್ಡ್ ಹೇಳುತ್ತೆ. ಭಾರತದಲ್ಲಿ ಕೇವಲ 4.5 lakh ಜನ ಮೃತಪಟ್ಟರು ಕೋವಿಡ್ ಇಂದ. ಅಫ್ಕೋರ್ಸ್ ಅದು ನಾವು
1: ಕೈ ಮೀರಿದ್ದು
0: ಅದನ್ನ ನಾವು ದುಃಖಿಸ್ಲೇಬೇಕು, ಅದಕ್ಕೆ ನಾವು ಸಾಂತ್ವನ ಹೇಳಲೇಬೇಕು, ಅದು ಒಂದು ಕಡೆ. ಆದ್ರೆ ಅಕಸ್ಮಾತ್ ಅಂದ್ರೆ ನರೇಂದ್ರ ಮೋದಿ ಅವರು ಅಲ್ಲದೆ ಇದ್ರೆ ಭಾರತದಲ್ಲಿ ಮಹಾಮಾರಿ ಯಾವ ರೀತಿಯ ತಾಂಡವಾಡ್ತಾ ಇತ್ತು ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳಬೇಕು. ಇದ್ ಜೊತೆಗೆ ಇನ್ನೂ ಒಂದು ಹೇಳಬೇಕು ಅಂದ್ರೆ, ನಾನು ಪ್ರತಿ ಸತಿನೂ ಅಷ್ಟೇ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇರ್ತಾನೆ, 2014 ನಮ್ಮ GDP ಫಾರ್ ಹೆಲ್ತ್ ಕೇರ್ ಎಷ್ಟಿತ್ತು ಅಂತಾರೆ, 1.2%, 35,163 ಕೋಟಿ ನಾವು ಸ್ಪೆಂಡ್ ಮಾಡ್ತಾ ಇದೀವಿ. 2026 2.1% ಆಫ್ ಅವರ್ GDP 1.06 lakh crore ನ ನಾವು ಇವತ್ತು ಖರ್ಚು ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಗಣನೀಯವಾದಂತಹ ವಿಚಾರಗಳನ್ನ ನರೇಂದ್ರ ಮೋದಿ ಅವರು ಹೆಲ್ತ್ ಕೇರು ಮತ್ತು ಎಜುಕೇಶನ್ ಅಲ್ಲಿ ಮಾಡಿದ್ದಾರೆ, ಮತ್ತು ಭಾರತವನ್ನು ಸದೃಢವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮ್ಮ ಆರೋಗ್ಯ ಸುಧಾರಣೆ ಆಗ್ತಿದೆ, ನಮ್ಮ ಶಿಕ್ಷಣ ಮಟ್ಟ ಸುಧಾರಣೆ ಆಗ್ತಿದೆ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ನಾವೆಲ್ಲರೂ ಸಹ ಹೋದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನೂ ಅನುಕೂಲ ಆಗುತ್ತೆ.
1: ಅಂದ್ರೆ ಈಗ ಡಿಜಿಟಲ್ ಆರೋಗ್ಯ ಕ್ಷೇತ್ರದಲ್ಲಿ ಆಗಿರುವಂತಹ ಬದಲಾವಣೆಗಳು, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಆ ಯೋಜನೆಯಿಂದ ಎಷ್ಟರ ಮಟ್ಟಿಗೆ ಲಾಭ ಆಗಿದೆ ಅಂತ?
0: ಖಂಡಿತವಾಗ್ಲೂ ಲಾಭ ಆಗ್ತಿದೆ ಅಂತಂದ್ರೆ, ಉದಾಹರಣೆಗೆ ಪ್ರತಿಯೊಬ್ಬರಿಗೂ ಸಹ,
1: ಅಂದ್ರೆ ನೀವು ಹೇಳೋದು ಆರೋಗ್ಯ ಮತ್ತೆ ಶಿಕ್ಷಣ ಎರಡು ಒಂದಕ್ಕೊಂದು ಸಂಬಂಧ ಇರುವಂತಹ ಬಹಳ ಪ್ರಮುಖವಾದ ವಲಯ. ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಎರಡರಲ್ಲೂ ಬಹಳ ಒಂದು ಮಹತ್ತರ ಒಂದು.
0: ಖಂಡಿತವಾಗ್ಲು ಎಂತಹ ಒಂದು ಸಾಧನೆಯನ್ನು ಮಾಡಿದೀವಿ ಅಂತ ಹೇಳಿದ್ರೆ, ಭಾರತ ಒಂದು ಸದೃಢವಾಗಿ ಆರೋಗ್ಯ ಸುಧಾರಣೆ ಆಗಬೇಕು, ಭಾರತೀಯನಿಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಬೇಕು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಜೊತೆಗೆ ಎಷ್ಟು ದಿವಸ ಅವನು ಬದುಕಿರ್ತಾನೋ ಅಷ್ಟು ದಿವಸನೂ ಸಹ ಜ್ಞಾನವಂತನಾಗಿರಬೇಕು, ಮತ್ತು ಶಕ್ತಿವಂತನಾಗಿರ್ಬೇಕು, ಮತ್ತು ಯುಕ್ತಿವಂತನಾಗಿರ್ಬೇಕು. ಇದು ನಮ್ಮ ಪ್ರಯತ್ನ. ಅಂದ್ರೆ ನಾವು ಎಲ್ಲರೂ ಸಹ, ನೀವು ಯಾವ್ದಾದ್ರು ಒಂದು ಹಿಂದಿನ ನೀವು ವೇದಗಳನ್ನು ಅಭ್ಯಾಸ ಮಾಡಿದಾಗ ನಿಮಗೆ ಏನಪ್ಪ ಕೇಳ್ಕೊಳ್ಬೇಕು ನೀವು ಅಂತ ಹೇಳಿದ್ರೆ, ನಮ್ಮ ಗುರುಗಳು ಹೇಳೋರು, ನೀವು ಜ್ಞಾನವನ್ನು, ಬುದ್ಧಿಯನ್ನು ಮತ್ತು ಶಕ್ತಿಯನ್ನು ಕೊಡು ಅಂತ ಹೇಳಿ. ಜ್ಞಾನವನ್ನು ಕೊಡ್ತಕ್ಕಂಥವ್ರು ಯಾರು? ಸರಸ್ವತಿ. ಯುಕ್ತಿಯನ್ನು ಕೊಡ್ತಕ್ಕಂಥವ್ರು ಯಾರು? ಲಕ್ಷ್ಮಿ. ಶಕ್ತಿಯನ್ನು ಕೊಡ್ತಕ್ಕಂಥವ್ರು ಯಾರು? ಜಗನ್ಮಾತೆ ಪಾರ್ವತಿ. ಇವೆಲ್ಲ ಐಕ್ಯ ಶಕ್ತಿ ಯಾವುದು? ಜಗನ್ಮಾತೆ, ದುರ್ಗಾಂಬಿಕಾ ದೇವಿನೋ ಚಂಡಿನೋ ಅಂತ ಹೇಳ್ತವೆ. ಅಂದ್ರೆ ನಾವು ಬೇಡ್ಕೊಳ್ಳೋದು ಯಾರಿಗೆ? ನಾವು ವಿಷ್ಣು ಸ್ವರೂಪನೋ, ಶಿವಸ್ವರೂಪನೋ, ಗಣಪತಿ ಸ್ವರೂಪನೋ, ಸುಬ್ರಹ್ಮಣ್ಯ ಸ್ವರೂಪನೋ, ಸೂರ್ಯ ಸ್ವರೂಪನೋ, ಎಲ್ಲರಿಗೂ ಸಹ ಒಂದೇ ಜಗನ್ಮಾತೆ ಅಂತ ಹೇಳ್ತೇವೆ. ಆ ಜಗನ್ಮಾತೆಯನ್ನು ಬೇಡ್ಕೊಬೇಕಾದ್ರೆ ಇದು ಮೂರಕ್ಕೂ ನಾವು ಬೇಡ್ಕೊಳ್ತೇವೆ: ಆರೋಗ್ಯ ಮತ್ತು ಶಿಕ್ಷಣ. ಶಿಕ್ಷಣ ಅಂತಂದ್ರೆ ಜ್ಞಾನ, ಆರೋಗ್ಯ ಅಂತಂದ್ರೆ ಯುಕ್ತಿ, ಅಂದ್ರೆ ಶಕ್ತಿ. ಶಕ್ತಿ ಮತ್ತು ಯುಕ್ತಿ ಎರಡೂ ಸಹ ಆರೋಗ್ಯಕ್ಕೆ ಬರುತ್ತೆ. ಇವೆರಡೂ ಸಹ ಸಮಗ್ರವಾಗಿ ಬಳಸ್ಕೊಂಡ್ರೆ, ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯವನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ, ನಾವು ಅತ್ಯಂತ ಶ್ರೇಷ್ಠ ಪ್ರಜೆಯಾಗಿ ನಮ್ಮ ಬದುಕನ್ನು ಒಂದು ದೇಶಕ್ಕೋಸ್ಕರವಾಗಿ ನಾವು ಕಾಣಿಕೆಯಾಗಿಟ್ಟು ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಲ್ಲ, ಅದು ನಮ್ಮ ದೊಡ್ಡ ಸಾಧನೆ.

0: ಆಗುತ್ತೆ. ಇದಕ್ಕೆಲ್ಲರೂ ಸಹ ಭಾರತೀಯರು ಕೈ ಜೋಡಿಸ್ಬೇಕು. ನಾವು ಪ್ರತಿ ಸತಿ ಏನಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಿರ್ತಾನೆ ಅಂದ್ರೆ, ನಿಮಗೆ ರಿಸರ್ವೇಷನ್ಸ್ ಇರಬಹುದು, ಆದ್ರೆ ನೀವು ಆ ಒಂದು ಆಂಗಲ್ನ, ಏನು ಕಾಮಲೇಕಣ್ಣನ್ ಲೋಕವೆಲ್ಲ ಅಳದಿ ಅಂತ ಮಾತಾಡ್ತಾರಲ್ಲ, ಆ ಕಾಮಲೇಕಣ್ಣಿಂದ ನೋಡಬೇಡಿ. ಒಂದ್ಸತಿ ಎನ್ ಇ ಪಿ ನೋಡಿ. ನಾನೇ ಒಂದ್ಸತಿ ನಮ್ಮ ರಾಜ್ಯದ ಅಂದಿನ ಶಿಕ್ಷಣ ಸಚಿವರು ಅಂದ್ರೆ ಇವತ್ತು ಮಾಜಿ ಆಗಿದ್ದಾರೆ, ಅವ್ರಿಗೆ ಕೇಳಿದೆ ಎನ್ ಇ ಪಿ ತಾವು ಓದಿದ್ದೀರಾ ಅಂತ. ಅವ್ರು ಹೇಳಿದ್ರೆ ನಾನು ಓದಿಲ್ಲ ಅಂತ. ಅಸಿಸ್ಟೆಂಟ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಾನು ರಿಕ್ವೆಸ್ಟ್ ಇಷ್ಟೇ, ನನಗೇನು ನಿಮ್ಮ ನೀವು ಬೇರೆ ಪಕ್ಷನೋ ಅಂತ ವಿಚಾರ ಅಲ್ಲ. ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಎನ್ ಇ ಪಿನ ಒಂದ್ಸತಿ ಸಮಗ್ರವಾಗಿ ಓದಿ ತಾವು. ಯಾಕಂದ್ರೆ ತಾವು ಶಿಕ್ಷಣವನ್ನು ನಡೆಸ್ತಕ್ಕಂಥವ್ರು. ನೀವು ಇನ್ನೊಂದು ಏನೋ ಒಂದು ಜಸ್ಟ್ ಬಿಕಾಸ್ ಯಾರೋ ಒಂದು ಪೊಲಿಟಿಕಲ್ ಆಂಗಲ್ ಇದೆ ಅಂತ ಹೇಳಿ ನೋಡಕ್ ಹೋಗ್ಬೇಡಿ.
1: ಸಾಧನೆಗಳನ್ನ ರಾಜಕಾರಣದ ರಾಜಕೀಯದ ದೃಷ್ಟಿಕೋನದಲ್ಲಿ
0: ಅಳತೆ ಮಾಡಬೇಡಿ. ಅದನ್ನ ನೀವು ಶಿಕ್ಷಣವನ್ನಾಗಿ ನೋಡಿ. ಯಾಕಂದ್ರೆ 7 ವರ್ಷ ಎಫರ್ಟ್ ಆಗಿ ಕಸ್ತೂರಿ ರಂಗನ್ ಅವ್ರು ಮಾಡಿರ್ತಕ್ಕಂತಹ ಏನ್ ರಿಪೋರ್ಟ್ ಇದೆ, ಇದು ಶ್ಲಾಘನೀಯವಾದಂತಹದು. ನೀವು ಓದ್ಬಿಟ್ರೆ ಹೌದ, ಅದ್ಭುತ ಸಾಧನೆ ಅಂದ್ರೆ ಇದೆಲ್ಲ ನಾವು ಮಾಡಿದ್ರೆ ಭಾರತವನ್ನು ಎಷ್ಟು ಶಕ್ತಿಯುತವಾಗಿ ಕಟ್ಟಬಹುದಪ್ಪ ಅಂತಕ್ಕಂಥದ್ದು. ಅದರಿಂದಾಗಿ ಒಂದು ಬೂತ್ ಕನ್ನಡಿಯಿಂದ ಆಚೆ ಬನ್ನಿ, ನಿಮ್ಮ ಕಾಮಲೇಕಣ್ಣಿಂದ ಆಚೆ ಬನ್ನಿ, ಭಾರತವನ್ನು ಕಟ್ಟಬೇಕಾಗಿದೆ. ಇವತ್ತು ಗುರುಕುಲಗಳು ಕೇವಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲ, ಎಲ್ಲ ಮನೆಗಳಲ್ಲೂ ಗುರುಕುಲ ಆಗಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಗುರುಕುಲ ಅಂದ್ರೆ ಏನು, ಯಾರೋ ಒಬ್ಬ ಶಿಕ್ಷಣ ತಜ್ಞ ಹೋಗಿ ಶಿಕ್ಷಣ ಹೇಳ್ಕೊಡೋದಲ್ಲ. ನಾವು ಮೌಲ್ಯಮಾಪನ ಮಾಡಬೇಕಾಗಿರೋದು ನಮ್ಮ ಮಕ್ಕಳನ್ನ, ಅವರ ಸ್ಕಿಲ್ ಏನು, ಆ ಸ್ಕಿಲ್ನ ನಾವು ನಮ್ಮ ಕನ್ಸರ್ನ್ ಟೀಚರ್ಗೆ ಹೇಳಿ ಮ್ಯಾಪ್ ಮಾಡಿಸಿ, ಆ ಮ್ಯಾಪಿಂಗ್ ಪ್ರಕಾರ. ಇವತ್ತು ಫಿನ್ಲ್ಯಾಂಡ್ ಎಜುಕೇಶನ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ಫಿನ್ಲ್ಯಾಂಡ್ ಎಜುಕೇಶನ್ ಏನಿದೆ, ಫಿನ್ಲ್ಯಾಂಡ್ ಎಜುಕೇಶನ್ ಇರ್ತಕ್ಕಂಥದ್ದು ಏನು ಅಂದ್ರೆ, ಒಂದು ಡೈರಿ ಮಾಡ್ತಾರೆ ಅಥವಾ ಒಂದು ಡಿಜಿಟಲ್ ಡೈರಿ ಮಾಡ್ತಾರೆ. ಆ ಮಗು ಇವತ್ತು ಏನೇನು ಆಕ್ಟಿವಿಟಿ ಮಾಡ್ತು, ಆ ಮಗು ಇವತ್ತು 7 ವರ್ಷದವರೆಗೂ ಅವ್ರಿಗೇನು ಹೇಳ್ಕೊಡೋದೇ ಇಲ್ಲ, ಜಸ್ಟ್ ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಅಬ್ಸರ್ವೇಷನ್ ಅಲ್ಲಿ ಏನ್ ಮಾಡ್ತಿರ್ತಾರೆ, ಓಕೆ ಆ ಮಗು ಇವತ್ತು ಹೋಗಿ ಇಷ್ಟು ಎಲೆಗಳನ್ನ ಇಷ್ಟು ನಂಬರ್ ಅಲ್ಲಿ ತಂತು ಅಂತ ಹೇಳುತ್ತೆ. ಆವಾಗ ಬಯಾಲಜಿನು ಕಲ್ತಂಗಾಯ್ತು, ಮ್ಯಾಥಮೆಟಿಕ್ಸು ಕಲ್ತಂಗಾಯ್ತು, ಆ ಡಿಸ್ಟೆನ್ಸ್ ಬಿಟ್ವೀನ್ ದ ಟ್ರೀ ಅಂಡ್ ಇದು ಟೈಮ್ ಟೇಕನ್ ಅದು ಕಲ್ತಂಗಾಯ್ತು, ಅದಕ್ಕೆ ಏನಾದರೂ ಡಿಸಿಪ್ಲೈನ್ ಬಂತು. ಸೊ ಈ ರೀತಿಯ ಮ್ಯಾಪಿಂಗ್ನ ಫಿನ್ಲ್ಯಾಂಡ್ ಎಜುಕೇಷನಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಅದೇ ದೊಡ್ಡ ಸಾಧನೆ. ಇದೆಲ್ಲ ನಮ್ಮ ಗುರುಕುಲದಲ್ಲಿ ಇತ್ತಪ್ಪ. ಅದನ್ನು ಗುರುಕುಲದಲ್ಲಿ ಇದ್ದಿದ್ದನ್ನ ನಾವು ಎನ್ ಇ ಪಿಯಾಗಿ ಕನ್ವರ್ಟ್ ಮಾಡಿದ್ದೀವಿ. ಗುರುಕುಲ ಅಂದ್ರೇನು, ಭಾರತ. ಭಾರತ ಅಂದ್ರೇನು, ಒಂದು ರೀತಿ ಬದುಕು, ಒಂದು ಸಂಸ್ಕೃತಿ. ಭಾರತ ಅಂದ್ರೆ ಒಂದು ಡಿಫೈನ್ಡ್ ಲ್ಯಾಂಡ್ ಆಫ್ ಬೌಂಡ್ರಿ ಅಲ್ಲ, ಭಾರತ ಅಂದ್ರೆ ವೇ ಆಫ್ ಲೈಫ್, ಭಾರತ ಅಂದ್ರೆ ಒಂದು ಸಂಸ್ಕೃತಿ. ಇದನ್ನ ನಾವು ಹೊರಟಿರೋದು.
1: ಅಶೋಕ್ ಗೌಡ್ರೆ, ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕೆ. ನಮ್ಮ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ಮತ್ತೆ ನಮ್ಮ ಆಕಾಶವಾಣಿಯ ಸಮಸ್ತ ಶ್ರೋತೃಗಳ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ತುಂಬಾ ತುಂಬಾ ಧನ್ಯವಾದಗಳು.
0: ಧನ್ಯವಾದ. ಧನ್ಯವಾದ.
2: ಇದುವರೆಗೂ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ 12 ವರ್ಷಗಳ ಆರೋಗ್ಯ ಮತ್ತು ಶಿಕ್ಷಣ ರಂಗದ ಸಾಧನೆ, ಈ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಅಶೋಕ್ ಕೆಎಂ ಗೌಡ, ಬಿಜೆಪಿ ರಾಜ್ಯ ವಕ್ತಾರರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಮತ್ತು ಗಿರೀಶ್ ಎಂಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಕೇಳೋಣ ಕೆಲವು ಗಜಲ್ಸ್. ಮೊದಲಿಗೆ ಇಸ್ರಾರ್ ಅನ್ಸಾರಿ ಅವರ ರಚನೆಯ ಗಜಲ್ ಹಾಡಿದ್ದಾರೆ ಚಂದನ್ ದಾಸ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜಗಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಕೇಳಿ ಮಜಾಜ್ ಅವರ ರಚನೆಯ ಘಜಲ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಗಜಿತ್ ಸಿಂಗ್ ಅವರ ಧ್ವನಿಯಲ್ಲಿರುವ ಮತ್ತೊಂದು ಘಜಲ್, ರಚನೆ ಮಜಾಜ್ ಅವರದು.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಜಿಮ್ನಾಸ್ಟ್ ಸೋನಿಕಾ ಗೌಡ ಅವರು. ಈ ಬ್ಯಾಲೆನ್ಸಿಂಗ್ ಗೇಮ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರಾಗಲು ಹೇಗೆ ಸಾಧ್ಯ ಆಯಿತು ಅನ್ನುವುದರ ಕುರಿತಾಗಿ ಅವರ ಜೊತೆಗೆ ಮಾತನಾಡೋಣ. ಸೋನಿಕಾ ಗೌಡ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಎಲ್ಲರಿಗೂ.
0: ಸೋನಿಕಾ ಅವರೇ, ಹೇಳಿ, ಈ ಡಿಫಿಕಲ್ಟ್ ಮತ್ತು ರಿಸ್ಕಿ ಗೇಮ್ ನಿಮ್ಮ ಜೀವನದ ಭಾಗವಾಗಲು ಕಾರಣ ಏನು? ಎಷ್ಟನೇ ವಯಸ್ಸಿನಲ್ಲಿ ಈ ಆಟದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ?
1: 3 ವರ್ಷ ಇದ್ದಾಗ ಜಿಮ್ನಾಸ್ಟಿಕ್ ಶುರು ಮಾಡಿದ್ದೆ. ನನ್ನ ಅಣ್ಣ ಇದ್ದಾರೆ, ಅವ್ರ ಜೊತೆ ಶುರು ಮಾಡಿದ್ದೆ. 3 ವರ್ಷದಿಂದ 5 ವರ್ಷ ತನಕ ಸುಮ್ನೆ ಅವನ ಜೊತೆ ಹೋಗಿ ಆಟ ಆಡ್ತಿದ್ದೆ. ಆಮೇಲೆ 5 ವರ್ಷ ಆದ್ಮೇಲೆ ಮನೋಹರ್ ಕಾಮತ್ ಸರ್ ಹತ್ರ ಜಾಯ್ನ್ ಆದೆ, ಜಯನಗರ್ ಅಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಅಂತ. ಆ ಅಕಾಡೆಮಿಲಿ ಜಾಯ್ನ್ ಆದ್ಮೇಲಿಂದ ನನ್ ಜಿಮ್ನಾಸ್ಟಿಕ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಸರ್ ಹೆಂಗಂದ್ರೆ ತುಂಬಾ ಸ್ಟ್ರಿಕ್ಟ್, ತುಂಬಾ ಡಿಸಿಪ್ಲಿನ್, ತುಂಬಾ ಪಂಚುಯಲ್, ಆ ಎಲ್ಲ ನಮ್ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ.
0: ಈ ಜಿಮ್ನಾಸ್ಟಿಕ್ ಕ್ರೀಡೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಬೇಕಾದಷ್ಟು ಕ್ರೀಡೆಗಳಿದ್ದು ಅದು ನಿಮ್ಮನ್ನ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣ ಏನು?
1: ಅದೇನಕ್ಕಂದ್ರೆ ಮೊದ್ಲು ನಾನು ಡಾನ್ಸ್ ಮಾಡ್ತಿದ್ದೆ. ಅಲ್ಲಿ ಆ ಸರ್ ಏನಂದಿದ್ರು ಫ್ಲೆಕ್ಸಿಬಿಲಿಟಿ ಎಲ್ಲ ಬೇಕು ಅಂತ. ಒಂದ್ಸರಿ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿ ಅದರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಮೇಲೆ ಮತ್ತೆ ಡಾನ್ಸ್ ಕಂಟಿನ್ಯೂ ಮಾಡ್ಬೋದಂತ ನಮ್ಮಅಮ್ಮ ಫಸ್ಟ್ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿಸಿದ್ರು. ಅದಾದ್ಮೇಲಿಂದ ಡಾನ್ಸ್ ಬೇಡ, ಇದೇ ಕಂಟಿನ್ಯೂ ಆಗ್ಲಿ ಅಂತ ಹಂಗೆ ಕಂಟಿನ್ಯೂ ಮಾಡಿದ್ವಿ.
0: ಒಂಚೂರು ನಿಮ್ಗೆ ಲಯ ತಪ್ಪಿದ್ರೆ ಬೆನ್ನು ಅಥವಾ ಕಾಲಿಗೆ ಪೆಟ್ಟಾಗುವ ಸಂಭವ ಜಾಸ್ತಿ ಈ ಆಟದಲ್ಲಿ.
1: ತುಂಬಾ ಜಾಸ್ತಿ.
0: ಹೌದು. ಪಾಲಕರು ಹೇಗೆ ಪ್ರೋತ್ಸಾಹ ನೀಡಿದ್ರು?
1: ಇಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ ಮೈಂಡ್. ಮ್ಯಾಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ ಮೈಂಡ್ ಕಾನ್ಸಂಟ್ರೇಟ್ ಆಗಿಟ್ರೇನೆ ನಾವು ಜಿಮ್ನಾಸ್ಟಿಕ್ ನ ನೀಟಾಗಿ ಮಾಡಕ್ ಆಗತ್ತಿಲ್ಲ ಅಂದ್ರೆ ಇಂಜುರೀಸ್ ತುಂಬಾ ಆಗೋ ಸಾಧ್ಯತೆ ಇದೆ ಜಿಮ್ನಾಸ್ಟಿಕ್ಸ್ ಅಲ್ಲಿ. ನಾವು ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಮೋಟಿವೇಶನ್ ಕೊಡ್ತಾರಲ್ವಾ, ಅದು ನಮ್ಗೆ ಇನ್ನೂ ಹೈ ಆಗಿ ಹೋಗತ್ತೆ. ಅದು ಲೈಕ್ ಮಾಡ್ಬೇಕು ಅದು ಅಂತ ಆಮೇಲೆ ಕಾನ್ಸಂಟ್ರೇಟ್ ಬರುತ್ತೆ, ಇದು ಕಲಿಬೇಕು ನಾವು, ಲೈಕ್ ಸಾಧಿಸ್ಬೇಕು ಏನಾದ್ರೂ ಇದ್ರಲ್ಲಿ ಅಂತ. ಫ್ರೆಂಡ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಜಿಮ್ನಾಸ್ಟಿಕ್ ಅಲ್ಲಿ. ಅವರಿಂದ ಅರ್ಧ ಕಾನ್ಸಂಟ್ರೇಟ್ ಮೈಂಡ್ ಸೆಟ್ ಇದ್ ಮಾಡ್ಬೇಕು ಅನ್ನೋದು ಅವರಿಂದಾನೇ ಬರುತ್ತೆ. ಆಮೇಲೆ ನಮ್ ಕೋಚ್ ಇದಾರೆ, ಅವ್ರು ತುಂಬಾ ಲೈಕ್ ಮಾಡೋಕ್ಕೂ ಮುಂಚೆ ಹೆಂಗ್ ಮಾಡ್ಬೇಕು, ಮೈಂಡ್ ಎಲ್ಲಿರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅನ್ನೋದು ತುಂಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆತರ. ಸೊ ಅದರಿಂದ ಅಭ್ಯಾಸ ಆಗಿ ಮಾಡ್ತೀವಿ.
0: ಅಪ್ಪ ಅಮ್ಮ ಮೊದಲಿಗೆ ಬೇಡ ಅಂತ ಹೇಳಿ?
1: ಇಲ್ಲ ಇಲ್ಲ, ಆತರ ಹೇಳೇ ಇಲ್ಲ. ಆಕ್ಚುಲಿ ನನ್ ಜಿಮ್ನಾಸ್ಟಿಕ್, ನಮ್ ಅಣ್ಣನು ಜಿಮ್ನಾಸ್ಟ್ ಮ್ಯಾಮ್, ಅವನು ಇಂಟರ್ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡೋವನ್ನ, ರೂಪೇಶ್ ಗೌಡ ಅಂತ. ಆಕ್ಚುಲಿ ಇನಿಶಿಯೇಟಿವ್ ತಗೊಂಡಿದ್ದು ಜಿಮ್ನಾಸ್ಟಿಕ್ ಜಾಯಿನ್ ಮಾಡ್ಸಕ್ಕೆ ನಮ್ಮ ಅಮ್ಮ. ಏನೇನ್ ಸಾಧಿಸ್ಬೇಕೋ ಅದನ್ ಬಿಟ್ಟು ಅವ್ರ ಕೆಲ್ಸನೆಲ್ಲ ಬಿಟ್ಟು ದಿನ ನಮ್ಗೆ ಡ್ರಾಪ್ ಮಾಡೋದು ಬರೋದು ಎಲ್ಲ ಅವರೇ ಮಾಡಿದ್ ಮ್ಯಾಮ್. ಆಮೇಲೆ ನಮ್ಮ ಅಪ್ಪ ತುಂಬಾ ಸಪೋರ್ಟಿವ್ ಇದ್ರು ಇದ್ರಲ್ಲಂತೂ. ಯಾವ ಕಾಂಪಿಟೇಷನ್ಗು ಯಾವತ್ತು ಪ್ರಾಕ್ಟೀಸ್ಗು ಬೇಡ ಈ ತರ ಹೋಗ್ಬೇಡ ಅದು ಇದು ಏನು ಅಂದಿಲ್ಲ. ನಮ್ ಫ್ಯಾಮಿಲಿಲಿ ಆಕ್ಚುಲಿ ಎಲ್ಲಾರು ಬೈತಿದ್ರು ನಮ್ಮ ಅಪ್ಪ ಅಮ್ಮಂಗೆ, ಇವಳು ಹುಡುಗಿ ಏನಕ್ಕೆ ಇವಳಿಗೆ ಸೇರಿಸ್ತೀಯ, ಇವಳಿಗೇನಾದ್ರೂ ಬಿದ್ರೆ ಏನಾದ್ರೂ ಆದ್ರೆ ಏನಾಗ್ಬೋದು ಅಂತ,
0: ಮುಂದೆ
1: ಏನ್ ಆಗ್ಬೋದು ಅಂತ. ಬಟ್ ಅದನ್ನ ಅಪ್ಪ ಅಮ್ಮ ಯಾರು ತಲೆ ಕೆಡ್ಸ್ಕೊಂಡಿರ, ಏನಾದ್ರೂ ಸಾಧಿಸ್ಬೇಕು ನಮ್ ಮಕ್ಳುನ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ ಪೇರೆಂಟ್ಸ್ ಅಂತೂ.
0: ಹೌದು,
1: ನಿಜ, ಅವ್ರದೇ 50% ಇದು ಅಂತ.
0: ನಿಮ್ಗೆ ಜಿಮ್ನಾಸ್ಟಿಕ್ ನಲ್ಲಿ ಆಸಕ್ತಿ ಹೆಚ್ಚಿತ್ತು, ಹಾಗಾಗಿ ಈ ಕ್ರೀಡೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ ಅಂತ ಹೇಳಿದ್ರಿ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭಿಸಿದ್ರಿ? ನಿಮ್ಮ ಮೊದಲ ಸ್ಪರ್ಧೆಯನ್ನ ನೆನಪಿಸಿಕೊಳ್ಳೋದಾದ್ರೆ?
1: ನಾನು ಮೊದ್ಲು 3 ವರ್ಷ ಇದ್ದಾಗ ಸುಮ್ನೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ. ಆಕ್ಚುಲಿ ಅವಾಗ ಒಂದು ನ್ಯಾಷನಲ್ಸ್ ಬಂದಿತ್ತು ಹೈದರಾಬಾದ್ ಅಲ್ಲಿ, ಅವಾಗ ನಾನು ಇನ್ನೂ 4 ಇಯರ್ಸ್ ಇದ್ದೆ.
0: ಅಷ್ಟು ಚಿಕ್ಕ ವಯಸ್ಸು. ಕಾಂಪಿಟೇಷನ್ ಅಂದ್ರೆ ಏನ್ ಅನ್ನೋದೇ
1: ಗೊತ್ತಿರಲಿಲ್ಲ ನಂಗಿನ್ನು, ಜಿಮ್ನಾಸ್ಟಿಕ್ ಅನ್ನೋದೇ ಏನಂತ ಗೊತ್ತಿರಲಿಲ್ಲ. ಆ ವಯಸ್ಸಲ್ಲಿ ಫಸ್ಟ್ ನಾನು ಕೋರ್ಮಂಗಲದಲ್ಲಿ ಒಂದ್ ಜಿಮ್ನಾಸ್ಟಿಕ್ ಇತ್ತು, ಅಲ್ಲಿ ಹೋಗ್ತಿದ್ದೆ. ಅವಾಗ ಸುಮ್ನೆ ನೋಡೋಣ ಹೆಂಗಿರತ್ತೆ ಕಾಂಪಿಟೇಷನ್ ಅಂತ ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್ಗೆ. ಅಲ್ಲಿ ಹೋಗಿ ಎಲ್ಲಾ ಕಾಂಪಿಟೇಷನ್ ನೋಡಿ ಆಮೇಲೆ ನಮ್ಗೆ ಅನ್ಸ್ತು, ನಾನು ಇವಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಮಾಡ್ತಿದ್ನೋ ಅದ್ರಲ್ಲಿ ನಾನೇನು ಸಾಧಿಸಕ್ ಆಗಲ್ಲ, ಮಾಡಿದ್ರೆ ಒಂದ್ ಒಳ್ಳೆ ಕೋಚ್ ಇರ್ಬೇಕು. ನಮ್ಮಅಮ್ಮ ಎಲ್ಲಾ ತುಂಬಾ ಅಬ್ಸರ್ವ್ ಅಲೌ ಮಾಡಿದ್ರು. ಆ ಕಾಂಪಿಟೇಷನ್ ಇನ್ನು ಚಿಕ್ಕ ವಯಸ್ಸು, ಏನು ನೆಂಪಿರ್ಲಿಲ್ಲ.
0: ಅಂದ್ರೆ ನಾಲ್ಕನೇ ವಯಸ್ಸಿನಿಂದ ಕಾಂಪಿಟೇಷನ್ ಪ್ರಾರಂಭ ಆಗುತ್ತಾ, ಹೇಗೆ ಅದು?
1: ಇಲ್ಲ, ಆಕ್ಚುಲಿ ಅದ್ ಸುಮ್ನೆ ನಂಗೆ ಹಂಗೆ ಕಳ್ಸಿದ್ದು. ಆ ಕಾಂಪಿಟೇಷನ್ ಆದ್ಮೇಲೆ ನಾನು ಇಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಮನೋಹರ್ ಕಾಮತ್ ಸರ್ ಇದ್ದಾರೆ ಅವ್ರ ಹತ್ರ ಜಾಯ್ನ್ ಆಗಿದ್ದೆ. ಯಾಕಂದ್ರೆ ತುಂಬಾ ಡಿಸಿಪ್ಲಿನ್,
0: ಅವ್ರು ನೋಡಿದ್ರ ಅಲ್ಲಿ ನಿಮ್ಮ,
1: ಅವ್ರು ನೋಡಿರ್ಲಿಲ್ಲ, ಅವ್ರ ಕ್ಲಬ್ ಇಂದ ಇನ್ ಕೆಲವು ಜನ ಬಂದಿದ್ರು. ಅವಾಗ ಅವ್ರು ನಮ್ಮ ಅಮ್ಮಂಗೆ ಇದನ್ನ ಹೇಳಿದ್ರು, ಈ ತರ ಇಲ್ಲೊಂದಿದೆ ಜಯನಗರ ಅಲ್ಲಿ ಒಂದು ಅಕಾಡೆಮಿ ಇದೆ, ಅಲ್ಲಿ ಸೇರಿಸಿದ್ರೆ ನೀವು ಮುಂದೆ ಹೋಗ್ಬೋದು ಅಂತ ಅವಾಗ ನಮ್ಮ ಅಮ್ಮಂಗೆ ಹೇಳಿದ್ದು. ಆಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿಗೆ ಸೇರಿಸಿದ್ರು ನನಗೆ.
0: ಹಾಗೆ 2023 ಜೂನಿಯರ್ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವುಮೆನ್ ಫೇರ್ ಬ್ಯಾಲೆನ್ಸಿಂಗ್ ನಲ್ಲಿ ಸಿಲ್ವರ್ ಮೆಡಲ್, ಫೇರ್ ಡೈನಾಮಿಕ್ ಮತ್ತು ಫೇರ್ ಕಂಬೈನ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಿ. ಜಿಮ್ನಾಸ್ಟಿಕ್ ನಲ್ಲಿ ಈ ಇವೆಂಟ್ಸ್ ಕುರಿತಾಗಿ ಹೇಳಿ.
1: ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್, ಲೈಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎಷ್ಟೋ ಡಿಸಿಪ್ಲಿನ್ ಇದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್, ಅಕ್ರೋಬಾಟಿಕ್ಸ್, ರಿದಮಿಕ್ ಜಿಮ್ನಾಸ್ಟಿಕ್ಸ್, ಏರೋಬಿಕ್ ಜಿಮ್ನಾಸ್ಟಿಕ್, ತಮ್ಲಿಂಗ್ ಜಿಮ್ನಾಸ್ಟಿಕ್ ಅಂತ. ಇವಾಗ ಇದ್ರಲ್ಲಿ ನಾನು ಸೂರತ್ ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಮಾಡಿದ್ದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್. ಅದರಲ್ಲಿ ವುಮೆನ್ಸ್ ಪೇರ್ ಅಂದ್ರೆ ಇಬ್ರು ಹುಡುಗಿರ್ ಮಾಡೋದು. ಒಬ್ಳು ಹುಡುಗಿ ನನ್ಕಿಂತ ಚಿಕ್ಕವಳು, ಅವಳು ನನ್ ಮೇಲೆ ಜಿಮ್ನಾಸ್ಟಿಕ್ಸ್ ಮಾಡೋದು. ಬ್ಯಾಲೆನ್ಸ್ ಅಂದ್ರೆ ಇವಾಗ ಬರೀ ಒಂದ್ ಪೊಸಿಷನ್ ಹೋಗಿ ಹೋಲ್ಡ್ ಮಾಡ್ಬೇಕು, ಅಲ್ಲಿ ಒಂದ್ 4 seconds ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಡ್ರಾಪ್ ಮಾಡ್ಬೇಕು. ಇವಾಗ ನನ್ ಕೈ ಮೇಲೆ ಬರ್ತಾಳೆ, ಅಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಳೆ, ಮಾಡಿ ಒಂದ್ 3 seconds ಡ್ರಾಪ್ ಮಾಡಿ ವಾಪಸ್ ಬರ್ಬೇಕು. ಆತರನೇ ಬೇರೆ ಬೇರೆ ಎಲಿಮೆಂಟ್ಸ್ ಇರತ್ತೆ, ಅದು ಬ್ಯಾಲೆನ್ಸ್ ಅಂದ್ರೆ. ಬ್ಯಾಲೆನ್ಸ್ ಅಲ್ಲಿ ನಂಗೆ ಸಿಲ್ವರ್ ಬಂದಿತ್ತು. ಇವಾಗ ವುಮೆನ್ಸ್ ಪೇರ್ ಅಲ್ಲಿ ಡೈನಾಮಿಕ್ ಅಂದ್ರೆ ನಮ್ ಮೇಲೆ ನಿಂತ್ಕೊಂಡು ನಾನು ಇವಾಗ ಕೈಯಲ್ಲಿ ನಿಂತಿರ್ತಾಳೆ, ಎಸ್ದೆ ಅಲ್ಲಿಂದ ಅವಳು ಏನಾದ್ರೂ ಬ್ಯಾಕ್ ಸಾಲ್ಟ್, ಫ್ರಂಟ್ ಸಾಲ್ಟ್ ಆತರ ಮಾಡಿ ಕೆಳಗ್ ಲ್ಯಾಂಡ್ ಆಗಿ, ಅದಕ್ಕೆ ಡೈನಾಮಿಕ್ ಅಂತಾರೆ. ಕಂಬೈನ್ ಅಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಎರಡು ಮಿಕ್ಸ್ ಆಗಿರತ್ತೆ. ಇವಾಗ ಬ್ಯಾಲೆನ್ಸ್ ಅಲ್ಲಿ ನಾವು ಬರೀ 5 elements ಮಾಡ್ಬೇಕು, ಡೈನಾಮಿಕ್ ಅಲ್ಲೂ 5 elements ಮಾಡ್ಬೇಕು. ಕಂಬೈನ್ ಏನ್ ಹೆಂಗಂದ್ರೆ 3 balance 3 dynamic ಆತರ ಕಂಬೈನ್ ಮಾಡಿ ಮಾಡ್ಬೇಕು. ಅಕ್ರೋಬಾಟಿಕ್ಸ್ ಅಲ್ಲಿ ಆಕ್ಚುಲಿ ವುಮೆನ್ಸ್ ಪೇರ್ ಅಂತ ಇದೆ, ಮೆನ್ಸ್ ಪೇರ್ ಅಂತ ಇದೆ, ಮಿಕ್ಸ್ ಪೇರ್ ಅಂದ್ರೆ ಒಂದ್ ಹುಡುಗ ಹುಡುಗಿ ಮಾಡೋದು, ಆಮೇಲೆ ವುಮೆನ್ಸ್ ಗ್ರೂಪ್ ಅಂತ ಇದೆ, 3 ಹುಡುಗಿರ್ ಮಾಡೋದು, ಮೆನ್ಸ್ ಗ್ರೂಪ್ ಇದೆ, 4 ಹುಡುಗರು ಮಾಡೋದು. ಅದ್ರಲ್ಲಿ ನಾನು ವುಮೆನ್ಸ್ ಪೇರ್ ಮಾಡೋದು. ನಾನು ಮತ್ತೆ ಫಸ್ಟ್ ನನ್ನ ಪಾರ್ಟ್ನರ್ ಇದ್ದು ವೈಷ್ಣವಿ ಆಚಾರ್ಯ ಅಂತ, ಇವಾಗ ಜಾನ್ವಿ ಗೌಡ.
0: ನ್ಯಾಷನಲ್ ಚಾಂಪಿಯನ್ಶಿಪ್ ಗೆ ಆಯ್ಕೆ ಆಗುವ ಪೂರ್ವದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರ, ಹೇಗೆ ಆಯ್ಕೆ ಮಾಡಿದ್ರಿ ಇದನ್ನ?
1: ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಮುಂಚೆ ಲೈಕ್ ಕರ್ನಾಟಕದಲ್ಲೇ ಸೆಲೆಕ್ಷನ್ಸ್ ನಡೆಯುತ್ತೆ, ಅಲ್ಲಿ ಸೆಲೆಕ್ಟ್ ಆಗೋದು ಈಸಿನೇ ಆಕ್ಚುಲಿ. ಯಾಕಂದ್ರೆ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್ ಅಷ್ಟೊಂದು ಯಾರು ಮಾಡಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಜಾಸ್ತಿ ಮಾಡೋದು. ಸೊ ನಮ್ಗೆ ಸೆಲೆಕ್ಟ್ ಆಗೋದಂತ ಕಷ್ಟ ಅಂತ ಏನಿರ್ಲಿಲ್ಲ.
0: ಯಾಕೆ ಜಾಸ್ತಿ ಜನ ಇದನ್ನ ಮಾಡಲ್ಲ? ಬ್ಯಾಲೆನ್ಸ್ ಏನಾದ್ರೂ ತಪ್ಪಿದ್ರೆ ಕೈ ಕಾಲಿಗೆ ಪೆಟ್ಟ ಆಗ್ತದೆ
1: ಅಂದ್ರೆ ಇದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಸರಿಯಾಗಿರೋ ಕೋಚಸ್ ಬೇಕು ಆಕ್ಚುಲಿ. ಆಮೇಲೆ ಕರ್ನಾಟಕದಲ್ಲಿ ನಂಗೆ ಅನ್ಸೋ ಪ್ರಕಾರ ಅಷ್ಟು ಕೋಚಸ್ ಲೈಕ್ ಹೆಲ್ಪ್
0: ಮಾಡಲ್ಲ,
1: ಕಾಂಪಿಟೇಷನ್ ಲೆವೆಲ್ ಮಾಡಲ್ಲ ಅವ್ರಿಗೆ. ಲೈಕ್ ಎಷ್ಟು ಬೇಕೋ ಸುಮ್ನೆ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಕಾಂಪಿಟೇಷನ್ ಲೆವೆಲ್ ಗೆ ಯಾರು ಟ್ರೈನ್ ಮಾಡಲ್ಲ ಅಂತ. ಬೆಂಗಳೂರಲ್ಲಿ ನಮ್ ಕೋಚ್ ಎಲ್ಲದಕ್ಕೂ ಮಾಡ್ತಾರೆ.
0: ನ್ಯಾಷನಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ನಿಮ್ದು ಅಲ್ಲಿ ಪದಕಗಳನ್ನ ತಗೊಂಡ್ರಿ, ಹೇಗಿತ್ತು ಅನುಭವ ಅದು? ಅಂದ್ರೆ ನಿಮ್ಮ ಮೊದಲ ನ್ಯಾಷನಲ್ ಇದು ಹೇಗೆ?
1: ಇಲ್ಲ ಇಲ್ಲ, ನಾನು ಮೊದಲು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಮಾಡ್ತಿದ್ದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂದ್ರೆ ಇದು ಇಂಡಿವಿಜುವಲ್, ಈ ತರ ಅಕ್ರೋಬಾಟಿಕ್ಸ್ ತರ ಇಬ್ಬರಿಬ್ರು ಮಾಡೋದು ಆತರ ಇಲ್ಲ. ಆರ್ಟಿಸ್ಟಿಕ್ ಅಲ್ಲಿ ಬರೀ ಇಂಡಿವಿಜುವಲ್ ಗೇಮ್ ಅದು. ಇವಾಗ ಆರ್ಟಿಸ್ಟಿಕ್ ವುಮೆನ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ 4 apparatus ಇರತ್ತೆ. ಒಂದು ಬೀಮ್, ಬ್ಯಾಲೆನ್ಸಿಂಗ್ ಬೀಮ್, ಇನ್ನೊಂದು ಫ್ಲೋರ್, ಇನ್ನೊಂದು ಟೇಬಲ್ ವಾಲ್ಟ್, ಇನ್ನೊಂದು ಅನ್ಇವನ್ ಬಾರ್ಸ್ ಅಂತ. ಈ ತರ 4 apparatus ಇರುತ್ತೆ. ಆದ್ರೆ ಎಲ್ಲಾದ್ರಲ್ಲೂ ಮಾಡ್ಬೇಕು. ಬಟ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಏನಂದ್ರೆ ಇಂಡಿಯಾದಲ್ಲಿ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಟರ್ಸ್ ಇದಾರೆ. ಇವಾಗ ಸಿಮೋನ್ ಬೈಲ್ಸ್ ಇದೆ ನೋಡಿ, ಅವರು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಮಾಡೋದು ಆಕ್ಚುಲಿ. ಸೊ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಷ್ಟ ನಂಗೆ ಆಗ್ತಿರ್ಲಿಲ್ಲ ಅಂತ. ನಾನು ಆಕ್ಚುಲಿ ಅಕ್ರೋಬಾಟಿಕ್ಸ್ ಅಲ್ಲಿ ನ್ಯಾಷನಲ್ ಮುಂಚೆ ನಾನು ಇಂಟರ್ನ್ಯಾಷನಲ್ ಫಸ್ಟ್ ಮಾಡಿದ್ದು. ಏಷ್ಯನ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ಸ್ ಇತ್ತು, ಅದರಲ್ಲಿ ನಮ್ ಕೋಚ್ ಸುಮ್ನೆ ಟ್ರೈ ಮಾಡೋಣ ಅಂತ ಅಂದ್ರು. ಲೈಕ್ ನಾನು ಯಾವತ್ತು ಅಕ್ರೋಬಾಟಿಕ್ಸ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ, ಮಾಡಿದ್ದೆ ಬಟ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ. ಟ್ರೈ ಮಾಡೋಣ ಯಾಕೆ ಅಂತ ಕರ್ನಾಟಕದಿಂದ ಒಂದು 4 teams ಕಳಿಸಿದ್ರು. ಆ ಸೆಲೆಕ್ಷನ್ ಮಹಾರಾಷ್ಟ್ರದಲ್ಲಿ ನಡೀತು. ಅದೇ ನನ್ನ ಫಸ್ಟ್ ದೊಡ್ಡ ಅಕ್ರೋಬಾಟಿಕ್ ಸೆಲೆಕ್ಷನ್ ಅಂದ್ರೆ ಏಷ್ಯನ್ ಚಾಂಪಿಯನ್ಶಿಪ್. ಅಲ್ಲಿ ನಾವೇನ್ ಅನ್ಕೊಂಡಿದ್ವಿ, ನಾವೇನ್ ಸೆಲೆಕ್ಟ್ ಆಗಲ್ಲ, ಲೈಕ್ ಅಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ, ಇದೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಅಂತ ಅನ್ಕೋತಿದ್ವಿ. ಸುಮ್ನೆ ಏನೋ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕು ಅಷ್ಟೇ, ಆ ಮೈಂಡ್ ಸೆಟ್ ಅಲ್ಲಿ ಇದ್ವಿ ನಾವು. ನಮ್ ವುಮೆನ್ಸ್ ಪೇರ್ ಅಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ವಿ. ಆಮೇಲೆ ನಾವ್ ಸೆಲೆಕ್ಟ್ ಆದ್ವಿ ಇಂಟರ್ನ್ಯಾಷನಲ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಆದ್ವಿ. ಅಲ್ಲಿ ಉಜ್ಬೇಕಿಸ್ತಾನ್ ಹೋಗಿದ್ವಿ. ಸೊ ಫಸ್ಟ್ ನಾನು ಅಕ್ರೋಬ್ಯಾಟಿಕ್ ಸ್ಟಾರ್ಟ್ ಆಗಿದ್ದೆ ನಾನು ಇಂಟರ್ನ್ಯಾಷನಲ್.
0: ಇದರಿಂದ ಅಂದ್ರೆ ಈಗ ಬೇರೆ ಸ್ಪೋರ್ಟ್ಸ್ ಗಳಲ್ಲೆಲ್ಲ ಏನಿರುತ್ತೆ, ರ್ಯಾಂಕಿಂಗ್ ಮೇಲೆ ತಗೋತಾರೆ, ಆಯ್ಕೆ ಮಾಡ್ತಾರೆ. ಇದ್ರಲ್ಲಿ ಹಾಗಿಲ್ಲ,
1: ಇದ್ರೂ ನಮ್ದು ಎಷ್ಟು ಸ್ಕೋರ್ ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ
0: ಟ್ರಯಲ್ ಇಟ್ಟಿರ್ತಾರೆ,
1: ಟ್ರಯಲ್ ಇಟ್ಟಿರ್ತಾರೆ, ಸೆಲೆಕ್ಷನ್ ಇಟ್ಟಿರ್ತಾರೆ. ಇವಾಗ ಏನು ಜಿಮ್ನಾಸ್ಟಿಕ್ ಫೆಡರೇಷನ್ ಅವರು ಇಷ್ಟು ಸ್ಕೋರ್ ಅಂತ ಇಟ್ಟಿರ್ತಾರೆ. ನಮ್ ವುಮೆನ್ಸ್ ಪೇರ್ ಅವ್ರಿಗೆ 40 ಮೇಲ್ ಬಂದ್ರೆ ಕರ್ಕೊಂಡು ಹೋಗ್ತಾರೆ. ಹಾ, ಅವ್ರ 38 ಬಂದು ಅವ್ರು ಫಸ್ಟ್ ಇದ್ರು ಅವ್ರಿಗೆ ಕರ್ಕೊಂಡು ಹೋಗಲ್ಲ.
0: ಆ ರೀತಿ
1: ಆಯ್ಕೆ ಮಾಡೋದು. ಸೊ ಒಂದ್ ಸ್ಕೋರ್ ಸೆಟ್ ಮಾಡಿರ್ತಾರೆ, ಅದ್ರ ಮೇಲೆ ನಾವೇನಾದ್ರು ಬಂದ್ರೆ ಅವಾಗ ನಮ್ನ ಸೆಲೆಕ್ಟ್ ಮಾಡೋದು. ಆತರ
0: ಆ ರೀತಿ ಆಯ್ಕೆಯನ್ನ ಮಾಡ್ತಾರೆ. ಅದೇ ವರ್ಷ ನೀವು ಜೂನಿಯರ್ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕ ಪಡೆದುಕೊಂಡ್ರಲ್ಲ. ಈ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಏನು, ಹೇಗಿರುತ್ತೆ ಈ ಸ್ಪೋರ್ಟ್?
1: ಟಂಬ್ಲಿಂಗ್ ಅಂದ್ರೆ ನಾನು ಹೇಳ್ದಂಗೆ, ಇವಾಗ ಜಿಮ್ನಾಸ್ಟಿಕ್ ಅಲ್ಲಿ ಎಷ್ಟೊಂದು ಡಿಸಿಪ್ಲಿನ್ಸ್ ಇದೆ, ಅದರಲ್ಲಿ ಟಂಬ್ಲಿಂಗ್ ಅಂದ್ರೆ ಒಂದ್ ಸಿಂಗಲ್ ಫ್ಲೋರ್, ಅದರಲ್ಲಿ ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಕೊಂಡು ಹೋಗ್ಬೇಕು. 7 ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಬೇಕು. ಟಂಬ್ಲಿಂಗ್ ಅಂದ್ರೆ ಇವಾಗ ಒಂದ್ ಸಿಂಗಲ್ ಫ್ಲೋರ್ ಇರುತ್ತೆ, ಎಷ್ಟೋ ಎಲಿಮೆಂಟ್ಸ್.
0: ಇಂಡಿವಿಜುವಲ್ ಗೇಮ್,
1: ಇಂಡಿವಿಜುವಲ್ ಗೇಮ್, ಇದನ್ನು ಇಂಡಿವಿಜುವಲ್ ಗೇಮ್. 7 ಎಲಿಮೆಂಟ್ಸ್ ಮಾಡ್ಬೇಕು ಟಂಬ್ಲಿಂಗ್ ಅಲ್ಲಿ, ಕಂಟಿನ್ಯೂಸ್ ಹೋಗ್ತಾ ಇರ್ಬೇಕು. ಲೈಕ್ ಬ್ಯಾಕ್ ಲಿಫ್ಟ್, ರೌಂಡ್ ಆಫ್, ಸಾಲ್ಟೋಸ್, ರೋಲ್ಸ್, ಅದೆಲ್ಲ ಕಂಟಿನ್ಯೂಸ್ ಮಾಡ್ಬೇಕು.
0: ಎಷ್ಟು ನಿಮಿಷ ಅದು ಮಾಡೋದಿರುತ್ತೆ?
1: ಅದು ಒಂದ್ ಜಸ್ಟ್ ಏನೋ ಒಂದ್ 10 seconds ಇಲ್ಲ,
0: ಆದ್ರೆ ಕಂಟಿನ್ಯೂ
1: ಕಂಟಿನ್ಯೂ ಇರ್ಬೇಕು. ಅಕಸ್ಮಾತ್ ಸ್ಟಾಪ್ ಮಾಡಿದ್ರೆ ಮಧ್ಯದಲ್ಲಿ
0: ಪಾಯಿಂಟ್
1: ಕಟ್ ಆಗತ್ತೆ, ಆಮೇಲೆ ಬಿದ್ರೆ ಮಧ್ಯದಲ್ಲಿ ಏನಾದ್ರೂ ಆಗ್ಬೋದು. ಅದಕ್ಕೆ
0: ಎಷ್ಟು ಜನ ಭಾಗವಹಿಸಿದ್ರಿ ಈಗ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತಲ್ಲ, ಎಲ್ಲೆಲ್ಲಿಂದ ಬಂದಿದ್ರು? ಬೆಳ್ಳಿಯ ಪದಕ ಪಡೆದಿದ್ರಿ, ಗೋಲ್ಡ್ ಯಾರು ಪಡೆದುಕೊಂಡಿದ್ರಲ್ಲಿ?
1: ಟಂಬ್ಲಿಂಗ್ ಅಲ್ಲಿ ಗೋಲ್ಡ್ ಕೇರಳದಿಂದ ಬಂದಿತ್ತು. ಆಕ್ಚುಲಿ ಕೇರಳ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೇರಳ, ಮಹಾರಾಷ್ಟ್ರ. ಆಕ್ಚುಲಿ ನಾನು ಟಂಬ್ಲಿಂಗ್ ಅದೇ ಫಸ್ಟ್ ಟೈಮ್ ಮಾಡಿದ್ದು, ನಾನು ಬೇರೆ ಯಾವ ಸರಿನು ಮಾಡಿರ್ಲಿಲ್ಲ. ನಾವ್ ಇನ್ನೊಬ್ರು ಕೋಚ್ ಮಂಜುನಾಥ್ ಸರ್ ಅಂತ ಇದಾರೆ, ಅವರು ಸುಮ್ನೆ ಟ್ರೈ ಮಾಡು, ಏನ್ ಮೆಡಲ್ ಏನ್ ಬೇಕಾಗಿಲ್ಲ, ಸುಮ್ನೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡು ಅಂತ ಅಂದ್ರು. ಅದನ್ನು ಟ್ರೈ ಮಾಡಿದೆ, ಅವಾಗ ಸಿಲ್ವರ್ ಬಂತು. ಈ ಟಂಬ್ಲಿಂಗ್ ಅಲ್ಲಿ ಮಹಾರಾಷ್ಟ್ರ, ಕೇರಳ, ವೆಸ್ಟ್ ಬೆಂಗಾಲ್, ಕರ್ನಾಟಕ ಅವರೆಲ್ಲಾರು ಪಾರ್ಟಿಸಿಪೇಟ್ ಮಾಡಿದ್ರು.
0: ಅವರು ಡಾಮಿನೇಟಿಂಗ್ ಇದ್ದಾರೆ,
1: ಮಹಾರಾಷ್ಟ್ರ ಡಾಮಿನೇಟಿಂಗ್ ಇದ್ರು ಇದರಲ್ಲಿ, ಮಹಾರಾಷ್ಟ್ರ ಮತ್ತೆ ಕೇರಳನು.
0: ಅಲ್ಲಿ ಮಲ್ಲಕಂಬ ಎಲ್ಲ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ.
1: ಮಹಾರಾಷ್ಟ್ರದಲ್ಲಿ ಹೌದು, ಮಹಾರಾಷ್ಟ್ರದಲ್ಲಿ ಮಲ್ಲಕಂಬ ತುಂಬಾ ಜಾಸ್ತಿ. ಇವಾಗ ನಾವ್ ಯಾರ್ಯಾರ ಜೊತೆ ಕಾಂಪಿಟೇಟ್ ಮಾಡ್ತಿದೀವೋ ಅವ್ರ ಮಲ್ಲಕಂಬ ಕಾಂಪಿಟೇಷನ್ ಗೆ ಹೋಗ್ತಾರೆ ಮಹಾರಾಷ್ಟ್ರದ.
0: ಅದಕ್ಕೆ ಅವ್ರಿಗೊಂಥರ ಹಿಡಿತಾ ಇರುತ್ತೆ,
1: ಆಮೇಲೆ ಅವ್ರಿಗೇನು ಭಯ ಅನ್ನೋದು ಜಾಸ್ತಿ ಇರಲ್ಲ.
0: 2024 ಸೂರತ್ ನಲ್ಲಿ ನಡೆದ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಯಾವ್ಯಾವ ಇವೆಂಟ್ಸ್ ನಲ್ಲಿ ಭಾಗವಹಿಸಿದ್ರಿ, ಹಾಗೆ ಅದರ ರಿಸಲ್ಟ್ ಏನಿತ್ತು?
1: ಸೂರತ್ ನ್ಯಾಷನಲ್ಸ್ ಅಲ್ಲೂ ನಾನು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಮಾಡಿದ್ದೆ, ಅದರಲ್ಲಿ ವುಮೆನ್ಸ್ ಪೇರ್ ಜೂನಿಯರ್ ಅಲ್ಲಿ ಮಾಡಿದ್ದೆ ಅವಾಗ. ಸೊ ವುಮೆನ್ಸ್ ಪೇರ್ ಬ್ಯಾಲೆನ್ಸ್ ಅಲ್ಲಿ ನನಗೆ ಬ್ರಾನ್ಸ್ ಬಂದಿತ್ತು, ವಿಚ್ ವಾಸ್ ವೆರಿ ಡಿಸಪಾಯಿಂಟ್ಮೆಂಟ್ ಆಕ್ಚುಲಿ. ಯಾಕಂದ್ರೆ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಶೀಟ್ ಇರತ್ತೆ, ತಾರೀಫ್ ಶೀಟ್ ಅಂತ, ಅದರಲ್ಲಿ ನಾವು ಯಾವ ಎಲಿಮೆಂಟ್ಸ್ ಮಾಡ್ತೀವೋ ಅದೆಲ್ಲ ಹಾಕಿರ್ಬೇಕು, ಆ ಡ್ರಾ ಮಾಡಿ ಅಥವಾ ಪ್ರಿಂಟ್ ಮಾಡಿ ಅದರದ್ದು ಸ್ಕೋರ್ ಬರ್ದಿ ಜಡ್ಜಸ್ ಕೊಡ್ಬೇಕು ನಾವು. ನಂದು ತಾರೀಫ್ ಶೀಟ್ ಅಲ್ಲಿ ಏನಾಗಿತ್ತಂದ್ರೆ ಒಂದು ಮಿಸ್ ಆಗಿತ್ತು ಎಲಿಮೆಂಟ್. ಸೊ ಆತರ ಮಿಸ್ ಆಗಿ ನಾವು ಬೇರೆ ಎಲಿಮೆಂಟ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ,
0: ಹಾಗೂ ಮಾಡ್ತಾರೆ,
1: ಆತರನು ಮಾಡ್ತಾರೆ. ಹೌದು,
0: ನಿಮ್ದು ತಪ್ಪಿರಲ್ಲ, ಅವಾಗ
1: ನಮ್ದು ತಪ್ಪಿರಲ್ಲ, ಬಟ್ ಆ ಶೀಟ್ ಅಲ್ಲಿ ನಾವು ಬೈ ಮಿಸ್ ಆಗಿ ತಪ್ಪಾಕಿರ್ತೀವಿ. ಸೊ ಅದರಿಂದ ನನಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅದ್ ಬ್ಯಾಲೆನ್ಸ್ ಅಲ್ಲಿ, ಬಟ್ ಅದೊಂದು ಮಿಸ್ಟೇಕ್ ಇಂದ ನನಗೆ ಬ್ರಾನ್ಸ್ ಬಂತು. ಆಕ್ಚುಲಿ
0: ಅದು ಬೇಜಾರಾಗಿತ್ತು,
1: ತುಂಬಾ ಬೇಜಾರು.
0: ಎಷ್ಟು ಜನ ಇದ್ರು ಅವಾಗ ಅಲ್ಲಿ ಪಾರ್ಟಿಸಿಪೇಟ್?
1: ನಾ ವುಮೆನ್ಸ್ ಪೇರ್ ಅಲ್ಲಿ 10 states ಇತ್ತು.
0: ಬಹಳ ಟಫ್ ಕಾಂಪಿಟೇಷನ್.
1: ಟಫ್ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಡೈನಾಮಿಕ್ ಅಲ್ಲಿ ಏನಾಯ್ತು ಅಂದ್ರೆ ಅದ್ರಲ್ಲಿ ನನಗೆ ಸಿಲ್ವರ್ ಬಂತು, ಯಾಕಂದ್ರೆ ನಮ್ದು ಫಾಲ್ ಆಯ್ತು. ಒಂದು ನನ್ ಪಾರ್ಟ್ನರ್ ಗೆ ಮೇಲಿಂದ ಮಾಡಿಸ್ತಿದ್ನ, ಒಂದ್ ಎಲಿಮೆಂಟ್ ಮಾಡಿ ನೆಲಕ್ಕೆ ಕೈ ಟಚ್ ಮಾಡಿದ ಅಷ್ಟೇ,
0: ಸ್ಲಿಪ್ ಆಯ್ತಲ್ಲ,
1: ಅದಕ್ಕೆ ಸಿಲ್ವರ್ ಬಂತು. ಆಮೇಲೆ ಕಂಬೈನ್ ಅಲ್ಲಿ ನಮಗೆ ಗೋಲ್ಡ್ ಬಂತು.
0: ಒಟ್ಟು 3 ವರ್ಣದ ಪದಕಗಳು ನಿಮಗೆ
1: ಬಂತು.
0: ಅಂದ್ರೆ ನೀವು ಹೋದಲ್ಲೆಲ್ಲ ಪದಕಗಳನ್ನ ಜಾಸ್ತಿ ತಗೊಂಡ್ಬರ್ತೀರಿ, ಏನಿದ್ರ ಗುಟ್ಟು, ಯಶಸ್ಸಿನ ಗುಟ್ಟು?
1: ನಮ್ ಲೈಕ್ ಅಕ್ರೋಬ್ಯಾಟಿಕ್ಸ್ ಏನಂದ್ರೆ ನನ್ ಒಂಥರ ಮೇನ್ ತರ ಆಗ್ಬಿಟ್ಟಿದೆ ನನ್ಗೆ. ಇವಾಗ ಹೋದ್ರೆ ನಂಗೆ ಮೆಡಲ್ ಬರ್ಲೇಬೇಕು ಅಲ್ಲಿ,
0: ಅಂದ್ರೆ ಆ ರೀತಿ ಒಂದು ಮನಸ್ಥಿತಿಯಲ್ಲೇ ಹೋಗ್ಬಿಡ್ತೀರಾ.
1: ವುಮೆನ್ಸ್ ಪೇರ್ ಅಲ್ಲಿ ಇಲ್ಲಿಯವ್ರಿಗೆ ಏನ್ ಮಾಡಿದ್ರು, ನಾನು ನನ್ ಪಾರ್ಟ್ನರ್ ಏನಾಗಿರ್ಲಿ ಎಲ್ಲರಿಗಿಂತ ಲೈಕ್ ಬೆಸ್ಟ್ ಎಲಿಮೆಂಟ್ಸ್ ಇದೆ. ಯಾಕಂದ್ರೆ ಅಕ್ರೋಬ್ಯಾಟಿಕ್ಸ್ ಮುಂಚೆ ನಾವು ಆರ್ಟಿಸ್ಟಿಕ್ ಮಾಡ್ತಿದ್ವಿ. ಆರ್ಟಿಸ್ಟಿಕ್ ಒಂಥರ ಬೇಸ್ ಇಂದಾಗೆ ಅಕ್ರೋಬ್ಯಾಟಿಕ್ಸ್ ಗೆ, ನಾವು ಆರ್ಟಿಸ್ಟಿಕ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಮಾಡ್ತೀವೋ ಅದೇ ಅಕ್ರೋಬ್ಯಾಟಿಕ್ಸ್ ಗೆ ಹೆಲ್ಪ್ ಆಗೋದು. ಸೊ ನಾವು ಅಕ್ರೋಬ್ಯಾಟಿಕ್ ಶಿಫ್ಟ್ ಆದಾಗ ಬೇಗ ಪಿಕಪ್ ಮಾಡ್ಕೊಂಡ್ವಿ, ಲೈಕ್ ಎಲ್ಲ ಬೇರೆ ಎಲಿಮೆಂಟ್ಸ್ ಎಲ್ಲ ಬೇಗ ಬೇಗ ಮಾಡಕ್ ಶುರು ಮಾಡಿದ್ವಿ. ನಾವಿನ್ನು ಲೈಕ್ ಇವಾಗ ಎಷ್ಟೊಂದ್ ಜನ ಇದಾರೆ, ಅವ್ರ ಎಷ್ಟೋ ವರ್ಷದಿಂದ ಅಕ್ರೋಬ್ಯಾಟಿಕ್ಸ್ ಮಾಡ್ತಿರ್ಬೋದು, ಇನ್ನು ಬೇಸಿಕ್ಸ್ ಅಲ್ಲೇ ಇದಾರೆ. ಬಟ್ ನಮಗೆ ಏನ್ ಹೆಲ್ಪ್ ಅಂದ್ರೆ ಈ ಆರ್ಟಿಸ್ಟಿಕ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಮ್ಗೆ ಬೇಗ ಎಲಿಮೆಂಟ್ಸ್ ಪಿಕಪ್ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು.
0: ಆ ರೀತಿ ನೀವು ಕಾಂಪಿಟೇಷನ್ ನಲ್ಲಿ ಪದಕಗಳನ್ನ ಗಳಿಸ್ಲಿಕ್ಕೆ ಸಹಾಯಕಾರಿ ಆಗ್ತದೆ ಅಂತ ಹೇಳ್ಬೋದು. 2025 ಜಮ್ಮುವಿನಲ್ಲಿ ನಡೆದ ಏರೋಬಿಕ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಏರೋ ಡ್ಯಾನ್ಸ್ ಮತ್ತೆ ಏರೋಬಿಕ್ಸ್ ನಲ್ಲಿ ಪದಕಗಳನ್ನ ಪಡೆದಿದ್ದೀರಿ. ಈ ಏರೋಬಿಕ್ಸ್ ಮತ್ತೆ ಜಿಮ್ನಾಸ್ಟಿಕ್ಸ್ ನಲ್ಲಿ ಏನಾದ್ರೂ ಸಾಮ್ಯತೆ ಇದೆನಾ?
1: ಏರೋಬಿಕ್ಸ್ ಅಂದ್ರೆ ಇವಾಗ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎರಡ್ ತರ ಏರೋಬಿಕ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಏರೋಬಿಕ್ಸ್, ಒಂದು ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್. ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಅಂದ್ರೆ ಮೂವ್ಮೆಂಟ್ಸ್ ಇರುತ್ತೆ, ಒಂದ್ 7 ಬೇಸಿಕ್ ಸ್ಟೆಪ್ಸ್ ಇರುತ್ತೆ. ಆ 7 ಬೇಸಿಕ್ ಸ್ಟೆಪ್ಸ್ ಅಲ್ಲಿ ನಾವು ಎಂಪಿಸ್ ಅಂತ ಇರುತ್ತೆ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯ ಮಧ್ಯದಲ್ಲಿ ನಾವು ಎಲಿಮೆಂಟ್ಸ್ ಲೈಕ್ ಸ್ಮಾಲ್ ಸ್ಮಾಲ್ ಎಲಿಮೆಂಟ್ಸ್, ಏರೋಬಿಕ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪಿವೋಟ್ ಟರ್ನ್ ಅನ್ನೋದು, ಹೆಲಿಕಾಪ್ಟರ್ ಅನ್ನೋದು, ಆತರ ಎಲಿಮೆಂಟ್ಸ್ ಇರುತ್ತೆ. ಅದನ್ನ ನಾವು ಮಧ್ಯ ಮಧ್ಯದಲ್ಲಿ ಹಾಕೊಂಡು ಫುಲ್ ಕಾಂಬಿನೇಷನ್ ನ ಕಂಪ್ಲೀಟ್ ಮಾಡ್ಬೇಕು.
0: ಅದಕ್ಕೆ ಟೈಮಿಂಗ್ ಏನಾದ್ರೂ?
1: ಏರೋಬಿಕ್ಸ್ ಅಲ್ಲಿ 2 ಮಿನಿಟ್ಸ್.
0: ಏರೋ ಡ್ಯಾನ್ಸ್ ಆಗಿರ್ಬೋದು, ಏರೋಬಿಕ್ಸ್ ನಲ್ಲಿ
1: ಇಲ್ಲ, ಆಕ್ಚುಲಿ ಏರೋಬಿಕ್ಸ್ ಅಲ್ಲಿ 1:30. ಏರೋ ಡ್ಯಾನ್ಸ್ ಹೆಂಗಂದ್ರೆ ಅದು 8 ಮೆಂಬರ್ಸ್ ಮಾಡೋದು. ಏರೋ ಡ್ಯಾನ್ಸ್ ಅಲ್ಲಿ ಎಲಿಮೆಂಟ್ಸ್ ಇರಲ್ಲ, ಬರೀ ಏರೋಬಿಕ್ಸ್ ಪ್ಲಸ್ ನಮ್ ಡಾನ್ಸ್, ನಾರ್ಮಲ್ ಡಾನ್ಸ್ ಇರುತ್ತೆ ನೋಡಿ, ಇವಾಗ ವೆಸ್ಟರ್ನ್ ಆಗಿರ್ಲಿ ಕ್ಲಾಸಿಕಲ್ ಆಗಿರ್ಲಿ, ಅದ್ ನಾವು ಜಾಯಿನ್ ಮಾಡ್ಕೋಬಹುದು. 30 ಸೆಕೆಂಡ್ಸ್ ನಾರ್ಮಲ್ ಡಾನ್ಸ್ ಇರಬೇಕು, 1 ಮಿನಿಟ್ ಏರೋಬಿಕ್ಸ್ ಇರಬೇಕು, ಅದು ಏರೋ ಡಾನ್ಸ್. 8 ಮೆಂಬರ್ಸ್ ಮಾಡೋದು ಮಾತ್ರ.
0: ಅಲ್ಲಿ ಏನಿತ್ತು ನಿಮ್ ರಿಸಲ್ಟ್? ಈ
1: ಏರೋ ಡಾನ್ಸ್ ಅಲ್ಲಿ ನಮ್ಗೆ ಸಿಲ್ವರ್ ಬಂದಿತ್ತು ಆಕ್ಚುಲಿ. ಆಮೇಲೆ ಏರೋ ಡಾನ್ಸ್ ನಾವು ರೀಸೆಂಟ್ ಆಗಿ ಶುರು ಮಾಡ್ಕೊಂಡ್ ಬಂದಿದ್ದು ಏರೋ ಡಾನ್ಸ್, ಅದು ಜಮ್ಮುಲಿ ನಾನು ಫಸ್ಟ್ ಟೈಮ್, ಅದನ್ನು ಫಸ್ಟ್ ಟೈಮ್ ಮಾಡಿದ್ದು.
0: ಎಲ್ಲ ಫಸ್ಟ್ ಟೈಮ್, ಆದ್ರೆ ಪದಕಗಳ ಮಾತ್ರ ಗ್ಯಾರಂಟಿ ಅಂತ ಹೇಳ್ಬೋದು.
1: ನಾನು ಆದ್ರೆ ಆರ್ಟಿಸ್ಟಿಕ್ ತುಂಬಾ ಸರಿ ಮಾಡಿದೀನಿ, ಆರ್ಟಿಸ್ಟಿಕ್ ಅಲ್ಲಿ ತುಂಬಾ ನ್ಯಾಷನಲ್ಸ್ ಹೋಗಿದ್ದೀನಿ, ಬಟ್ ಯಾವತ್ತೂ ಆರ್ಟಿಸ್ಟಿಕ್ ಅಲ್ಲಿ ಮೆಡಲ್ ಅಂತ ಆಗಿಲ್ಲ, ತುಂಬಾ ಕಷ್ಟ ಇರತ್ತೆ ಅದು ಅದಕ್ಕೆ. ಬಟ್ ಏರೋಬಿಕ್ಸ್, ಏರೋ ಡಾನ್ಸ್, ಅಕ್ರೋಬಾಟಿಕ್ಸ್ ಅದೆಲ್ಲ ಮೆಡಲ್ಸ್
0: ಆಗಿದೆ. ಸೋನಿಕಾ, 38th ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡೆದಿದ್ರಿ, ಇದರ ಕುರಿತಾಗಿ ಹಂಚಿಕೊಳ್ಳಿ.
1: ನ್ಯಾಷನಲ್ ಗೇಮ್ಸ್ ನಂದು ಹೋಗೋದು ಆಕ್ಚುಲಿ ಡಿಸೈಡ್ ಆಗಿರ್ಲಿಲ್ಲ, ಒಬ್ರು ಬಿಟ್ರು ಅಂತ ನನ್ನ ಸೇರಿಸ್ಕೊಂಡಿದ್ದೆ ಅದ್ರಲ್ಲಿ. ಮನೋಹರ್ ಸರ್ ಇದಲ್ವಾ, ಅವ್ರು ನನ್ ಲೈಕ್ ನೀನ್ ಟ್ರೈ ಮಾಡ್ಬೋದು ಇದರಲ್ಲಿ, ಯಾಕಂದ್ರೆ ನಾನು ಅಕ್ರೋಬಾಟಿಕ್ಸ್ ಮುಂಚಿಂದನು ಮಾಡ್ತಿದ್ದೆ, ಸೊ ಅದಕ್ಕೆ ನಾನು ಟ್ರೈ ಮಾಡ್ಬೋದು ಅಂತ ಮಾಡಿದ್ರು. ಬಟ್ ಇದ್ರಲ್ಲಿ ನಾನು ಮಾಡಿದ್ದು ವುಮೆನ್ಸ್ ಗ್ರೂಪ್, 3 ಜನ ಇರೋದು,
0: 3 ಜನ.
1: ಒಬ್ರು ಕೆಳಗೆ, ಅವ್ರ ಮೇಲೆ ನಾನು, ನನ್ ಮೇಲೆ ಇನ್ನೊಬ್ಳು, ಆತರ ಮಾಡೋದು. ನಾನು ಮಿಡಲ್ ಬೇಸ್ ಆಗಿದ್ದೆ, ಇದು ನಂದು ಫಸ್ಟ್ ಟೈಮ್ ಮಾಡ್ತಿರೋದು ವುಮೆನ್ಸ್ ಗ್ರೂಪ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಆಮೇಲೆ ನಾನು ನ್ಯಾಷನಲ್ ಗೇಮ್ಸ್ ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಇಂಡಿಯಾದಲ್ಲಿ ತುಂಬಾ ದೊಡ್ಡದು, ಅದಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಆಕ್ಚುಲಿ.
0: ಅದು ನಿಮ್ಗೆ ಸಡನ್ ಆಗಿ
1: ವೆರಿ ಸಡನ್ ಆಗಿ ಸಿಕ್ತ ಆಪರ್ಚುನಿಟಿ, ಅದಕ್ಕೆ ನಂಗೆ ತುಂಬಾ ಖುಷಿಯ ಆಪರ್ಚುನಿಟಿ ಸಿಕ್ಕಿದಕ್ಕೆ. 3 ಜನ ಏನ್ ಮಾಡ್ತಿದ್ವಿ ಮುಂಚೆನು, ಯಾತರಾದ್ರೂ ಪಾರ್ಟ್ನರ್ಸ್ ಇರ್ಲಿಲ್ಲ, ಸೊ ಅದೆಲ್ಲ ಲೈಕ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಕ್ರೋಬಾಟಿಕ್ಸ್ ಅಲ್ಲಿ. ಮಾಡ್ಬೇಕಾದ್ರೆ ನಮ್ ಮೈಂಡ್ ಸೆಟ್ ಎಲ್ಲಾರ್ದು ಸೇಮ್ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಪಾರ್ಟ್ನರ್ಶಿಪ್. ಅದು ವುಮೆನ್ಸ್ ಗ್ರೂಪ್ ಅಲ್ಲಂತೂ 3 ಜನ ಮಾಡೋದು ಡಿಫಿಕಲ್ಟ್ ಇರತ್ತೆ, ಸೊ ಅದ್ರಲ್ಲಿ ನಂಗೆ ಬ್ರಾನ್ಸ್ ಬಂತು ಅಂದ್ರೆ ತುಂಬಾ. ಆಮೇಲೆ ಇದು ಸೀನಿಯರ್ಸ್ ಅಲ್ಲಿ ನಾನು ಮಾಡಿದ್ದೆ ಆಕ್ಚುಲಿ, ಸೊ ಸೀನಿಯರ್ಸ್ ಅಲ್ಲಿ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್ ಅವರೆಲ್ಲ ತುಂಬಾ ಲೈಕ್ ಎಕ್ಸ್ಟ್ರೀಮ್ ಕಾಂಪಿಟೇಷನ್ ಅವ್ರದ್ದು ಅಕ್ರೋಬಾಟಿಕ್ಸ್ ಅಲ್ಲಿ.
0: ಅಂದ್ರೆ ಅವರೆಲ್ಲ ಮಾಡ್ತಾನೆ
1: ಮಾಡ್ತಾನೆ ಮುಂಚಿಂದಾನೆ. ಮಹಾರಾಷ್ಟ್ರ ಅವರೆಲ್ಲ ಏನಂದ್ರೆ ಆಕ್ಚುಲಿ ಅವ್ರು ಯಾರು ಆರ್ಟಿಸ್ಟಿಕ್ ತರ ಚೇಂಜ್ ಮಾಡಿಲ್ಲ, ಮೊದ್ಲು ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಅವ್ರು ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡು,
0: ಅಂದ್ರೆ ಒಂದೇ ಇವೆಂಟ್ ಅಲ್ಲಿ ಅವ್ರು
1: ಕಾನ್ಸಂಟ್ರೇಷನ್ ಎಷ್ಟೋ ಲೈಕ್. ಇವಾಗ ಮಹಾರಾಷ್ಟ್ರ ಸೀನಿಯರ್ಸ್ ಇದಾರೆ ಅವರು, ಇವಾಗ ಏಜ್ ಅವ್ರದ್ದು 20 ಇಯರ್ಸ್ ಏನೋ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಇವಾಗಿನ ತನಕ ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡ್ ಬಂದಿದ್ದು. ನಾವುಗಳು ಇವಾಗ ಒಂದು 3 ಇಯರ್ಸ್ ಬ್ಯಾಕ್ ಇಂದ ಅಕ್ರೋಬಾಟಿಕ್ಸ್ ಶುರು ಮಾಡಿದ್ದು.
0: ಸೊ ಇವೆಲ್ಲ ಜಿಮ್ನಾಸ್ಟಿಕ್ ಮಾಡುವಾಗ ಹಿನ್ನೆಲೆ ಮ್ಯೂಸಿಕ್ ಏನಾದ್ರೂ ಹಾಕ್ತಾರಾ?
1: ಹೌದು, ಇವಾಗ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ನಾವು ಇವಾಗ ಬ್ಯಾಲೆನ್ಸ್ ಅಂತ ತಗೊಳ್ಳೋಣ, ಅದ್ರಲ್ಲಿ ಇವಾಗ ನಾವು 5 ಎಲಿಮೆಂಟ್ ಮಾಡ್ಬೇಕು. ಬರೀ 5 ಎಲಿಮೆಂಟ್ ಮಾಡ್ಬಿಟ್ಟು ಸುಮ್ನೆ ಆಗೋದಲ್ಲ, ನಾವೇ ಒಂದು ಕೊರಿಯೋಗ್ರಫಿ ಸೆಟ್ ಮಾಡ್ಬೇಕು, ಒಂದ್ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಆ ಸಾಂಗ್ ಪ್ರಕಾರ ಕೊರಿಯೋಗ್ರಾಫ್ ಮಾಡಿ ಅದ್ರ ಮಧ್ಯದಲ್ಲಿ ಎಲಿಮೆಂಟ್ಸ್ ಹಾಕೊಂಡಿ, ಆಮೇಲೆ ಏನೋ ಟ್ರಾನ್ಸಿಷನ್ಸ್ ಅಂದ್ರೆ ಲಿಫ್ಟ್ಸ್,
0: ಅಂದ್ರೆ ಆ ಮ್ಯೂಸಿಕ್ಗೆ ತಕ್ಕ ಹಾಗೆ ನಿಮ್ಮ ಮೂಮೆಂಟ್ ಇರಬೇಕು.
1: ಹಾ, ಡಾನ್ಸ್ ಎಲ್ಲ ಹೌದು, ಅದನ್ನು ಆಕ್ಚುಲಿ ಜಜಿಂಗ್ ತುಂಬಾ ಹೆಲ್ಪ್ ಆಗತ್ತೆ. ನಮ್ ಮ್ಯೂಸಿಕ್ ಮೇಲೂ ಜಜ್ ಮಾಡ್ತಾರೆ, ನಮ್ದು ಕೊರಿಯೋಗ್ರಫಿ ಸಾಂಗ್ ಪ್ರಕಾರ ಇದೆಯಾ ಅಂತ ಅದ್ರ ಮೇಲೂ ಜಜ್ ಮಾಡ್ತಾರೆ. ಹಂಗ್ ನಡೀ
0: ಅಲ್ಲೂ ಎಲ್ಲ ಪಾಯಿಂಟ್ಸ್ ಗಳು
1: ಸಿಗತ್ತೆ. ಹೌದು,
0: ಹಾಗಾದ್ರೆ ಮ್ಯೂಸಿಕ್ ಬೇಸಿಕ್ ಇರ್ಲೇಬೇಕು.
1: ಇರ್ಲೇಬೇಕು, ಹೌದು, ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಇರ್ಲೇಬೇಕು.
0: 2023 ಉಜ್ಬೇಕಿಸ್ತಾನದಲ್ಲಿ ನಡೆದ ಏಷ್ಯನ್ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದಿದ್ರಿ. ಇದು ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿತ್ತ? ಮೊದಲ ಪ್ರಯತ್ನದಲ್ಲಿ ಪದಕಗಳನ್ನ ಪಡೆದ್ರಲ್ಲ, ಹೇಗಿತ್ತು ಆ ಅನುಭವ?
1: ಇಲ್ಲ, ಆಕ್ಚುಲಿ 2018 ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ನಾನು US ಹೋಗಿದ್ದೆ. ಅಲ್ಲಿ ಲೈಕ್ ಸುಮ್ನೆ ಪಾರ್ಟಿಸಿಪೇಟ್ ಮಾಡಕ್ಕಂತ ಅಷ್ಟೇ ಹೋಗಿದ್ದು. ಸುಮ್ನೆ ಲೈಕ್ ಈ ತರ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರು. ಕರ್ನಾಟಕದಿಂದ 8 ಜನ ಹೋಗಿದ್ವಿ US ಗೆ. ನಾನಿನ್ನು ಚಿಕ್ಕವಳಿದ್ದೆ ಅವಾಗ. ಇದ್ದೆ ಅವಾಗ ನಾನು ಅಷ್ಟೇ. ಅವಾಗ ನಾನು ಫಸ್ಟ್ ಆಕ್ಚುಲಿ ದೇಶ ಬಿಟ್ಟು ಹೋಗಿದಂದ್ರೆ US ಗೆ ಹೋಗಿದ್ ನಾನು. ಅಲ್ಲಿ ಏರೋಬಿಕ್ಸ್ ಮಾಡಿದ್ವಿ. ಸೆಕೆಂಡ್ ರೌಂಡ್ ಗೆ ನಾನು ಸೆಲೆಕ್ಟ್ ಆಗಿದ್ದೆ. 6th ಪೊಸಿಷನ್ ಅಲ್ಲಿದ್ದೆ. ಸೆಕೆಂಡ್ ರೌಂಡಿಂಗ್ ಸೆಲೆಕ್ಟ್ ಆದ್ರೆ ಅಲ್ಲಿ 5th ಪೊಸಿಷನ್ ಬಂದೆ.
0: ಕಾಂಪಿಟೇಷನ್
1: ಜಾಸ್ತಿ.
0: ಯಾವ ದೇಶದವರು ಡಾಮಿನೇಟ್ ಇದ್ದಾರೆ ಈ ಜಿಮ್ನಾಸ್ಟಿಕ್ಸ್ ನಲ್ಲಿ?
1: ಎಲ್ಲಾ ದೇಶಗಳು ಇದೆ. ನಮ್ ಇಂಡಿಯಾ ಸ್ವಲ್ಪ ಕೆಳಗೆ ಇವಾಗ, ಆದ್ರೆ ತುಂಬಾ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಇಂಡಿಯಾ. ಆಕ್ಚುಲಿ ಮುಂಚಿನ ತರ
0: ಇಲ್ಲ.
1: ಎಷ್ಟೊಂದ್ ಜನ ಇವಾಗ ರೆಪ್ರೆಸೆಂಟ್ ಮಾಡೋರೆ
0: ಇಂಡಿಯಾದಲ್ಲಿ
1: 2 teams ಸೆಲೆಕ್ಟ್ ಆಗಿದ್ದು. ನಾನು ಮತ್ತೆ ನನ್ನ ಪಾರ್ಟ್ನರ್ ಮಹಾರಾಷ್ಟ್ರದಿಂದ, ಇನ್ನು ಇಬ್ರು ಹುಡುಗಿಯರು. ಸೊ ಅಲ್ಲಿ 6 ಕಾಂಪಿಟೇಟರ್ಸ್ ಇದ್ರು. ಉಜ್ಬೇಕಿಸ್ತಾನಿಂದ 2 teams, ಕಜಾಕಿಸ್ತಾನಿಂದ 2 teams, ಇಂಡಿಯಾದಿಂದ 2 teams. ಫಸ್ಟ್ ನಮ್ದು ಬ್ಯಾಲೆನ್ಸ್ ನಡೀತು. ಫಸ್ಟ್ ಟೈಮ್ ನಾವ್ ಹೋಗಿದ್ದು ಆ ಫುಲ್ ಹಾರ್ಟ್ ಬೀಟ್ ಎಲ್ಲಾ ರೇಸ್ ಆಗಿ ನರ್ವಸ್ನೆಸ್ ತುಂಬಾ ಆಗಿರುತ್ತೆ. ಅದ್ರಲ್ಲಿ ಒಂದ್ ಫಾಲ್ ಆಯ್ತು ನಮ್ದು. ಫಾಲ್ ಆದಾಗ ನನ್ನ ಪಾರ್ಟ್ನರ್ಗೆ ನರ್ವಸ್ನೆಸ್ ಆಗಿ ಉಸಿರು ಇಟ್ಕೊಳಕ್ ಶುರು ಆಯ್ತು. ಬಟ್ ಆದ್ರೂ ಅದು ಫುಲ್ ಕಂಪ್ಲೀಟ್ ಮಾಡಿದ್ವಿ. ಅವಾಗ ನಮ್ ಸ್ಕೋರ್ ಸ್ವಲ್ಪ ಕೆಳಗಿತ್ತು, ಕಡಿಮೆ ಇತ್ತು. ಸೆಕೆಂಡ್ ಡೈನಾಮಿಕ್ಸ್ ಬಂತು. ಡೈನಾಮಿಕ್ಸ್ ಅಲ್ಲಿ ನಾವು ಯಾವ ಎಲಿಮೆಂಟ್ ಇತ್ತೋ ಎಲ್ಲ ಕ್ಲೀನ್ ಆಗಿ ಮಾಡಿದ್ವಿ. ಸೊ ಅದರಿಂದ ನಮ್ ಸ್ಕೋರ್ ಸ್ವಲ್ಪ ಮೇಲೋಯ್ತು. ಆಮೇಲೆ ಕಂಬೈನಿಗೆ ಸೆಲೆಕ್ಟ್ ಆದ್ವಿ ನಾವು.
0: ಬ್ಯಾಲೆನ್ಸ್
1: ಮತ್ತೆ ಡೈನಾಮಿಕ್ ಅಲ್ಲಿ ಎರಡರಲ್ಲೂ ಪಾಯಿಂಟ್ಸ್ ಸೇರಿಸಿ ಅದು ಚೆನ್ನಾಗಿದ್ಯಾ ಅಂತ ನೋಡಿ ಆಮೇಲೆ ಇದಕ್ಕೆ ಕಂಬೈನ್ಗೆ ಹೋಗ್ಬೇಕು. ಇಂಡಿಯಾದಿಂದ 2 teams ಇದೆ, ಬಟ್ ಒಂದೇ ಟೀಮ್ ಕಳ್ಸೋದು ಕಂಬೈನ್ಗೆ. 1 team ಡ್ರಾಪ್ ಔಟ್ ಮಾಡ್ತಾರೆ. ನಂದು ಮತ್ತೆ ನನ್ನ ಪಾರ್ಟ್ನರ್ ನ ಸೆಲೆಕ್ಟ್ ಲೈಕ್
0: ಅಂದ್ರೆ 2 teams ಹೋಗಿತ್ತು, ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾದಿಂದ 2 teams.
1: ಯಾಕಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಅಲ್ಲಿ ನಮ್ದು ಜಾಸ್ತಿ ಸ್ಕೋರ್ ಬಂದಿತ್ತು ಅವ್ರಿಗಿಂತ. ಸೊ ಅದ್ರಲ್ಲಿ ನಾವು ಮತ್ತೆ ಕಂಬೈನ್ ಮಾಡಿದ್ವಿ, ಆಮೇಲೆ ಕಾಂಪಿಟೇಟ್ ಮಾಡಿದ್ವಿ. ಬಟ್ ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ಅವ್ರನ್ನೆಲ್ಲ ಬೀಟ್ ಮಾಡೋದು ತುಂಬಾ ಕಷ್ಟ. ಅವ್ರದ್ದು ಎಲಿಮೆಂಟ್ಸ್ ಹೆಂಗಿರತ್ತಂದ್ರೆ ನಮ್ಕಿಂತ 3x ಚೆನ್ನಾಗಿರುತ್ತೆ. ಕಜಾಕಿಸ್ತಾನ್ 1st ಬಂತು, ಉಜ್ಬೇಕಿಸ್ತಾನ್ 2nd ಬಂತು, ನಾವ್ 3rd ಬಂದ್ವಿ.
0: ಆದ್ರೂ ಕಂಚಿನ ಪದಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ. ಕಳೆದ ವರ್ಷ ಗೋವಾದಲ್ಲಿ ನಡೀತಲ್ಲ ಅಕ್ರೋಬಟಿಕ್ ಜಿಮ್ನಾಸ್ಟಿಕ್ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ 3 ಇವೆಂಟ್ ನಲ್ಲಿ ಭಾಗವಹಿಸಿ 3 ಬೆಳ್ಳಿಯ ಪದಕ ಪಡೆದಿದ್ದೀರಿ. ಪೇರ್ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಆ ಕಾಂಪಿಟೇಷನ್?
1: ಇದನ್ನು ಅಕ್ರೋಬ್ಯಾಟಿಕ್ಸ್. ಇವಾಗ ನಾನು ಹೆಂಗ್ ಉಜ್ಬೇಕಿಸ್ತಾನ್ ಹೋಗಿದ್ನು, ಇದನ್ನು ಸೇಮ್ ಕಾಂಪಿಟೇಷನ್. ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಡೆದಿದ್ದು ಏಷ್ಯನ್ ಚಾಂಪಿಯನ್ಶಿಪ್. ಸೊ ಇದಕ್ಕೂ ಮುಂಚೆ ನಮ್ಗೆ ಕ್ಯಾಂಪ್ ಗಳಿರತ್ತೆ ಲೈಕ್ ಆಲ್ ಓವರ್ ಇಂಡಿಯಾ. ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಅವ್ರ ಜೊತೆ ಎಲ್ಲಾರ ಜೊತೆ ಒಂದು ಗೋವಾದಲ್ಲೇ ಕಾಂಪಿಟೇಷನ್ ಮುಂಚೆ
0: 20 days
1: ಕ್ಯಾಂಪ್ ಇತ್ತು ನಮ್ಗೆ ಅಲ್ಲೇ ಗೋವಾದಲ್ಲೇ. ಸೊ 20 days ಕ್ಯಾಂಪ್, ಆಮೇಲೆ ಕಾಂಪಿಟೇಷನ್ ಇತ್ತು. ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಆಯ್ತು, ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನೂ 2 ನ್ಯಾಷನಲ್ಸ್ ನಡೀತು. ಆ ಗ್ಯಾಪ್ ಅಲ್ಲಿ ನಾವು ಇಂಪ್ರೂವ್ ಮಾಡಕ್ ಶುರು ಮಾಡಿದ್ವಿ. ನಮ್ದು ಎಲಿಮೆಂಟ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು, ನಮ್ ಸ್ಕೋರ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ ಸ್ಕೋರ್ ಎಷ್ಟಿತ್ತು ಲೈಕ್ ಎಲಿಮೆಂಟ್ಸ್ ಅಂದ್ರೆ ಡಿಫಿಕಲ್ಟಿ 30 ಹಂಗಿತ್ತು. ಆದ್ರೆ ಇವಾಗ ನಮ್ ಡಿಫಿಕಲ್ಟಿ ಎಷ್ಟಿದೆ ಅಂದ್ರೆ 70-80 ಅದ್ರಲ್ಲಿದೆ.
0: ಸೊ ಸ್ವಲ್ಪ ಹೈ ಆಗಿತ್ತು.
1: ಹೈ ಆಗಿ
0: ಏನ್ ಕಾರಣ ಅಂತೀರಾ? ಯಾರ ಕೋಚ್ಗಳೆಲ್ಲ ಚೆನ್ನಾಗಿ?
1: ನಮ್ ಮನೋಹರ್ ಕಾಮತ್ ಸರ್ ಇದಾರೆ, ಮಂಜುನಾಥ್ ಸರ್ ಇದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಆಕ್ಚುಲಿ ಸ್ಮಾಲ್ ಸ್ಮಾಲ್ ಟೆಕ್ನಿಕ್ಸ್ ಇದೆಯಲ್ವಾ, ವೆರಿ ಇಂಪಾರ್ಟೆಂಟ್.
0: ಮೇನ್ ಟೆಕ್ನಿಕ್
1: ವೆರಿ ಮೈನರ್, ವೆರಿ ಇಂಪಾರ್ಟೆಂಟ್ ಆ ಟೆಕ್ನಿಕ್ಸ್ ಎಲ್ಲ. ಕೋಚಸ್ ಹೇಳ್ಕೊಡ್ತಾರಲ್ವಾ, ಅದರಿಂದ ಲೈಕ್ ತುಂಬಾ ಚೇಂಜಸ್ ಆಗುತ್ತೆ. ಇವಾಗ ಒಂದ್ ತಪ್ಪು ಮಾಡ್ತಿರ್ತೀವಿ ನಾವು, ಒಂದ್ ಕಡೆ ನಾನ್ ಮಾಡಿಸ್ತಿರ್ತೀನಿ, ಎಲ್ಲೋ ಒಂದ್ ಕೈ ಬೆಂಡ್ ಇರತ್ತೆ, ಆ ಸ್ಮಾಲ್ ಟೆಕ್ನಿಕ್ ನ ಚೇಂಜ್ ಮಾಡ್ತಾರೆ ಅವರು, ಅವಾಗ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ನಾವು ಇವಾಗ ಒಂದ್ ಎಲಿಮೆಂಟ್ ಕಲಿತೀವಿ, ಅದರಿಂದ ನೆಕ್ಸ್ಟ್ ಎಲಿಮೆಂಟ್ ಕಲಿಬೇಕು ಅಂತ ಆಸೆ ಇರತ್ತೆ. ಅದಕ್ಕೆ ನಾವು ಡ್ರಿಲ್ಸ್ ಅನ್ನೋದಿರತ್ತೆ, ಆ ಎಕ್ಸಸೈಸ್ ಮಾಡಿ ಮಾಡಿ ಮಾಡಿ ಮಾಡಿ ಬರ್ತಾ ಇರತ್ತೆ ಎಲಿಮೆಂಟ್ಸ್.
0: ಸೋನಿಕಾ, ನಿಮ್ಮ ಎಜುಕೇಶನ್ ಏನು, ಹೇಗೆ ಸಮಯವನ್ನ ಹೊಂದಿಸ್ಕೋತೀರಿ ಜಿಮ್ನಾಸ್ಟಿಕ್?
1: ಇವಾಗ ನಂದು 2nd PU ಮುಗ್ದಿದೆ, JNCMS ಯೂನಿವರ್ಸಿಟಿ. ಅಲ್ಲಿ ನಾನು BBA ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ನಾನು PU ಇದ್ದಾಗನು ನಾನು CMR ಕಾಲೇಜ್ ಅಂತ ಜಾಯ್ನ್ ಆಗಿದ್ದೆ. ಅಲ್ಲಿ ಟೈಮಿಂಗ್ಸ್ ಹೆಂಗಿತ್ತು ಅಂದ್ರೆ ಮಾರ್ನಿಂಗ್ 8:00 ಟು 12 ಅಷ್ಟೇ. ಸೊ ನನ್ ಜಿಮ್ನಾಸ್ಟಿಕ್ ಗೆ ಏನು ಅಡ್ಡ ಬರೋದು ಆತರ ಏನು ಇರ್ಲಿಲ್ಲ. ಸೊ ನಂದು ಪ್ರಾಕ್ಟೀಸ್ ಇದ್ದಿದ್ದೆ 4:00, 12-4 ಗ್ಯಾಪ್ ಇತ್ತು. ಅಷ್ಟರಲ್ಲಿ ನಂಗೆ ಏನಾದ್ರು ರೆಸ್ಟ್, ಏನಾದ್ರು ಓದೋದು ಎಲ್ಲ ಅಷ್ಟರಲ್ಲೇ ಮುಗಿತಿತ್ತು ನಂಗೆ. ಲೈಕ್ ಮಂಡೇ ಟು ಸ್ಯಾಟರ್ಡೇ ನಾವು 4:00 ಇಂದ ಒಂದು 8:30 ತನಕ ಮಾಡ್ತೀವಿ. ಸಂಡೇಸ್ ಹೆಂಗಂದ್ರೆ ವೈಟ್ ಫೀಲ್ಡ್ ಹೋಗ್ತಿದ್ವಿ, ಗೋಪಾಲನ್ ಸ್ಕೂಲ್ ಇದೆ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವಾಗ ಚಂದಾಪುರದಲ್ಲಿ ಎಲೈಟ್ ಸ್ಕ್ವಾಡ್ ಜಿಮ್ನಾಸ್ಟಿಕ್ಸ್ ಅಂತ ಇದೆ. ಸೊ ಎವ್ರಿ ಸಂಡೇ ನಾವ್ ಅಲ್ಲಿ ಹೋಗ್ತಿವಿ, ಯಾಕಂದ್ರೆ ಅಲ್ಲಿ ಸ್ಪಾಂಜ್ ಪಿಟ್ ಅಂತ ಇದೆ, ಅಲ್ಲಿ ನಾವ್ ಹೊಸ ಹೊಸ ಎಲಿಮೆಂಟ್ಸ್ ಕಲಿಯಕ್ಕೆ ಅಲ್ಲಿ ಹೆಲ್ಪ್ ಆಗತ್ತೆ. ಇಂಜುರೀಸ್ ಏನೂ ಆಗಲ್ಲ, ಅದ್ರೊಳಗೆ ಬಿದ್ರೂ ಏನೂ ಆಗಲ್ಲ. ಸೊ ಎವ್ರಿ ಸಂಡೇಸ್ ನಾವ್ ಅಲ್ಲಿ ಒಂದ್ 7:30 ಹಂಗ ಹೋಗ್ತಿವಿ, 7:30 ಒಂದ್ 11:30 ತನಕ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸಂಡೇಸ್.
0: ಈ ರೀತಿ ನಿಮ್ಮ ದಿನಚರಿ.
1: ಹೌದು
0: ಸೋನಿಕಾ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು?
1: ಮೇನ್ ಅಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅನ್ನೋದು. ಇವಾಗ ಏಷ್ಯನ್ಸ್ ಅಲ್ಲಿ ಮಾಡಿದೀವಿ ಓಕೆ, ಬಟ್ ವರ್ಲ್ಡ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ ಅದು 100 times ಡಿಫಿಕಲ್ಟಿ. ಏಷ್ಯನ್
0: ಚಾಂಪಿಯನ್ಶಿಪ್
1: ತುಂಬಾ, ಇವಾಗ ಇದು ಬರೀ ಏಷ್ಯನ್ ಅಲ್ವಾ, ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾ ಕಡೆನ ಬರ್ತಾರೆ. ಮೆಡಲ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಬೇರೆ ಕಂಟ್ರಿ ಅವ್ರು ಮಾಡಿ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಸೊ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಲೇಬೇಕು ಅಂತ ಒಂದ್ ಮೈಂಡ್ ಸೆಟ್ ಇದೆ.
0: ಒಲಿಂಪಿಕ್ ಅಲ್ಲಿ ಯಾವ್ದಿದೆ ಇವೆಂಟ್? ಈ ಜಿಮ್ನಾಸ್ಟಿಕ್
1: ಅಲ್ಲಿ ಒಲಿಂಪಿಕ್ ಅಲ್ಲಿ ಬರೀ ಆರ್ಟಿಸ್ಟಿಕ್ ಮತ್ತೆ ರಿದಮಿಕ್ ಎರಡೇ ಇರೋದು, ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಇನ್ನು ಬಂದಿಲ್ಲ.
0: ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿದೆ
1: ಇದೆ, ಹೌದು
0: ಅದು ನಿಮ್ಮ ಗುರಿ ಅಂತ
1: ಹೇಳಬಹುದು.
0: ಒಳ್ಳೇದು ಸೋನಿಕಾ, ಜಿಮ್ನಾಸ್ಟಿಕ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ, ನಿಮ್ಮ ಮುಂದಿನ ಕ್ರೀಡಾ ಪಯಣ ಉಜ್ವಲವಾಗಿರಲೆಂದು ನಮ್ಮ ಹಾರೈಕೆ. ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್.
0: ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲಧಾರೆಯಾಗಿ ಭೂಮಿಯ ಅಂತರಾಳದಿಂದ ಸುರಿದ ಜೀವದ ಹೊಳೆ.
6: ಪರಂಪರೆಯನ್ನು ಪಸರಿಸುವ
7: ಐತಿಹಾಸಿಕ ಸ್ಥಳಗಳ ಪರಿಚಯ
6: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
7: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
6: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
7: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಸ್ಟುಡಿಯೋ ಸಮಯ ಸರಿಯಾಗಿ 10 ಗಂಟೆ. ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. ಆರಂಭದಲ್ಲಿ ಆಲಿಸೋಣ ಜನ್ಮರಹಸ್ಯ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಆರ್ ಎನ್ ಜೈಗೋಪಾಲ್, ಸ್ವರಕಲ್ಪನೆ ಎಂ ರಂಗರಾವ್, ಗಾಯನ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ.

ಇನ್ನು ಮುಂದೆ ಕೇಳೋಣ ಚಿ ಉದಯಶಂಕರ್ ಅವರ ಗೀತೆಗೆ ದನಿಯಾಗಿದ್ದಾರೆ ಸುಲೋಚನಾ, ಚಿತ್ರ ಜನ್ಮ ಜನ್ಮದ ಅನುಬಂಧ, ರಾಗ ಸಂಯೋಜನೆ ಇಳಯರಾಜ ಅವರಿಂದ.

ಇನ್ನು ಮುಂದೆ ಕೇಳೋಣ ಬಾನನ್ನ ಪ್ರೀತಿಸು ಚಿತ್ರದ ಗೀತೆಯನ್ನ. ಸಾಹಿತ್ಯ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರಿಂದ, ಸಂಗೀತ ನೀಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ, ಗೀತೆಯ ಗಾಯನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್.

ಮಧುರಗಾನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ ಆಕ್ರೋಶ ಚಿತ್ರದ ಗೀತೆಯನ್ನ ಹಾಡಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಯುಗಳ ಧ್ವನಿಗಳಲ್ಲಿರುವ ಬಾಳಬಂಧನ ಚಿತ್ರದ ಗೀತೆ, ಸಾಹಿತ್ಯ ಸೀತಾರಾಮ ಶಾಸ್ತ್ರಿ ಅವರದು, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಮಧುರಗಾನ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸೋಣ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಗೀತೆಯನ್ನು ಬರೆದಿರುವುದು ಜಿ ಉದಯಶಂಕರ್, ಸ್ವರಕಲ್ಪನೆ ಜಿ ಕೆ ವೆಂಕಟೇಶ್ ಅವರಿಂದ.